ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಆತ್ಮೀಯ ಶ್ರೋತೃ ಬಾಂಧವರೇ, ಈ ದಿನದ ಪ್ರಸಾರ ಕಾರ್ಯವನ್ನು ಈಗ ಆರಂಭಿಸುತ್ತಿದ್ದೇವೆ. ಇಂದು 1948 ಶಕವರ್ಷ, ಭಾದ್ರಪದ ಮಾಸದ 25ನೇ ದಿನ, ಅಂದರೆ 2026 ಇಸವಿ ಸೆಪ್ಟೆಂಬರ್ ತಿಂಗಳ 16ನೇ ತಾರೀಕು ಬುಧವಾರ. ಈಗ ಸಮಯ 5:58. ಪ್ರೀತಿಯ ಕೇಳುಗರೆ, ನಿಮಗೆಲ್ಲ ನಿಮ್ಮದೇ ಧ್ವನಿ ಬಿಕೆ ಸುಮತಿಯ ನಮಸ್ಕಾರಗಳು.

ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಸಮಯ 6:01 ಕೇಳೋಣ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಜ್ಯದಲ್ಲಿ 101 ಬರಪೀಡಿತ ತಾಲೂಕುಗಳಲ್ಲಿ 18,000 ಕೋಟಿ ರೂಪಾಯಿ ನಷ್ಟವಾಗಿದ್ದು, ರೈತರಿಗೆ ಬರ ಪರಿಹಾರ ಅಂದಾಜಿಸಲಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಎರಡನೇ ಪಟ್ಟಿಯಲ್ಲಿ ಇನ್ನು ಕೆಲ ತಾಲೂಕುಗಳು ಬರಪಟ್ಟಿಗೆ ಸೇರಲಿದ್ದು, ತುಮಕೂರು ಜಿಲ್ಲೆಯ 10 ತಾಲೂಕುಗಳು ಬರಪೀಡಿತವಾಗಿವೆ ಎಂದು ಹೇಳಿದ್ದಾರೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಬೆಂಗಳೂರಿನಲ್ಲಿ ಇಂದು ಅಂತಾರಾಷ್ಟೀಯ ತೆರಿಗೆ ಸಂಶೋಧನೆ ಮತ್ತು ವಿಶ್ಲೇಷಣೆ ಸಂಸ್ಥೆ ಐಟಿಆರ್

ಎಫ್ ಆಯೋಜಿಸಿರುವಂತಹ 8ನೇ ಅಂತಾರಾಷ್ಟೀಯ ತೆರಿಗೆ ಸಮಾವೇಶವನ್ನು ಉದ್ಘಾಟನೆ ಮಾಡಲಿದ್ದಾರೆ. 2026ರ ಎಎಸ್ಕೆ ಪ್ರೈವೇಟ್ ವೆಲ್ತ್ ಹುರೂನ್ ಇಂಡಿಯಾ ಚೀತಾ ಸೂಚ್ಯಂಕದಲ್ಲಿ ಬೆಂಗಳೂರು ದೇಶದಲ್ಲೇ ಮೊದಲ ಸ್ಥಾನ ಪಡೆದಿದೆ. ಒಟ್ಟು 110 ನವೋದ್ಯಮಗಳಲ್ಲಿ 36 ನವೋದ್ಯಮಗಳು ಬೆಂಗಳೂರಿನಲ್ಲಿ ನೆಲೆಯೂರಿವೆ ಎಂದು ಐಟಿಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ನಕಲಿ ಔಷಧ ತಯಾರಿಸಿ ಅದನ್ನು ಮಾರಾಟ ಮಾಡುವ ಜಾಲವನ್ನು ಮಟ್ಟಹಾಕಲು ಸೂಕ್ತ ಕಾನೂನು ಜಾರಿಯಾಗಬೇಕಾದ ಅನಿವಾರ್ಯತೆ ಇದೆ ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ಅಭಿಪ್ರಾಯಪಟ್ಟಿದ್ದಾರೆ. ಹೊಸ ನೇಮಕಾತಿಗಳು ನಡೆಯುವವರೆಗೆ ನಿವೃತ್ತರಾಗುವಂತಹ ನ್ಯಾಯಮಂಡಳಿಗಳ ಅಧ್ಯಕ್ಷರು ಮತ್ತು ಸದಸ್ಯರ ಅಧಿಕಾರಾವಧಿಯನ್ನು 1 ತಿಂಗಳ ಅವಧಿಗೆ ವಿಸ್ತರಿಸುವ ಕುರಿತು ಪರಿಶೀಲಿಸುವಂತೆ ಸುಪ್ರೀಂಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ಸೂಚಿಸಿದೆ. ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಮಂಡಳಿಯಲ್ಲಿ ಸಿಂಧು ಜಲ ಒಪ್ಪಂದವನ್ನು ಪರಿಶೀಲನೆ ನಡೆಸುವಂತೆ ಭಾರತೀಯ ಮೂಲದ ಎನ್ಜಿಒ ಆಗ್ರಹಿಸಿದೆ. 1960ರಲ್ಲಿ ಭಾರತ ಮತ್ತು ಪಾಕಿಸ್ತಾನ ನಡುವೆ ನಡೆದ ಸಿಂಧು ಜಲ ಒಪ್ಪಂದಕ್ಕೆ ಸಹಿ ಹಾಕಲಾಗಿದ್ದರೂ ಕಳೆದ 6 ದಶಕಗಳಲ್ಲಿ ಈ ಪ್ರದೇಶದ ಜಲಭದ್ರತಾ ಪರಿಸರ ಗಣನೀಯವಾಗಿ ಬದಲಾಗಿದೆ ಎಂದು ಎನ್ಜಿಒ ತಿಳಿಸಿದೆ. ಕಾಮನ್ವೆಲ್ತ್ಗೂ ಸ್ಪೋರ್ಟ್ಸ್ ಚಾಂಪಿಯನ್ಶಿಪ್ಗೆ ಭಾರತದ 18 ಸದಸ್ಯರ ತಂಡವನ್ನು ಪ್ರಕಟಿಸಿದೆ. ಅಕ್ಟೋಬರ್ 7-10 ಅಹಮದಾಬಾದ್ನಲ್ಲಿ ನಡೆಯಲಿರುವಂತಹ ಈ ಚಾಂಪಿಯನ್ಶಿಪ್ನಲ್ಲಿ ಇಂಗ್ಲಿಷ್ ಬಿಲಿಯರ್ಸ್, ಸ್ನೂಕರ್ಸ್, ಟೆನ್ ಬಾಲ್ ಪೂಲ್ ಸೇರಿದಂತೆ ಸುಮಾರು 46 ರಾಷ್ಟ್ರಗಳ ಆಟಗಾರರು ಪಾಲ್ಗೊಳ್ಳಲಿದ್ದಾರೆ. ಇನ್ನು ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳನ್ನು 7 ಗಂಟೆಗೆ ಕೇಳಲಿದ್ದೀರಿ.

ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಈ ದಿನ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳು ಹೇಗಿವೆ? ಇದೀಗ ನೀವು ಕೇಳಲಿದ್ದೀರಿ ನಾದೋಪಾಸನೆ. 7:15 ಶುಭೋದಯ ಕರ್ನಾಟಕ, ಮಾತು ಮಾಹಿತಿ ಪ್ರಚಲಿತ ಪ್ರಕಟಣೆ ದಿನವಿಶೇಷ, ಭಾವಗೀತೆ ಚಿತ್ರಗೀತೆ ಶುಭೋದಯ ಕರ್ನಾಟಕದಲ್ಲಿ. 7:45 ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗುವುದು. 9:00 ಇಂದಿನ ವಿಶೇಷ. 10:02 ಓಲ್ಡ್ ಇಸ್ ಗೋಲ್ಡ್, ಕನ್ನಡ ಹಳೆಯ ಚಿತ್ರಗೀತೆಗಳು. 11:02 ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಕನ್ನಡ ಜನಪ್ರಿಯ ಗೀತೆಗಳು. ಕಲಾಭಾರತಿ 11:30. 12:05 ಕರೆಗೊಂದು ಹಾಡು, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳು. 1:02 ಪದಬಂಧ, ಬುಧವಾರದ ವಿಶೇಷ. 2:15 ಸ್ಪಂದನ. 2:40 ಚಿತ್ರತಾನ, ಒಂದೇ ಚಿತ್ರದ ಹಾಡುಗಳು. ಪರಿಮಳ 4:00. 5:02 ಕಾರ್ಯಕ್ರಮ ವಿವರಣೆ, ನಂತರ ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳು ಸೇಫ್ ಡ್ರೈವ್ನಲ್ಲಿ. ಸೇಫ್ ಡ್ರೈವ್ ಗಾನಭಜನ 6:02 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ 6:55. ಕಗ್ಗದ ಸಿರಿ ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆರಿಸಿದ ಕಾರ್ಯಕ್ರಮ 7:22. ಮಧುರ ಲಾಪ 8:02. 9:15 ಹಿಂದಿ ಚಿತ್ರಗೀತೆಗಳು. 10:02 ಪ್ರೇಮ ನಿನಾದ ಪ್ರಣಯ ಗೀತೆಗಳ ಕಾರ್ಯಕ್ರಮ. ನಮ್ಮ ನಿಲಯದಿಂದ ಈ ದಿನ ಪ್ರಸಾರವಾಗುವ ಕಾರ್ಯಕ್ರಮಗಳನ್ನು ಪರಿಚಯ ಮಾಡಿಕೊಂಡಿರಿ.

ಕೇಳ್ತಾ ಇದ್ದೀರಿ ನಾದೋಪಾಸನೆ. ಲಂಬೋದರ, ಲಕುಮಿಕರ, ಅಂಬಾಸುತ, ಅಮರವಿನುತ, ವಿಘ್ನೇಶ್ವರ, ಗಣೇಶ ಇನ್ನು ಮನೆ ಮನೆಗಳಲ್ಲಿ ರಾರಾಜಿಸ್ತಾ ಇದ್ದಾನೆ. ಗಣೇಶನಿಗೆ ನಮಿಸಿ ಈಗ ನಾವು ಭಜಗೋವಿಂದಂ ಶಂಕರಾಚಾರ್ಯ ವಿರಚಿತ ಕೃತಿಯನ್ನು ಆಲಿಸೋಣ. ಇಂದು ಮಹಾನ್ ಕಲಾವಿದೆ, ಸಂತ ಕಲಾವಿದೆ, ಪ್ರತಿದಿನ ಪ್ರತಿ ಮನೆಗಳಲ್ಲಿ ಸುಪ್ರಭಾತ ಹಾಡುವ ಗಾಯಕಿ ಎಂದೇ ಪ್ರಸಿದ್ಧರಾದ, ಸಂಗೀತಕ್ಕೆ ಭಾಷೆಯ ಹಂಗಿಲ್ಲ ಎಂದು ಸಾಕ್ಷಿಯಲ್ಲಿ ತೋರಿಸಿದ ಎಂಎಸ್ ಸುಬ್ಬುಲಕ್ಷ್ಮಿ ಅವರ ಜನ್ಮದಿನ. ಎಂಎಸ್ ಅಮ್ಮ ಅಂತ ಪ್ರೀತಿಯಿಂದ ಎಲ್ಲರೂ ಅವರನ್ನು ಕರೀತಾರೆ. ಭಾರತರತ್ನ ಗೌರವಕ್ಕೆ ಪಾತ್ರರಾದ ಮೊದಲ ಸಂಗೀತ ಕಲಾವಿದೆ ಎಂಎಸ್ ಸುಬ್ಬುಲಕ್ಷ್ಮಿ. 1916 ಅವರು ಜನಿಸಿದ್ದು,

ಎಂಎಸ್ ಅಮ್ಮ ಎಂಎಸ್ ಸುಬ್ಬುಲಕ್ಷ್ಮಿ ಅವರ ಜನ್ಮದಿನದ ಸಂದರ್ಭದಲ್ಲಿ ಅವರ ಸ್ಮರಣೆಯಲ್ಲಿ ಶಂಕರಾಚಾರ್ಯ ವಿರಚಿತ ಭಜಗೋವಿಂದಂ ಸ್ತೋತ್ರ ಆಲಿಸಿದಿರಿ.

ನಾದೋಪಾಸನೆ ಕೇಳುತ್ತಿದ್ದೀರಿ. ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ನುಡಿ ಮುತ್ತಿನೊಂದಿಗೆ ನಾದೋಪಾಸನೆ. ಸಕಲ ಜೀವರಾಶಿಗಳಲ್ಲಿರುವ ಪರಮ ಸತ್ಯ ಪರಮಾತ್ಮನು. ನಮ್ಮ ಬುದ್ಧಿಗೆ, ತರ್ಕ ವಿತರ್ಕಕ್ಕೆ, ಶಬ್ದಜಾಲಕ್ಕೆ ನಿಲುಕುವವನಲ್ಲ ಅವನು. ಕೇವಲ ಅನುಭವ ಗಮ್ಯ ಅವನು. ಕೇವಲ

ನುಡಿ ಮುತ್ತಿನೊಂದಿಗೆ ನಾದೋಪಾಸನೆ ಕೇಳುತ್ತಿದ್ದೀರಿ. ಸಮುದ್ರದಲ್ಲಿ ಸ್ನಾನಕ್ಕೆಂದೇ ಬೇರೆ ತೆರೆಗಳು ಇರುವುದಿಲ್ಲ. ಬಂದ ತೆರೆಗಳಿಗೆ ತಲೆ ಒಡ್ಡಿ ಸ್ನಾನ ಮುಗಿಸಬೇಕು. ಹಾಗೆಯೇ ಬದುಕಿನಲ್ಲಿ ಖುಷಿಗೆಂದೇ ಬೇರೆ ದಿನಗಳು ಇರುವುದಿಲ್ಲ. ಎಲ್ಲ ದಿನದಲ್ಲೂ ಖುಷಿ ಪಡಲು ಸಾಧ್ಯವಿದೆ, ಆದರೆ ಅದನ್ನು ಅನುಭವಿಸುವ ಮನಸ್ಸು ನಮ್ಮದಾಗಿರಬೇಕು. ಹೀಗೆಂದರು ವಿಶ್ವೇಶ್ವರ ತೀರ್ಥ ಸ್ವಾಮೀಜಿ.

ನುಡಿ ಮುತ್ತಿನೊಂದಿಗೆ ನಾದೋಪಾಸನೆ ಕೇಳುತ್ತಿದ್ದೀರಿ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಮತ್ತೆ ಮತ್ತೆ ಕರೆಯುವುದರಿಂದ ಭಗವಂತನಿಗೆ ಕರುಣೆ ಬರುತ್ತದೆ. ಆಗ ನಾವು ಅವನಿಗೆ ಆತ್ಮೀಯರಾಗುತ್ತೇವೆ. ಹೀಗೆ ಭಗವಂತನನ್ನು ಪ್ರೀತಿಗಾಗಿಯೇ ಪ್ರೀತಿಸು. ಅದು ಬೇರೆಯವರ ಕಣ್ಣುಗಳಿಗೆ ಬೀಳಬೇಕಿಲ್ಲ. ಹೀಗೆಂದರು ಶಾರದಾ ಮಾತೆ.

ಮನ ಪಾಲೆಗೆ ನೆಪ ಮಾತ್ರ ಬರಗುರು ವಿಶ್ವಾಮಿತ್ರ ಅಭಯ ಅಗಲ್ಯಗೆ ನೀಡುವ ಪಾತ್ರ ಅಭಯ ಅಗಲ್ಯಗೆ ನೀಡುವ ಪಾತ್ರ ಧರಿಸುವ ಹರಿ

0: ನುಡಿಮುತ್ತಿನೊಂದಿಗೆ ನಾದೋಪಾಸನೆ ಕೇಳಿದಿರಿ. ಈಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಬೆಂಗಳೂರು ನಗರ ಜಿಲ್ಲಾ ಪಂಚಾಯಿತಿಯ ವತಿಯಿಂದ ಪ್ರಸಕ್ತ ಸಾಲಿನ ಮೊದಲನೇ ತ್ರೈಮಾಸಿಕ ಕೆಡಿಪಿ ಪ್ರಗತಿ ಪರಿಶೀಲನಾ ಸಭೆ ಇಂದು ಜರುಗಲಿದೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮತ್ತು ಬೆಂಗಳೂರು ನಗರ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಅವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಲಿದ್ದು, ಜಿಲ್ಲೆಯ ವಿವಿಧ ಇಲಾಖೆಗಳ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಕಲ್ಯಾಣ ಕರ್ನಾಟಕ ಉತ್ಸವ 2026ರ ಅಂಗವಾಗಿ ಇಂದು ಮತ್ತು ನಾಳೆ ಕಲಬುರಗಿ ನಗರದಲ್ಲಿ ಆಯೋಜನೆ ಮಾಡಲಾಗಿರುವಂತಹ ವೈವಿಧ್ಯಮಯ ಸಾಂಸ್ಕೃತಿಕ, ಸಂಗೀತ, ನೃತ್ಯ ಮತ್ತು ಮನರಂಜನಾ ಕಾರ್ಯಕ್ರಮಗಳಲ್ಲಿ ಸಾರ್ವಜನಿಕರು ಭಾಗಿಯಾಗಿ ಉತ್ಸವವನ್ನು ಯಶಸ್ವಿಗೊಳಿಸಬೇಕೆಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಮನವಿ ಮಾಡಿದ್ದಾರೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಬೆಂಗಳೂರಿನ ಚೌಡಯ್ಯ ಮೆಮೋರಿಯಲ್ ಹಾಲ್ನಲ್ಲಿ ಆಯೋಜನೆ ಮಾಡಲಾಗಿರುವಂತಹ ಖ್ಯಾತ ಸಂಗೀತ ಗಾಯಕಿ ಎಂಎಸ್ ಸುಬ್ಬಲಕ್ಷ್ಮಿ ಅವರ 110ನೇ ಸಂಸ್ಮರಣಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಒಮನ್ ತೀರದಲ್ಲಿ ದಾಳಿಗೆ ಒಳಗಾದಂತಹ ನೌಕೆಯ ಮೇಲೆ ಪನಾಮಾ ದೇಶದ ಧ್ವಜವಿದ್ದು 14 ಮಂದಿ ಭಾರತೀಯರು ಈ ನೌಕೆಯಲ್ಲಿದ್ದರು. ದಾಳಿಯ ನಡುವೆಯೂ 13 ಭಾರತೀಯರನ್ನು ರಕ್ಷಿಸಲಾಗಿದ್ದು ಒಬ್ಬ ಭಾರತೀಯ ಕಾಣೆಯಾಗಿದ್ದಾರೆ. ಭಾರತೀಯ ರಾಯಭಾರ ಕಚೇರಿ ನಿಕಟವಾಗಿ ಈ ಘಟನೆಯನ್ನು ನಿರ್ವಹಿಸುತ್ತಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ತಿಳಿಸಿದ್ದಾರೆ. ಏಡ್ಸ್ ಚಿಕಿತ್ಸೆಗಾಗಿ ಬೋಟ್ಸ್ವಾನದ ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಗೆ ಬೆಂಬಲ ನೀಡುವ ನಿಟ್ಟಿನಲ್ಲಿ ಭಾರತ ಅಲ್ಲಿಗೆ 10 ಟನ್ ಆಂಟಿ ರೆಟ್ರೋವೈರಲ್ ಔಷಧವನ್ನು ಕಳುಹಿಸಿದೆ. ರೈಡ್ ಬುಕಿಂಗ್ಗಳಲ್ಲಿ ದಾರಿ ತಪ್ಪಿಸುವ ಸೂಚನೆಗಳು ಮತ್ತು ಡಾರ್ಕ್ ಪ್ಯಾಟರ್ನ್ಗಳ ಬಳಕೆಗಾಗಿ ರ್ಯಾಪಿಡೋ ಕಂಪನಿಗೆ ಕೇಂದ್ರ ಗ್ರಾಹಕ ಸಂರಕ್ಷಣಾ ಪ್ರಾಧಿಕಾರ 10 ಲಕ್ಷ ರೂಪಾಯಿ ದಂಡ ವಿಧಿಸಿದೆ. ಅಮೆರಿಕದಲ್ಲಿ ವಿದೇಶಿ ವಿದ್ಯಾರ್ಥಿಗಳು ಮತ್ತು ಪತ್ರಕರ್ತರಿಗೆ ಇಂತಿಷ್ಟೇ ಕಾಲ ಉಳಿಯಬಹುದು ಎಂಬ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಡಳಿತ ಹೊರಡಿಸಿದ್ದಂತಹ ನಿಯಮಗಳಿಗೆ ಅಲ್ಲಿನ ಒಕ್ಕೂಟ ನ್ಯಾಯಾಲಯ ತಡೆ ಒಡ್ಡಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಮತ್ತು 7:35ಕ್ಕೆ. ಸುದ್ದಿ ಮುಖ್ಯಾಂಶಗಳು 8 ಗಂಟೆಗೆ.
2: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
3: ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್.

0: ಮಾಡಿಲ್ವಾ?
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ, ಈಗ ಹತ್ತಿರದ ಬ್ಯಾಂಕ್ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
2: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. ಕೇಳುಗರೆ, ವನಸ್ಪಂದನ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ತಿಂಗಳ ಮೊದಲ ಹಾಗೂ ಮೂರನೇ ಗುರುವಾರ ಬೆಳಗ್ಗೆ 7:15 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 8:45 ಪ್ರಸಾರವಾಗಲಿದೆ ವನಸ್ಪಂದನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರಣ್ಯ ಇಲಾಖೆ, ಕರ್ನಾಟಕ ಸರ್ಕಾರ.
3: ಈಗ ಪ್ರದೇಶ ಸಮಾಚಾರ.
4: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು: ಸರ್ಕಾರಿ ಸೇವೆಗಳು ಸರಳ, ಶೀಘ್ರ ಹಾಗೂ ಸುಲಭವಾಗಿ ಜನರಿಗೆ ದೊರೆಯುವಂತೆ ಮಾಡುವುದೇ ಉತ್ತಮ ಆಡಳಿತದ ಮೊದಲ ಹೆಜ್ಜೆ, ಮುಖ್ಯಮಂತ್ರಿ ಪ್ರತಿಪಾದನೆ. ರಾಜ್ಯದ 101 ತಾಲೂಕುಗಳು ಬರಪೀಡಿತ, ಎರಡನೇ ಪಟ್ಟಿಯಲ್ಲಿ ಇನ್ನೂ ಕೆಲವು ತಾಲೂಕುಗಳು ಪಟ್ಟಿಗೆ ಸೇರ್ಪಡೆ, ಕಂದಾಯ ಸಚಿವರ ಸ್ಪಷ್ಟನೆ. ಸಂವಿಧಾನದ ಮೌಲ್ಯಗಳನ್ನು ಯುವಜನತೆಗೆ ತಲುಪಿಸುವ ಉದ್ದೇಶ, ರಾಜ್ಯಾದ್ಯಂತ ಸಂವಿಧಾನ ಜಾಗೃತಿ ಅಭಿಯಾನ, ಸಮಾಜ ಕಲ್ಯಾಣ ಸಚಿವರಿಂದ ಮಾಹಿತಿ. ಪ್ರಧಾನಿ ನರೇಂದ್ರ ಮೋದಿ ಅವರ ಜನ್ಮದಿನದ ಪ್ರಯುಕ್ತ ಒಂದು ತಿಂಗಳ ಕಾಲ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ, ಕೇಂದ್ರ ಆರೋಗ್ಯ ಸಚಿವರ ಹೇಳಿಕೆ. ಈಗ ವಾರ್ತೆಗಳ ವಿವರ. ಸರ್ಕಾರಿ ಸೇವೆಗಳು ಸರಳ, ಶೀಘ್ರ ಹಾಗೂ ಸುಲಭವಾಗಿ ಜನರಿಗೆ ದೊರೆಯುವಂತೆ ಮಾಡುವುದೇ ಉತ್ತಮ ಆಡಳಿತದ ಮೊದಲ ಹೆಜ್ಜೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರತಿಪಾದಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಸಂದೇಶ ಹಂಚಿಕೊಂಡಿರುವ ಅವರು, ಆಡಳಿತದಲ್ಲಿ ಪಾರದರ್ಶಕತೆ ತರಲು ಮತ್ತು ಆಡಳಿತವನ್ನು ಜನರ ಮನೆ ಬಾಗಿಲಿಗೆ ಕೊಂಡೊಯ್ಯಲು ರಾಜ್ಯ ಸರ್ಕಾರ ತಂತ್ರಜ್ಞಾನವನ್ನು ಸಮರ್ಥವಾಗಿ ಅಳವಡಿಸಿಕೊಳ್ಳುತ್ತಿದೆ ಎಂದಿದ್ದಾರೆ. ದೂರುಗಳ ತ್ವರಿತ ಪರಿಹಾರ, ದತ್ತಾಂಶ ಆಧಾರಿತ ಆಡಳಿತ, ಆಸ್ತಿ ಮತ್ತು ಜಮೀನಿನ ಹಕ್ಕುಗಳ ಭದ್ರತೆ ಹಾಗೂ ದೈನಂದಿನ ಸಾರಿಗೆ ಸಂಪರ್ಕ ವ್ಯವಸ್ಥೆಯ ಸುಧಾರಣೆಯ ಮೂಲಕ ನಾಗರಿಕ ಸೇವೆಗಳನ್ನು ಜನಸ್ನೇಹಿಯಾಗಿಸಲಾಗುತ್ತಿದೆ ಎಂದು ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ರಾಜ್ಯದಲ್ಲಿ 101 ಬರಪೀಡಿತ ತಾಲೂಕುಗಳಲ್ಲಿ 18,000 ಕೋಟಿ ನಷ್ಟವಾಗಿದ್ದು, ರೈತರಿಗೆ ಬರ ಪರಿಹಾರ ಅಂದಾಜಿಸಲಾಗಿದೆ ಎಂದು ಕಂದಾಯ ಸಚಿವರೂ ಆಗಿರುವ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ತುಮಕೂರಿನಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈಗಾಗಲೇ ರಾಜ್ಯ ಸರ್ಕಾರ 101 ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಿಸಿದ್ದು, ಎರಡನೇ ಪಟ್ಟಿಯಲ್ಲಿ ಇನ್ನೂ ಕೆಲವು ತಾಲೂಕುಗಳು ಬರಪಟ್ಟಿಗೆ ಸೇರ್ಪಡೆಯಾಗಲಿವೆ. ತುಮಕೂರು ಜಿಲ್ಲೆಯ 10 ತಾಲೂಕುಗಳು ಬರಪೀಡಿತ ತಾಲೂಕುಗಳ ಪಟ್ಟಿಗೆ ಸೇರಲಿವೆ ಎಂದು ಸಚಿವರು ಸ್ಪಷ್ಟಪಡಿಸಿದರು. ನಾಡಿನ ಜನರ ಆರೋಗ್ಯ ಹಾಗೂ ಜೀವ ರಕ್ಷಣೆಗೆ ಸರ್ಕಾರ ಕಟಿಬದ್ಧವಾಗಿದೆ ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಸಂದೇಶ ನೀಡಿರುವ ಅವರು, ಆಹಾರ ಮತ್ತು ಔಷಧ ಸುರಕ್ಷತಾ ತಪಾಸಣೆಗಳನ್ನು ನೇರವಾಗಿ ಜನಸಾಮಾನ್ಯರ ಬಳಿಗೆ ಕೊಂಡೊಯ್ಯುವ ಮೂಲಕ ರಾಜ್ಯ ಸರ್ಕಾರ ಗ್ರಾಹಕರ ಹಿತ ಕಾಪಾಡುತ್ತಿದೆ. ಇತ್ತೀಚೆಗೆ ನಡೆಸಿದ

0: ತಪಾಸಣೆಗಳಲ್ಲಿ 1,38,00,000 ರೂಪಾಯಿ ಮೌಲ್ಯದ ಅವಧಿ ಮೀರಿದ ಹಾಗೂ ತಪ್ಪಾಗಿ ಲೇಬಲ್ ಮಾಡಿದ ಆಹಾರ ಉತ್ಪನ್ನಗಳು ಪತ್ತೆಯಾಗಿವೆ. 4,00,000 ರೂಪಾಯಿಗೂ ಅಧಿಕ ಮೌಲ್ಯದ ಅನಧಿಕೃತ ಔಷಧಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ಸಾರ್ವಜನಿಕ ಆರೋಗ್ಯ ರಕ್ಷಣೆಗಾಗಿ ನಿಯಮ ಉಲ್ಲಂಘನೆಗಳ ವಿರುದ್ಧ ಕಠಿಣ ಕ್ರಮ ಮುಂದುವರಿಯಲಿದ್ದು, ಸಾರ್ವಜನಿಕರ ಆರೋಗ್ಯ ಮತ್ತು ನಿಯಮ ಪಾಲನೆ ವಿಷಯದಲ್ಲಿ ಯಾವುದೇ ರಾಜಿ ಇಲ್ಲ ಎಂದು ಸಚಿವರು ಸ್ಪಷ್ಟಪಡಿಸಿದ್ದಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆ ಹಾಗೂ ಸಂವಿಧಾನದ ಮೌಲ್ಯಗಳನ್ನು ಯುವ ಪೀಳಿಗೆಗೆ ತಲುಪಿಸುವ ಉದ್ದೇಶದಿಂದ ರಾಜ್ಯಾದ್ಯಂತ ಯುವ ಸಂಸತ್ ಕಾರ್ಯಕ್ರಮ ಹಾಗೂ ಸಂವಿಧಾನ ಜಾಗೃತಿ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ಸಮಾಜ ಕಲ್ಯಾಣ ಇಲಾಖೆ ಸಚಿವ ಕೆಎಚ್ ಮುನಿಯಪ್ಪ ಹೇಳಿದ್ದಾರೆ. ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಹಮ್ಮಿಕೊಂಡಿದ್ದ ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ದಿನದ ಅಂಗವಾಗಿ ಹಮ್ಮಿಕೊಳ್ಳುವ ಈ ಯುವ ಸಂಸತ್ ಚರ್ಚಾಗೋಷ್ಠಿಗಳು ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ನಡೆಯಲಿದ್ದು, ನವೆಂಬರ್ 26ರ ಸಂವಿಧಾನ ದಿನಾಚರಣೆಯವರೆಗೆ ಮುಂದುವರಿಯಲಿವೆ ಎಂದು ಸಚಿವರು ಹೇಳಿದರು. ಬರಗಾಲದ ಹಿನ್ನೆಲೆಯಲ್ಲಿ ಈ ಬಾರಿ ಶ್ರೀರಂಗಪಟ್ಟಣ ದಸರಾ ಉತ್ಸವವನ್ನು ಅದ್ದೂರಿತನದ ಬದಲು ಸಾಂಪ್ರದಾಯಿಕವಾಗಿ ಆಚರಿಸಲು ತೀರ್ಮಾನಿಸಲಾಗಿದೆ ಎಂದು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚೆಲುವರಾಯಸ್ವಾಮಿ ತಿಳಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆದ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಶ್ರೀರಂಗಪಟ್ಟಣ ದಸರಾ ಆಚರಣೆ ಸಂಬಂಧ ಈಗಾಗಲೇ ಪೂರ್ವಭಾವಿ ಸಭೆ ನಡೆಸಲಾಗಿದ್ದು, ಈ ಬಾರಿ ಉತ್ಸವಕ್ಕೆ ವಿಶೇಷ ರೂಪ ನೀಡಲಾಗುವುದು. ಅಕ್ಟೋಬರ್ 12 ಮತ್ತು 13ರಂದು ಯುವ ಸಂಭ್ರಮ ಹಾಗೂ ಅಕ್ಟೋಬರ್ 15ರಿಂದ 18ರವರೆಗೆ ದಸರಾ ಮಹೋತ್ಸವ ನಡೆಯಲಿದೆ. ಯುವ ದಸರಾದಲ್ಲಿ ಸ್ಥಳೀಯ ಮಕ್ಕಳ ಪ್ರತಿಭೆಗಳಿಗೆ ವೇದಿಕೆ ಕಲ್ಪಿಸಿ ಪ್ರೋತ್ಸಾಹಿಸಲಾಗುವುದು ಎಂದರು. ದಸರಾ ಆಚರಣೆಗೆ 5 ಕೋಟಿ ರೂಪಾಯಿ ಅನುದಾನ ಕೋರಿ ಸಮಿತಿ ಮನವಿ ಮಾಡಿದ್ದು, ಶಾಸಕರ ಸಲಹೆಗಳನ್ನು ಪರಿಗಣಿಸಿ ಮುಂದಿನ 3 ದಿನಗಳಲ್ಲಿ ಉದ್ಘಾಟಕರ ಹೆಸರನ್ನು ಅಂತಿಮಗೊಳಿಸಲಾಗುವುದು ಎಂದು ಸಚಿವರು ಹೇಳಿದರು. ಮೈಸೂರು ದಸರಾ ಮಾದರಿಯಲ್ಲಿ ಕಿತ್ತೂರು ಉತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲು ಸಕಲ ಸಿದ್ಧತೆ ಮಾಡಿಕೊಳ್ಳುವಂತೆ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಜರುಗಿದ ಉತ್ಸವದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು, ಉತ್ಸವದ ಉದ್ಘಾಟನೆಗೆ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಭಾಗವಹಿಸಲಿದ್ದಾರೆ. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಮಹನೀಯರನ್ನು ಗುರುತಿಸಿ ಗೌರವಿಸಲಾಗುವುದು ಎಂದರು. 3 ದಿನಗಳ ಕಾಲ ಜರುಗಲಿರುವ ಚೆನ್ನಮ್ಮನ ಉತ್ಸವದ ಕಾರ್ಯಕ್ರಮದ ಪ್ರಯುಕ್ತ ಕಿತ್ತೂರಿನ ಇತಿಹಾಸ ಹಾಗೂ ಕಿತ್ತೂರು ಸಂಸ್ಥಾನಕ್ಕೆ ಸೇವೆಗೈದ ಮಹನೀಯರ ಕುರಿತು ಗೋಷ್ಠಿಗಳ ಜೊತೆಗೆ ಮಾಧ್ಯಮ ಸಂವಾದ ಆಯೋಜನೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳ ಆಯೋಜನೆಯಲ್ಲಿ ಸ್ಥಳೀಯ ಕಲಾವಿದರಿಗೆ ಪ್ರಾಶಸ್ತ್ಯ ನೀಡಬೇಕು ಎಂದು ಸಚಿವರು ಸೂಚನೆ ನೀಡಿದರು. ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ನಡೆದಿರುವ ಅಕ್ರಮ ಅನ್ಯಾಯಗಳನ್ನು ದಾಖಲೆ ಸಮೇತ ಜನರ ಮುಂದಿಡಲಾಗುವುದು ಎಂದು ಕೇಂದ್ರ ಬೃಹತ್ ಕೈಗಾರಿಕೆ ಹಾಗೂ ಉಕ್ಕು ಸಚಿವ ಎಚ್ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ಹಾಸನ ಜಿಲ್ಲೆಯ ಮಾವಿನಕೆರೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೆಪಿಎಸ್ಸಿಯ ವಿವಿಧ ಹುದ್ದೆಗಳ ನೇಮಕಾತಿಯಲ್ಲಿ ನಡೆದಿರುವ ಅವ್ಯವಹಾರ, ಬಿಡದಿ ಟೌನ್ಶಿಪ್, ನೈಸ್ ಹಗರಣ ಸೇರಿದಂತೆ ರಾಜ್ಯ ಸರ್ಕಾರದ ಅಕ್ರಮಗಳನ್ನು ಜನರ ಮುಂದಿಟ್ಟು ಹೋರಾಟ ನಡೆಸಲಾಗುವುದು ಎಂದರು. ಈ ಸಂಬಂಧ ಸದ್ಯದಲ್ಲೇ ದಾಖಲೆಗಳನ್ನು ಬಿಡುಗಡೆ ಮಾಡಲಾಗುವುದು, ರಾಜ್ಯಾಂಗ ವ್ಯವಸ್ಥೆಯನ್ನು ಬುಡಮೇಲು ಮಾಡುವ ಕ್ರಮಗಳಿಗೆ ಅವಕಾಶ ಮಾಡಿಕೊಡುವುದಿಲ್ಲ ಎಂದು ಎಚ್ಡಿ ಕುಮಾರಸ್ವಾಮಿ ಹೇಳಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನ್ಮದಿನದ ಪ್ರಯುಕ್ತ ಇದೇ 17ರಿಂದ 1 ತಿಂಗಳ ಕಾಲ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ಹಮ್ಮಿಕೊಳ್ಳಲು ನಿರ್ಧರಿಸಲಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ನಿನ್ನೆ ಈ ವಿಷಯ ತಿಳಿಸಿದ ಅವರು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬರುವ ಅಕ್ಟೋಬರ್ 7ಕ್ಕೆ 25 ವರ್ಷಗಳ ಅವಧಿಯ ಸಾರ್ವಜನಿಕ ಜೀವನ ಪೂರ್ಣಗೊಳಿಸಲಿದ್ದು, ಸೇವೆ, ಉತ್ತಮ ಆಡಳಿತ ಮತ್ತು ಜನಕಲ್ಯಾಣದ ಆಶಯ ಹಾಗೂ ಗುರಿ ಸೇರಿದಂತೆ ಅವರ ಸಾರ್ವಜನಿಕ ಜೀವನದ ಪ್ರಮುಖ ಅಂಶಗಳನ್ನು ಕೇಂದ್ರೀಕರಿಸಿ ವಿವಿಧ ಕಾರ್ಯಕ್ರಮಗಳನ್ನು

0: ಹಮ್ಮಿಕೊಳ್ಳಲಾಗುವುದು ಎಂದರು. ಪ್ರಧಾನಿ ನರೇಂದ್ರ ಮೋದಿ 2001 ಅಕ್ಟೋಬರ್ 7 ಗುಜರಾತ್ನ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿದ್ದರು. ಅಂದಿನಿಂದ ಇಂದಿನವರೆಗೂ ಬದ್ಧತೆ ಮತ್ತು ಸೇವಾ ಭಾವನೆಯೊಂದಿಗೆ ಪ್ರಧಾನ ಸೇವಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಅವರ ಸೇವೆಯನ್ನು ಗೌರವಿಸುವ ನಿಟ್ಟಿನಲ್ಲಿ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ಸಚಿವರು ಹೇಳಿದರು. ರಾಜ್ಯದ ಸರ್ಕಾರಿ ಶಾಲೆಗಳಲ್ಲಿ ಕೃತಕ ಬುದ್ಧಿಮತ್ತೆ ಮತ್ತು ಆಧುನಿಕ ತಂತ್ರಜ್ಞಾನ ಬಳಸಿ ವಿದ್ಯಾರ್ಥಿಗಳಿಗೆ ಕಲಿಕೆ ಮತ್ತು ಬೋಧನೆಯ ಮೂಲಕ ಗುಣಮಟ್ಟದ ಶಿಕ್ಷಣ ನೀಡುವ ನಿಟ್ಟಿನಲ್ಲಿ ಸರ್ಕಾರ ವಿನೂತನ ಕ್ರಮಗಳನ್ನು ಕೈಗೊಳ್ಳುತ್ತಿದೆ. ಈ ಯೋಜನೆಗಳು ಅನುಷ್ಠಾನಗೊಳ್ಳುವ ಪೂರ್ವದಲ್ಲಿಯೇ ಧಾರವಾಡದ ಕಮಲಾಪುರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ತಂತ್ರಜ್ಞಾನ ಆಧಾರಿತ ಆಧುನಿಕ ಬೋಧನಾ ಶೈಲಿ, ಗೂಗಲ್ ಹಾಗೂ ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನ ಬಳಸಿ ಸಮಾಜ ವಿಜ್ಞಾನ ಶಿಕ್ಷಕ ಶಿವಾನಂದ ಬಾಗೋಡಿ ವಿದ್ಯಾರ್ಥಿಗಳಿಗೆ ಪಾಠ ಮಾಡುತ್ತಿದ್ದಾರೆ. ದೈನಂದಿನ ಪಾಠಗಳಿಗಾಗಿ ಪಿಪಿಟಿ ಮತ್ತು ವಿಡಿಯೋಗಳನ್ನು ಸಿದ್ಧಪಡಿಸಿಕೊಳ್ಳುವ ಅವರು ದೃಶ್ಯ ಮಾಧ್ಯಮದ ಮೂಲಕ ವಿಷಯಗಳನ್ನು ಅತ್ಯಂತ ಸರಳವಾಗಿ ವಿದ್ಯಾರ್ಥಿಗಳಿಗೆ ಮನದಟ್ಟು ಮಾಡುವ ಮೂಲಕ ಗಮನ ಸೆಳೆದಿದ್ದಾರೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಶಿಕ್ಷಕ ಶಿವಾನಂದ ಬಾಗೋಡಿ ಅವರು.
1: ಪ್ರಸ್ತುತ ನಾನು ಸಮಾಜ ವಿಜ್ಞಾನ ವಿಷಯವನ್ನು ಬೋಧಿಸುತ್ತಿದ್ದೇನೆ. ಸಮಾಜ ವಿಜ್ಞಾನ ವಿಷಯದಲ್ಲಿ ಮಕ್ಕಳಿಗೆ ಆಸಕ್ತಿಯನ್ನು ಮೂಡುವಂತೆ ಮಾಡಲು ತಂತ್ರಜ್ಞಾನ ಆಧಾರಿತ ಪಾಠ ಬೋಧನೆ ಮಾಡುತ್ತಿರುವೆನು. ಇದಕ್ಕೆ ಪ್ರತಿಯೊಂದು ಪಾಠವನ್ನು ಪಿಪಿಟಿ ಮೂಲಕ ಚಿತ್ರ, ಮ್ಯಾಪ್ ಮತ್ತು ವಿಡಿಯೋಗಳನ್ನ ಸೇರಿಸಿ ಪಾಠ ಮಾಡುತ್ತಿರುವೆನು. ಸಮಾಜ ವಿಜ್ಞಾನ ವಿಷಯದಲ್ಲಿ ಬರುವಂತಹ ನಕ್ಷೆಗಳನ್ನ ತೋರಿಸಲು ಗೂಗಲ್ ಅರ್ಥ್ ಅನ್ನುವಂತಹ ಒಂದು ತಂತ್ರವನ್ನ ಬಳಕೆ ಮಾಡುತ್ತಿರುವೆನು. ಭೂಗೋಳ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾನು ವಿಂಡಿ ವೆದರ್ ಸಹಾಯವನ್ನು ತೆಗೆದುಕೊಳ್ಳುತ್ತಿದ್ದೇನೆ. ಅದೇ ರೀತಿಯಾಗಿ ಗೂಗಲ್ ಆರ್ಟ್ ಅಂಡ್ ಕಲ್ಚರ್, ಗೂಗಲ್ ಮ್ಯಾಪ್ ಗಳಂತಹ ಸಾಧನ ತಂತ್ರಗಳನ್ನು ಬಳಸಿ ನಾನು ಪಾಠ ಬೋಧನೆ ಮಾಡುತ್ತಿದ್ದೇನೆ.
0: ಇಂದು ವಿಶ್ವ ಓಜೋನ್ ದಿನ. ಪ್ರತಿ ವರ್ಷ ಸೆಪ್ಟೆಂಬರ್ 16 ವಿಶ್ವ ಓಜೋನ್ ದಿನ ಆಚರಿಸಲಾಗುತ್ತದೆ. ಓಜೋನ್ ಪದರದ ಸವಕಳಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲು ಮತ್ತು ಅದನ್ನು ಸಂರಕ್ಷಿಸಲು ಸಂಭವನೀಯ ಪರಿಹಾರಗಳನ್ನು ಹುಡುಕುವ ನಿಟ್ಟಿನಲ್ಲಿ ಈ ದಿನವನ್ನು ವಿಧಾಯಕ ಕಾರ್ಯಕ್ರಮಗಳ ಮೂಲಕ ಆಚರಿಸಲಾಗುತ್ತದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸರ್ಕಾರಿ ಸೇವೆಗಳು ಸರಳ, ಶೀಘ್ರ ಹಾಗೂ ಸುಲಭವಾಗಿ ಜನರಿಗೆ ದೊರೆಯುವಂತೆ ಮಾಡುವುದೇ ಉತ್ತಮ ಆಡಳಿತದ ಮೊದಲ ಹೆಜ್ಜೆ, ಮುಖ್ಯಮಂತ್ರಿ ಪ್ರತಿಪಾದನೆ. ರಾಜ್ಯದ 101 ತಾಲೂಕುಗಳು ಬರಪೀಡಿತ, 2 ಪಟ್ಟಿಯಲ್ಲಿ ಇನ್ನೂ ಕೆಲವು ತಾಲೂಕುಗಳು ಪಟ್ಟಿಗೆ ಸೇರ್ಪಡೆ, ಕಂದಾಯ ಸಚಿವರ ಸ್ಪಷ್ಟನೆ. ಸಂವಿಧಾನದ ಮೌಲ್ಯಗಳನ್ನು ಯುವಜನತೆಗೆ ತಲುಪಿಸುವ ಉದ್ದೇಶ, ರಾಜ್ಯಾದ್ಯಂತ ಸಂವಿಧಾನ ಜಾಗೃತಿ ಅಭಿಯಾನ, ಸಮಾಜ ಕಲ್ಯಾಣ ಸಚಿವರಿಂದ ಮಾಹಿತಿ. ಪ್ರಧಾನಿ ನರೇಂದ್ರ ಮೋದಿ ಅವರ ಜನ್ಮದಿನದ ಪ್ರಯುಕ್ತ 1 ಕಾಲ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ, ಕೇಂದ್ರ ಆರೋಗ್ಯ ಸಚಿವರ ಹೇಳಿಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
2: ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಶುಭೋದಯ ಕರ್ನಾಟಕ. ಗುಡ್ ಮಾರ್ನಿಂಗ್ ಸುಪ್ರಭಾತ ಕರ್ನಾಟಕ. ಮತ್ತು ಮಾಹಿತಿ ದಿನ ವಿಶೇಷ ಪ್ರಚಲಿತ ಪ್ರಕಟಣೆ ಸುದ್ದಿ ಮಾಹಿತಿ ಭಾವಗೀತೆ ಚಿತ್ರಗೀತೆ ಪ್ರಾಯೋಜಿತ ಕಾರ್ಯಕ್ರಮ ಶುಭೋದಯ ಕರ್ನಾಟಕದಲ್ಲಿ. ಶುಭೋದಯ ಕರ್ನಾಟಕ. ಶುಭೋದಯ ಕರ್ನಾಟಕದಲ್ಲಿ ಮೊದಲು ಕೇಳೋಣ ಕನ್ನಡ ರತ್ನ ಭಂಡಾರ.
3: ಆಕಾಶವಾಣಿ
4: ಆಯಿಸು ಕನ್ನಡ ಡಿಂ ಡಿಮವಾ ಓ ಕರ್ನಾಟಕ ಹೃದಯ ಶಿವ.
2: ಕನ್ನಡ ರತ್ನ ಭಂಡಾರ ಧ್ವನಿ ಬೆಳಕಿನ ಚಿತ್ರಗಳು. ಕೇಳ್ತಾ ಇದ್ದೀರಿ ಕನ್ನಡ ರತ್ನ ಭಂಡಾರ. ಇವತ್ತಿನ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಕೇಳುಗರೆ ನಿಮಗೆ ಸ್ವಾಗತ. ಮೂಡಲ ಮನೆಯ ಮುತ್ತಿನ ನೀರಿನ ಎರಕಾವ ಹೊಯ್ದ ನುಣ್ಣನೆ ಎರಕಾವ ಹೊಯ್ದ, ಇದನ್ನ ಬರೆದದ್ದು ವರಕವಿ ಬೇಂದ್ರೆ. ಆದರೆ ಚಿತ್ರದಲ್ಲಿ ನಮಗೆ ಕಟ್ಟಿಕೊಟ್ಟದ್ದು ಪುಟ್ಟಣ್ಣ ಕಣಗಾಲ್. ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣದಿಂದ ಬಂದ ಈ ನಿರ್ದೇಶಕರು ಪ್ರಪಂಚದಾದ್ಯಂತ ಕನ್ನಡ ಚಿತ್ರಗಳ ಮೌಲ್ಯವನ್ನು ಹೆಚ್ಚಾಗಿಸಿದರು. ಬಿಆರ್ ಪಂತುಲು ಅವರ ಬಳಿ ಸಹ ನಿರ್ದೇಶಕರಾಗಿ ಕೆಲಸ ಮಾಡಿದರು. ಹೊಸ ಕಲಾವಿದರನ್ನು ಚಿತ್ರರಂಗಕ್ಕೆ ಪರಿಚಯ

0: ಸಿದರು, ನಿರ್ದೇಶಕರ ಸಂಘ ಕಟ್ಟಿದರು. ಬೆಳ್ಳಿಮೋಡ, ಶರಪಂಜರ, ಗೆಜ್ಜೆ ಪೂಜೆ, ನಾಗರಹಾವು, ಈ ಎಲ್ಲ ಚಿತ್ರಗಳು ಕನ್ನಡಿಗರಿಗೆ ಬಾಯಿಪಾಠ ಅಥವಾ ಸ್ಮೃತಿ ಚಲನೆ ಅನ್ನುವಷ್ಟು ಪರಿಚಿತ ಆಗಿವೆ. ಕನ್ನಡದ ಪ್ರಸಿದ್ಧ ನಿರ್ದೇಶಕರು ಪುಟ್ಟಣ ಕಣಗಾಲ್ ಅವರ ಮಾತುಗಳು.
1: ಬಾಲ್ಯದಿಂದ ಉದ್ದೇಶಪೂರ್ವವಾದ ಒಂದು ಪ್ರಯತ್ನವೇ ಇದು. ಯಾಕೆಂದರೆ ಯಾವುದು ಇದರ ತನಕ ಆಕಸ್ಮಿಕವಲ್ಲ, ಎಲ್ಲವೂ ಪ್ರಯತ್ನವೇ. ಆ ಪ್ರಯತ್ನ ಪಟ್ಟಾಗ ಅದು ನನಗೆ ಫಲಿಸ್ತು, ಅದು ನಾನು ಆಕಸ್ಮಿಕ ಅಂತ ತಿಳ್ಕೊತೀನಿ. ಸುಮಾರು 10 ವಯಸ್ಸಿನಿಂದ ಚಿತ್ರಗಳು ನೋಡ್ತಾನೇ ಇದ್ದೀನಿ. ಪ್ರತಿಯೊಂದು ಚಿತ್ರ ನೋಡಿದಾಗಲೂ ಇದರ ಹಿನ್ನೆಲೆ ಯಾರು, ಇದರ ಸೃಷ್ಟಿಕರ್ತ ಯಾರು, ಇದನ್ನು ರೂಪಿಸೋ ವ್ಯಕ್ತಿ ಯಾರು ಅನ್ನೋ ಒಂದು ಆಸೆ, ಅದನ್ನು ತಿಳ್ಕೊಳ್ಳೋ ಒಂದು ಅಭಿಲಾಷೆ ನನ್ನಲ್ಲಿ ಯಾವಾಗಲೂ ಇತ್ತು. ಆಗ ಅದನ್ನು ದಿಗ್ದರ್ಶಕ ಅಂತ ನನಗೆ ಸ್ವಲ್ಪ ದಿನಗಳ ಮೇಲೆ ಅದರ ಒಂದು ಪರಿಚಯ ಆಯಿತು. ಅದರಂತೆ ನಾನು ಒಂದು ಸೃಷ್ಟಿ ಮಾಡಬೇಕಾದ್ರೆ ಆ ದಿಗ್ದರ್ಶಕನ ಪಟ್ಟ ಪಡೆಯಬೇಕು ಅನ್ನೋ ಒಂದು ಅಭಿಲಾಷೆ ನನ್ನಲ್ಲಿ ಹುಟ್ಟಿತು. ಹಾಗೆ ಎಷ್ಟೋ ದಿಗ್ದರ್ಶಕಗಳ ಚಿತ್ರಗಳು ನೋಡಿ, ಯಾವ್ಯಾವ ದಿಗ್ದರ್ಶಕರು ಯಾವ್ಯಾವ ರೀತಿ ಸೀನ್ ತೆಗಿತಾರೆ, ಈ ದಿಗ್ದರ್ಶಕ ಈ ಸೀನ್ ಹೇಗೆ ಪ್ರೆಸೆಂಟ್ ಮಾಡ್ತಾನೆ, ಈ ಸ್ಟೋರಿನ ಹೇಗೆ ಪ್ರೆಸೆಂಟ್ ಮಾಡ್ತಾನೆ, ಇದೇ ಒಂದೇ ತರಹ ಇರೋ ವೈವಿಧ್ಯತೆ ಹೇಗೆ ಏರ್ಪಡಿಸ್ತಾರೆ ಅನ್ನೋದನ್ನೆಲ್ಲ ನನ್ನ ಕೇವಲ ಒಂದು ಅಚಲವಾದ ಶ್ರದ್ಧೆಯಿಂದ ನಾನು ಹಲವಾರು ದಿಗ್ದರ್ಶಕಷ್ಟು ಇದಿಲ್ಲ, ಎಲ್ಲ ಲ್ಯಾಂಗ್ವೇಜ್ ಪಿಕ್ಚರ್ಸು ಬಹಳವಾದ ಅಭ್ಯಾಸ ನನ್ನ ದಿಗ್ದರ್ಶಕನನ್ನಾಗಿ ಮಾಡ್ತು. ನನ್ನದೇ ಆದ ಶೈಲಿನ ರೂಪಿಸ್ಕೊಳ್ಳೋಕೆ ಕಾರಣವಾಯಿತು ಅಂದರೆ ಹೇಗೆ ಅಂತಂದರೆ, ಈಗ ನಾನು ಈಗ ಬೆಳ್ಳಿಮೋಡ ಕನ್ನಡ ಚಿತ್ರ ಮಾಡಿದೆ ಮೊದಲು. ಆ ಮಾಡಿದಾಗ ನನಗೆ ಎಲ್ಲ ಅಲ್ಲಿ ತನಕ ಏನು ಫೋಕ್ಲೋರ್ ಪಿಕ್ಚರ್ಸು, ಪೌರಾಣಿಕ ಪಿಕ್ಚರ್ಸು, ಯಾವುದೋ ಸೋಷಿಯಲ್ ಪಿಕ್ಚರ್ಸು ಎಲ್ಲ ಬರೋದು. ಆಗ ನಾನು ನನ್ನದೇ ಶೈಲಿನ ಒಂದು ಮಾಡಬೇಕು ಅನ್ನೋ ಇದರಲ್ಲಿ ಬೆಳ್ಳಿಮೋಡ ಕಥೆ ನನಗೆ ಹಿಡಿಸ್ತು. ಆ ಅವಕಾಶ ಬಂದಾಗ ನಾನೇನು ಮಾಡಿದೆ, ನಮ್ಮ ಕರ್ನಾಟಕದ ಪರಿಸರ, ನಮ್ಮ ಒಂದು ಪ್ರಕೃತಿ ಸೌಂದರ್ಯ ಇದೆಲ್ಲ ನನ್ನದೇ ಆದ ಒಂದು ರೀತಿಯಲ್ಲಿ ಹೇಳಿ, ಯಾಕೆಂದರೆ ಇವನು ಈ ಥರ ಪಿಕ್ಚರ್ ಇವ್ರ ಥರ ಮಾಡಿದ್ದಾನೆ ಅಂತ ಅನ್ನಿಸ್ಕೊಳ್ಳದೆ, ಈತಂದೇ ಒಂದು ಪದ್ಧತಿ ಇದೆ. ಯಾಕೆ ಆ ಶೈಲಿ ಪುಟ್ಟಣ್ಣವರೇ ಮಾಡೋದು, ಅದು ಅವ್ರ ಶೈಲಿ ಅಂತ ಜನಗಳಿಗೆ ಚೆನ್ನಾಗಿ ಗೊತ್ತಾಗಬೇಕು ಅಂತ ಮಾಡಿ ಬೆಳ್ಳಿಮೋಡ ಅನ್ನೋ ಚಿತ್ರ ಮಾಡಿದಾಗ ಆಗ ನನಗೆ ಅರ್ಥವಾಯಿತು, ಜನ ನನ್ನ ಶೈಲಿನ ಒಪ್ಕೋತಾರೆ, ನನ್ನ ಶೈಲಿ ಜನಕ್ಕೆ ಹಿಡಿಸಿದೆ. ಆ ಹಿಡಿಸ್ತು ನಾವು ಚೆನ್ನಾಗಿದೆ ಚಿತ್ರ ಅಂದಮೇಲೆ ನನಗೆ ಅದರಿಂದ ಉತ್ಸಾಹ ಮತ್ತಷ್ಟು ಹೆಚ್ಚಾಯಿತು, ನನಗೆ ಮತ್ತಷ್ಟು ನನ್ನ ಶೈಲಿ ಮೇಲೆ ನಂಬಿಕೆ ಬಂತು, ಇಲ್ಲಿ ತನಕ ಆ ನಂಬಿಕೆ ನನ್ನಲ್ಲಿ ಉಳ್ಕೊಂಡಿದೆ. ನಿರ್ದೇಶಕನಿಗಿಂತ ಮೊದಲು ಒಂದು ಚಿತ್ರ ತೆಗೆಯುವಾಗ ನಿರ್ದೇಶಕನಿಗೆ ತನ್ನ ಸಮಾಜ ಪ್ರಜ್ಞೆ ಇರಬೇಕು, ತಾನು ಸಮಾಜದಲ್ಲಿ ಒಬ್ಬ ವ್ಯಕ್ತಿ, ಚಿತ್ರವನ್ನು ಸಹಸ್ರಾರು ಮಂದಿ ಲಕ್ಷಾಂತರ ಮಂದಿಗೆ ನೋಡ್ತಾರೆ, ಆ ನೋಡೋ ಜನರ ಮೇಲೆ ನನ್ನ ಚಿತ್ರ ಏನು ಪರಿಣಾಮ ಬೀರುತ್ತೆ, ಅದರಿಂದ ಉಪಯೋಗವಾಗುತ್ತೋ ಅವರಿಗೆ ದುರುಪಯೋಗವಾಗುತ್ತೋ, ಅದರಿಂದ ಅವರ ಬುದ್ಧಿ ಎಚ್ಚರಗೊಳ್ಳುತ್ತೋ ಅಥವಾ ಅವರ ಬುದ್ಧಿ ಒಂದು ವ್ಯತಿರಿಕ್ತವಾದ ದಾರಿಯಲ್ಲಿ ಹಿಡಿಯುತ್ತೋ, ಅಪಮಾರ್ಗ ಹಿಡಿಯುತ್ತೋ, ಇದೆಲ್ಲ ಯೋಚನೆ ಮಾಡಿ ಮೊದಲು ದಿಗ್ದರ್ಶಕನಾದವನಿಗೆ ತಾನು ಏನು ಕಥೆ ವಸ್ತುನ ತಗೊಂಡು ಮಾಡಬೇಕು, ಆ ಒಂದು ಸಮಾಜ ಪ್ರಜ್ಞೆ, ಅವನ ಸಮಾಜದಲ್ಲಿ ವ್ಯಕ್ತಿ. ಯಾಕೆಂದರೆ ಸಿನಿಮಾಗೆ ಬಹಳ ಒಂದು ಇಟ್ ಈಸ್ ದಿ ಮೋಸ್ಟ್ ಪವರ್ಫುಲ್ ಮೀಡಿಯಂ, ಎಲ್ಲ ಒಂದು ಇದಕ್ಕೆ ಪುಸ್ತಕಕ್ಕಿಂತ, ಒಂದು ಪೇಂಟಿಂಗ್ಗಿಂತ, ಒಂದು ಎಲ್ಲದಕ್ಕಿಂತ ದೊಡ್ಡ ಪ್ರಭಾವಶಾಲಿಯಾದ ಒಂದು ಮೀಡಿಯಂ ಮಾಧ್ಯಮ ಸಿನಿಮಾ. ಆ ಸಿನಿಮಾ ತೆಗೆಯೋನಿಗೆ ನಾನು ಸೆಲೋಲೈಡಿಂದ ಒಂದು ಸೊಸೈಟಿಗೆ, ನನ್ನಲ್ಲಿ ಜನತೆಗೆ ಒಂದು ಉಪಕಾರದ ಅಥವಾ ಅವರನ್ನು ಸನ್ಮಾರ್ಗಕ್ಕೆ ಸದ್ಬುದ್ಧಿಯನ್ನು ಪ್ರಚೋದಿಸುವಂಥ ಒಂದು ಚಿತ್ರ ನಿರ್ಮಾಣ ಮಾಡಬೇಕು ಅನ್ನೋ ಜವಾಬ್ದಾರಿ ಮೊದಲು ದಿಗ್ದರ್ಶಕನಿರಬೇಕು. ಅದು ಇದ್ದರೆ ಅವನಿಗೆ ಬಾಕಿದನ್ನೆಲ್ಲ ತನ್ನ ಸುತ್ತಮುತ್ತಲಿನ ಪ್ರೊಡ್ಯೂಸರು ಆಗಲಿ ಯಾರನ್ನೇ ಆಗಲಿ ಅದನ್ನು ಎಳ್ಕೊಂಬರೋ ಒಂದು ಶಕ್ತಿ ಇದೆ, ಅದು ದಿಗ್ದರ್ಶಕನಿಗೆ ಬಹಳ ಇಂಪಾರ್ಟೆಂಟ್.
0: ರತ್ನ ಭಂಡಾರದಲ್ಲಿ ಈ ದಿನ ನೀವು ಆಲಿಸಿದ ಧ್ವನಿ ಪುಟ್ಟಣ್ಣ ಕಣಗಾಲ್ ಅವರದು. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.

ಸುಮಾರು ಸಂದೇಶಗಳನ್ನು ಕಳಿಸಿದಿರಿ. ಎಂಎಸ್ ಸುಬ್ಬುಲಕ್ಷ್ಮಿ ಅವರ ಸ್ಮರಣೆಯಲ್ಲಿ ಈ ದಿನ ಭಜಗೋವಿಂದಂ ಪ್ರಸಾರ ಮಾಡಿದಿರಿ, ನಾದೋಪಾಸನೆಯಲ್ಲಿ ಬಹಳ ಚೆನ್ನಾಗಿತ್ತು, ನಾವು ಭಕ್ತಿ ಸುಧೆಯಲ್ಲಿ ಮಿಂದೆವು ಅಂತ ಹೇಳಿದಿರಿ. ಇನ್ನು ಕೆಲವರು ಹೇಳ್ತೀರಿ, ಇವತ್ತಿನ ನಾದೋಪಾಸನೆಯಲ್ಲಿ ಸಿದ್ಧಲಿಂಗೇಶ್ವರನ ಪಿ ವಿ ಶ್ರೀನಿವಾಸ್ ಅವರ ಹಾಡು ಕೇಳಿ ಖುಷಿಯಾಯಿತು ಅಂತ, ಹಾಗೆ ರಾಮ ರಾಮ ಅನ್ನುವ ಗೀತೆಯನ್ನು ಕೇಳಿ ಕೂಡ ಖುಷಿಯಾಯಿತು ಅಂತ ನಿಮ್ಮೆಲ್ಲ ಸಂದೇಶಗಳನ್ನು ನೋಡೋಣ. ವಾರ್ತಾ ಪ್ರಸಾರದ ನಂತರ ಈಗ ಸಮಯ 7:22. ಇದು ಭಾವಗೀತೆಗಳ ಸಮಯ.

ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟರ ರಚನೆ ಕೇಳಿದಿರಿ, ಬಂದೇ ಬರುತ್ತಾವ ಕಾಲ. ಹಾಡಿದವರು ಕಸ್ತೂರಿ ಶಂಕರ್ ಹಾಗೂ ಬಿ ಕೆ ಸುಮಿತ್ರಾ.

ಪ್ರೊಫೆಸರ್ ಕೆಎಸ್ ನಿಸಾರ್ ಅಹಮದ್ ಅವರು ಬರೆದ ಗೀತೆ ಕೇಳಿದಿರಿ, ವಿಕೆ ಸುಮಿತ್ರಾ ಅವರ ಧ್ವನಿಯಲ್ಲಿ. ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ನಿಮ್ಮೊಂದಿಗೆ ನಿಮ್ಮದೇ ಧ್ವನಿ ಬಿಕೆ ಸುಮತಿ. ಈಗ ಸಮಯ 7:35 ಇದೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ವ್ಯಕ್ತಿಯಿಂದ ವ್ಯಕ್ತಿಗೆ ನಡೆಯುವ ಯುಪಿಐ ವಹಿವಾಟುಗಳಿಗೆ ಯಾವುದೇ ಶುಲ್ಕ ಇಲ್ಲ, ಕೇಂದ್ರ ಹಣಕಾಸು ಸಚಿವಾಲಯ ಸ್ಪಷ್ಟನೆ. ನಾಗರಿಕರು ಅಥವಾ ನಾಗರಿಕ ಸೌಲಭ್ಯಗಳ ಮೇಲೆ ನಡೆಯುವ ಯಾವುದೇ ದಾಳಿ ಖಂಡನೀಯ, ಭಾರತ. ಇಂಧನ ಮೂಲ ಸೌಕರ್ಯಗಳ ಮೇಲೆ ರಷ್ಯಾ ಉಕ್ರೇನ್ ಪರಸ್ಪರ ದಾಳಿ. ಟಿ20 ಕ್ರಿಕೆಟ್, ಅಫ್ಘಾನಿಸ್ತಾನ ತಂಡದ ವಿರುದ್ಧ ಗೆದ್ದು ಸರಣಿ ವಶಪಡಿಸಿಕೊಂಡ ಭಾರತ. ವಾರ್ತೆಗಳ ವಿವರ. ವರ್ಗಾಯಿಸಲಾದ ಮೊತ್ತದ ಹೊರತಾಗಿಯೂ ವ್ಯಕ್ತಿಯಿಂದ ವ್ಯಕ್ತಿಗೆ ನಡೆಯುವಂತಹ ಯುಪಿಐ ವಹಿವಾಟುಗಳಿಗೆ ಯಾವುದೇ ಶುಲ್ಕ ಇರುವುದಿಲ್ಲ ಎಂದು ಕೇಂದ್ರ ಹಣಕಾಸು ಸಚಿವಾಲಯ ಸ್ಪಷ್ಟಪಡಿಸಿದೆ. ಸಣ್ಣ ವ್ಯಾಪಾರಿಗಳಿಗೆ ಅನ್ವಯವಾಗುವ ಶೂನ್ಯ ಮರ್ಚೆಂಟ್ ಡಿಸ್ಕೌಂಟ್ ರೇಟ್, ಚೌಕಟ್ಟಿನಡಿ ಬರುವ ವಹಿವಾಟುಗಳು ಮತ್ತು 2,000 ರೂಪಾಯಿವರೆಗಿನ ವ್ಯಾಪಾರಿ ವಹಿವಾಟುಗಳು ಕೂಡ ಉಚಿತವಾಗಿ ಮುಂದುವರಿಯಲಿವೆ. ಇದರ ಪರಿಣಾಮವಾಗಿ ಒಟ್ಟು ವಹಿವಾಟುಗಳಲ್ಲಿ ಸುಮಾರು 96% ವಹಿವಾಟುಗಳ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ. 2,000 ರೂಪಾಯಿಗಳಿಗಿಂತ ಹೆಚ್ಚಿನ ನಿರ್ದಿಷ್ಟ ವ್ಯಾಪಾರಿ ವಹಿವಾಟುಗಳಿಗೆ ಮಾತ್ರ ಎಂಡಿಆರ್ ಅನ್ವಯಿಸುತ್ತದೆ ಎಂದು ಸಚಿವಾಲಯ ತಿಳಿಸಿದೆ. ಎಂಡಿಆರ್ ಎಂಬುದು ಸರ್ಕಾರ ಅಥವಾ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಸಂಗ್ರಹಿಸುವ ತೆರಿಗೆ ಅಥವಾ ಶುಲ್ಕವಲ್ಲ. ಯುಪಿಐ ವ್ಯವಸ್ಥೆಯ ಕಾರ್ಯಾಚರಣೆ ಮತ್ತು ನಿರಂತರ ವಿಸ್ತರಣೆ ಬೆಂಬಲಿಸಲು ಬ್ಯಾಂಕು ಮತ್ತು ಪಾವತಿ ಅಪ್ಲಿಕೇಶನ್ ಒದಗಿಸುವವರು ಸೇರಿದಂತೆ ಪಾವತಿ ವ್ಯವಸ್ಥೆಯಲ್ಲಿ ಭಾಗವಹಿಸುವವರ ನಡುವೆ ಇದನ್ನು ಹಂಚಲಾಗುತ್ತದೆ. ಗ್ರಾಹಕರಿಗೆ ಯುಪಿಐ ಸೇವೆಯನ್ನು ಉಚಿತವಾಗಿ ಮುಂದುವರಿಸುವ ಜೊತೆಗೆ ಆಯ್ದ ವ್ಯಾಪಾರಿ ವಹಿವಾಟುಗಳ ಮೇಲೆ ಪರಿಷ್ಕೃತ ಯುಪಿಐ ಮರ್ಚೆಂಟ್ ಡಿಸ್ಕೌಂಟ್ ರೇಟ್ ಚೌಕಟ್ಟನ್ನು ಮುಂದಿನ ತಿಂಗಳ 15 ಜಾರಿಗೆ ತರಲಾಗಿದೆ. ಒಟ್ಟು ಎಂಡಿಆರ್ ಸಂಗ್ರಹದ 5% ಕೊಡುಗೆಯೊಂದಿಗೆ ಸಣ್ಣ ವ್ಯಾಪಾರಿಗಳು ಯುಪಿಐ ಬಳಕೆಯನ್ನು ಉತ್ತೇಜಿಸಲು ಮೀಸಲಾದ ನಿಧಿಯನ್ನು ಸ್ಥಾಪಿಸಲಾಗುವುದೆಂದು ಹಣಕಾಸು ಸಚಿವಾಲಯ ತಿಳಿಸಿದೆ. ನವದೆಹಲಿಯಲ್ಲಿನ 18 ಬ್ರಿಕ್ಸ್ ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಮತ್ತು ಚೀನಾ ಅಧ್ಯಕ್ಷ ಜಿ ಜಿನ್ಪಿಂಗ್ ಅವರ ನಡುವೆ ಹಲವಾರು ಮಹತ್ವದ ವಿಷಯಗಳು ಚರ್ಚೆಯಾಗಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಹೇಳಿದ್ದಾರೆ. ಎರಡೂ ದೇಶಗಳು ಪರಸ್ಪರ 3 ಪ್ರಮುಖ ಅಂಶಗಳಾದ ಪರಸ್ಪರ ಗೌರವ, ಪರಸ್ಪರ ಆಸಕ್ತಿ ಮತ್ತು ಪರಸ್ಪರ ಸೂಕ್ಷ್ಮತೆಯಿಂದ ನಡೆದುಕೊಳ್ಳಬೇಕು ಎಂಬುದರ ಬಗ್ಗೆ ಚರ್ಚೆ ನಡೆಸಲಾಗಿದೆ ಎಂದರು. ಒಮನ್ ತೀರದಲ್ಲಿ ಭಾರತೀಯ ವಾಣಿಜ್ಯ ನೌಕೆ ಮೇಲೆ ನಡೆದ ದಾಳಿಯ ಬಗೆಗಿನ ಪ್ರಶ್ನೆಗೆ ಉತ್ತರಿಸಿದ

0: ಜೈಸ್ವಾಲ್, ಭಾರತದ ಯಾವುದೇ ವಾಣಿಜ್ಯ ನೌಕೆ, ಸುರಕ್ಷಿತ ನೌಕಾಯಾನ, ನಾಗರಿಕರ ಮೇಲೆ ಅಥವಾ ನಾಗರಿಕ ಸೌಲಭ್ಯಗಳ ಮೇಲೆ ನಡೆಯುವ ಯಾವುದೇ ದಾಳಿಯನ್ನು ಭಾರತ ಒಪ್ಪುವುದಿಲ್ಲ. ಅಂತಾರಾಷ್ಟ್ರೀಯ ಜಲಮಾರ್ಗಗಳಲ್ಲಿ ಈ ಹಿಂದಿನಂತೆ ಶಾಂತಿಯುತವಾಗಿ ವಾಣಿಜ್ಯ ವ್ಯವಹಾರಗಳನ್ನು ನಡೆಸಲು ಭಾರತ ಒತ್ತಾಯಿಸುತ್ತದೆ ಎಂದು ಹೇಳಿದ್ದಾರೆ. ಒಮನ್ ತೀರದಲ್ಲಿ ದಾಳಿಗೆ ಒಳಗಾದಂಥ ನೌಕೆಯ ಮೇಲೆ ಪನಾಮಾ ದೇಶದ ಧ್ವಜವಿದ್ದು 14 ಮಂದಿ ಭಾರತೀಯರು ಈ ನೌಕೆಯಲ್ಲಿದ್ದರು. ದಾಳಿಯ ನಡುವೆಯೂ 13 ಭಾರತೀಯರನ್ನ ರಕ್ಷಿಸಲಾಗಿದ್ದು ಒಬ್ಬ ಭಾರತೀಯ ಕಾಣೆಯಾಗಿದ್ದಾರೆ. ಭಾರತೀಯ ರಾಯಭಾರ ಕಚೇರಿ ನಿಕಟವಾಗಿ ಈ ಘಟನೆಯನ್ನು ನಿರ್ವಹಿಸುತ್ತಿದೆ ಎಂದು ಅವರು ತಿಳಿಸಿದ್ದಾರೆ. ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಮುಖ್ಯಸ್ಥ ಮಸೂದ್ ಅಜರ್ ತಲೆಯ ಮೇಲೆ ಪಾಕಿಸ್ತಾನ ಸರ್ಕಾರ 70 ಲಕ್ಷ ಪಾಕಿಸ್ತಾನಿ ರೂಪಾಯಿ ಬಹುಮಾನ ಘೋಷಿಸಿರುವ ಬಗೆಗೆ ಕೇಳಲಾದ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ರಣಧೀರ್ ಜೈಸ್ವಾಲ್, ಇಂತಹ ಕಣ್ಣೊರೆಸುವಂತಹ ಪಾಕಿಸ್ತಾನದ ತಂತ್ರಾಂಶಗಳು ಭಾರತಕ್ಕೆ ಹೊಸತಲ್ಲ. ಇಂತಹ ಘೋಷಣೆಗಳನ್ನು ಮಾಡುವ ಬದಲು ಪಾಕಿಸ್ತಾನ ಉಗ್ರರ ವಿರುದ್ಧ ನಿರ್ದಿಷ್ಟ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. ರಷ್ಯಾ ಮತ್ತು ಉಕ್ರೇನ್ ಇಂಧನ ಮೂಲಸೌಕರ್ಯಗಳ ಮೇಲೆ ಪರಸ್ಪರ ದಾಳಿಯನ್ನು ನಡೆಸಿವೆ. ಕೈವ್ನಲ್ಲಿರುವಂತಹ ಪೆಟ್ರೋಲ್ ಬಂಕ್ಗಳ ಮೇಲೆ ರಷ್ಯಾ ದಾಳಿ ಮಾಡಿದರೆ ರಷ್ಯಾದ ತೈಲ ಸಂಸ್ಕರಣಾಗಾರವನ್ನು ಗುರಿಯಾಗಿಸಿಕೊಂಡು ಉಕ್ರೇನ್ ದಾಳಿ ನಡೆಸಿದೆ. ಕೈವ್ ಮತ್ತು ಉಕ್ರೇನ್ನ ಇತರ ನಗರಗಳಲ್ಲಿ ರಾತ್ರಿಡೀ ಸುಮಾರು 200 ಡ್ರೋನ್ಗಳಿಂದ ರಷ್ಯಾ ದಾಳಿ ನಡೆಸಿದ್ದು ಇಬ್ಬರು ಸಾವನ್ನಪ್ಪಿದ್ದಾರೆ. ಪೆಟ್ರೋಲ್ ಬಂಕ್ಗಳ ಜೊತೆಗೆ ರಷ್ಯಾದ ದಾಳಿಗಳು ಇತರ ಪ್ರದೇಶಗಳಲ್ಲಿನ ಇಂಧನ ಮತ್ತು ಬಂದರು ಮೂಲಸೌಕರ್ಯಗಳ ಮೇಲೂ ಪರಿಣಾಮ ಬೀರಿವೆ ಎಂದು ಉಕ್ರೇನ್ ಅಧಿಕಾರಿಗಳು ತಿಳಿಸಿದ್ದಾರೆ. ಇನ್ನೊಂದೆಡೆ ಓಲ್ಗಾ ನದಿಯ ಉದ್ದಕ್ಕೂ ಇರುವ ರಷ್ಯಾದ ಸಮರ ಪ್ರದೇಶದ ಸಿಜ್ರಾನ್ನಲ್ಲಿರುವಂತಹ ತೈಲ ಸಂಸ್ಕರಣಾಗಾರಗಳ ಮೇಲೆ ಉಕ್ರೇನ್ ದಾಳಿ ನಡೆಸಿದೆ. ಅಲ್ಲದೆ ಟಾಗನ್ ರೋಗ್ ಮತ್ತು ಓರಿಯೋಲ್ ಪ್ರದೇಶಗಳಲ್ಲಿ ಡ್ರೋನ್ ಉತ್ಪಾದನೆಯಲ್ಲಿ ತೊಡಗಿರುವ ಸೌಲಭ್ಯಗಳ ಮೇಲೂ ಡ್ರೋನ್ ಮೂಲಕ ದಾಳಿ ನಡೆಸಲಾಗಿದೆ ಎಂದು ಉಕ್ರೇನ್ ಅಧ್ಯಕ್ಷ ವಲಡಿಮಿರ್ ಜೆಲೆನ್ಸ್ಕಿ ತಿಳಿಸಿದ್ದಾರೆ. ಸೋಮವಾರವಷ್ಟೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾತನಾಡಿ ರಷ್ಯಾ ಮತ್ತು ಉಕ್ರೇನ್ ಪರಸ್ಪರರ ಇಂಧನ ಮೂಲಸೌಕರ್ಯದ ಮೇಲೆ ದಾಳಿಗಳನ್ನು ನಿಲ್ಲಿಸಲು ಒಪ್ಪಿಕೊಂಡಿವೆ ಎಂದು ಹೇಳಿದ್ದರು. ಆದರೂ ದಾಳಿಗಳು ಮುಂದುವರೆದಿವೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಭಾರತ ಅಮೆರಿಕ ಜಂಟಿ ಮಿಲಿಟರಿ ಸಮರಾಭ್ಯಾಸ 22ನೇ ಆವೃತ್ತಿ ಯುದ್ಧ ಅಭ್ಯಾಸ ನಿನ್ನೆ ಉತ್ತರಾಖಂಡದ ಔಲಿಯಲ್ಲಿ ಪ್ರಾರಂಭವಾಗಿದೆ. ಈ ಮಿಲಿಟರಿ ಸಮರಾಭ್ಯಾಸದ ಉದ್ಘಾಟನಾ ಸಮಾರಂಭ ಉತ್ತರಾಖಂಡದ ಔಲಿ ವಿದೇಶಿ ತರಬೇತಿ ನೋಟ್ನಲ್ಲಿ ನಡೆಯಿತು. ಈ ಸಮರಾಭ್ಯಾಸವನ್ನು ಏಕಕಾಲದಲ್ಲಿ ಉತ್ತರಾಖಂಡದ ಔಲಿ ಮತ್ತು ರಾಜಸ್ಥಾನದ ಮಹಾಜನ್ ಫೀಲ್ಡ್ ಫೈರಿಂಗ್ ರೇಂಜ್ನಲ್ಲಿ ನಡೆಸಲಾಗುತ್ತಿದೆ. ಗುಡ್ಡಗಾಡು ಮತ್ತು ಅರೆಗುಡ್ಡಗಾಡು ಪ್ರದೇಶಗಳಲ್ಲಿ ಪರಸ್ಪರ ಸೇನಾ ಸಾಮರ್ಥ್ಯ ವೃದ್ಧಿಸುವ ದಿಸೆಯಲ್ಲಿ ಈ ಸಮರಾಭ್ಯಾಸ ನಡೆಸಲಾಗುತ್ತದೆ. ಡ್ರೋನ್ ಮತ್ತು ಸ್ವಯಂಚಾಲಿತ ಕಣ್ಗಾವಲು ವ್ಯವಸ್ಥೆಯನ್ನು ಯೋಜಿಸುವ ನಿಟ್ಟಿನಲ್ಲಿ ಈ ತರಬೇತಿ ನಡೆಯುತ್ತಿದೆ. ಎರಡೂ ದೇಶಗಳ ರಕ್ಷಣಾ ತಜ್ಞರು ಪರಸ್ಪರ ಮಾಹಿತಿ ಮತ್ತು ತಂತ್ರಜ್ಞಾನಗಳ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಲಿದ್ದಾರೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಜಾಗತಿಕ ದಕ್ಷಿಣ ರಾಷ್ಟ್ರಗಳಿಗೆ ಸಂಬಂಧಿಸಿದ ವಿಷಯಗಳು ಸೇರಿದಂತೆ ಜಾಗತಿಕ ಸವಾಲುಗಳ ಕುರಿತಾದ ತನ್ನ ದೃಷ್ಟಿಕೋನಗಳನ್ನು ಭಾರತ ಈಗ ಹೆಚ್ಚಿನ ಆತ್ಮವಿಶ್ವಾಸದಿಂದ ವ್ಯಕ್ತಪಡಿಸುತ್ತಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂಡಿಯನ್ ಕೌನ್ಸಿಲ್ ಆಫ್ ವರ್ಲ್ಡ್ ಅಫೇರ್ಸ್ನ ರಜತ ಮಹೋತ್ಸವ ಸಮಾರಂಭ ಉದ್ದೇಶಿಸಿ ಮಾತನಾಡಿದ ಅವರು, ದೇಶದ ಹಿತಾಸಕ್ತಿ ಮತ್ತು ಜಾಗತಿಕ ಮಟ್ಟದಲ್ಲಿ ಇವು ವಿಸ್ತರಿಸುತ್ತಿವೆ, ಜವಾಬ್ದಾರಿಗಳು ಹೆಚ್ಚಿವೆ ಮತ್ತು ಅದಕ್ಕೆ ಅನುಗುಣವಾಗಿ ಭಾರತದ ಮೇಲಿನ ನಿರೀಕ್ಷೆಗಳು ಅಧಿಕವಾಗಿವೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ನೇಪಾಳದಲ್ಲಿ ಸಂಭವಿಸಿದಂತಹ ಹಠಾತ್ ಪ್ರವಾಹದಿಂದಾಗಿ ಮೃತಪಟ್ಟವರ ಸಂಖ್ಯೆ 1399ಕ್ಕೆ ಏರಿಕೆಯಾಗಿದೆ. ಪೀಡಿತ 8 ಜಿಲ್ಲೆಗಳಿಂದ ಇನ್ನೂ ಹೆಚ್ಚಿನ ಮೃತದೇಹಗಳನ್ನು ಹೊರತೆಗೆಯಲಾಗಿದೆ. 5120 ಜನರು ಕಾಣೆಯಾಗಿದ್ದು ಅವರಿಗಾಗಿ ಭದ್ರತಾ ಸಿಬ್ಬಂದಿಯ ಜಂಟಿ ಪಡೆಯು ಶೋಧ ಮತ್ತು ರಕ್ಷಣಾ ಕಾರ್ಯಾಚರಣೆಗಳನ್ನು ಮುಂದುವರೆಸಿದೆ. ಇಲ್ಲಿಯವರೆಗೆ ಒಟ್ಟು 13,742 ಜನರನ್ನು ರಕ್ಷಣೆ ಮಾಡಲಾಗಿದೆ ಎಂದು ನೇಪಾಳದ ಅಧಿಕಾರಿಗಳು ತಿಳಿಸಿದ್ದಾರೆ. ಆಗಸ್ಟ್ 26ರಂದು ನೇಪಾಳ ಟಿಬೆಟ್ ಗಡಿಯ ಸಮೀಪ ಸಮೀಪ ಸಂಭವಿಸಿದ ಹಿಮ ಮತ್ತು ಬಂಡೆಗಳ ಕುಸಿತದಿಂದ ಉಂಟಾದ ಈ ಹಠಾತ್ ಪ್ರವಾಹವು ಉತ್ತರ ಮತ್ತು ಮಧ್ಯ ನೇಪಾಳದ ಪಟ್ಟಣ ಮತ್ತು ಹಳ್ಳಿಗಳಲ್ಲಿ ಭಾರಿ ಹಾನಿಯನ್ನು ಉಂಟುಮಾಡಿದೆ. ನೇಪಾಳದ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಬಿಡುಗಡೆ ಮಾಡಿದಂತಹ ಇತ್ತೀಚಿನ ಮಾಹಿತಿಯ ಪ್ರಕಾರ ಚಿತ್ವಾನ್ ಜಿಲ್ಲೆಯಿಂದ 364 ಮೃತದೇಹಗಳು, ನವಾಲ್ ಪರಸಿ ಪೂರ್ವದಿಂದ 232, ನವಾಲ್ ಪರಸಿ ಪಶ್ಚಿಮದಿಂದ 222 ಮತ್ತು ನುವಾಕೋಟ್ನಿಂದ 202 ಮೃತದೇಹಗಳನ್ನು ಹೊರತೆ

0: ಹಾಕಿಕೊಳ್ಳಲಾಗಿದೆ. ಅದೇ ರೀತಿ ರಸ್ವಾದಿಂದ 189, ಕೋರ್ಖಾದಿಂದ 78, ಧಾಂಡಿಗ್ನಿಂದ 72 ಮತ್ತು ತನಹುನಿಂದ 38 ಮೃತದೇಹಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಹೊಸ ನೇಮಕಾತಿ ನಡೆಯುವವರೆಗೆ ನಿವೃತ್ತರಾಗಿರುವಂತಹ ನ್ಯಾಯಮಂಡಳಿಗಳ ಅಧ್ಯಕ್ಷರು ಮತ್ತು ಸದಸ್ಯರ ಅಧಿಕಾರದ ಅವಧಿಯನ್ನು 1 ತಿಂಗಳ ಅವಧಿಗೆ ವಿಸ್ತರಿಸುವ ಕುರಿತು ಪರಿಶೀಲಿಸುವಂತೆ ಸುಪ್ರೀಂಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ಸೂಚನೆ ನೀಡಿದೆ. ಹುದ್ದೆಗಳು ಖಾಲಿ ಇರುವ ಕಾರಣದಿಂದಾಗಿ ನ್ಯಾಯಮಂಡಳಿಗಳು ನಿಷ್ಕ್ರಿಯವಾಗಬಾರದು ಎಂದು ಸರ್ವೋಚ್ಚ ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ. ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಹಾಗೂ ನ್ಯಾಯಮೂರ್ತಿಗಳಾದಂತಹ ಜಾಯ್ ಮಲ್ಯ ಬಾಗ್ಜಿ ಮತ್ತು ವಿ ಮೋಹನ ಅವರನ್ನು ಒಳಗೊಂಡಂತಹ ನ್ಯಾಯಪೀಠದ ಮುಂದೆ ಅಟಾರ್ನಿ ಜನರಲ್ ಆರ್ ವೆಂಕಟರಮಣಿ ಅವರ ಮೂಲಕ ಕೇಂದ್ರ ಸರ್ಕಾರ ತನ್ನ ನಿಲುವನ್ನು ಮಂಡಿಸಿತು. ಹೊಸ ನೇಮಕಾತಿ ಪ್ರಕ್ರಿಯೆ ಈಗಾಗಲೇ ಆರಂಭಗೊಂಡಿರುವುದರಿಂದ ತಾತ್ಕಾಲಿಕ ವಿಸ್ತರಣೆಗಾಗಿ ಸಲ್ಲಿಸಲಾದ ಇಂತಹ ಮನವಿಗಳನ್ನು ಪರಿಗಣಿಸಬಾರದು ಎಂದು ಸರ್ಕಾರ ಕೋರಿತು. ನ್ಯಾಯಾಧೀಕರಣ ಸುಧಾರಣಾ ಕಾಯ್ದೆ 2026 ಅಡಿಯಲ್ಲಿ ವಿವಿಧ ನ್ಯಾಯಮಂಡಳಿಗಳ 248 ಸದಸ್ಯರು ಅಧಿಕಾರದ ಅವಧಿ ವಿಸ್ತರಣೆಗೆ ಅರ್ಹರೆಂದು ಗುರುತಿಸಲಾಗಿದೆ ಮತ್ತು ಅವರ ಸೇವೆಯನ್ನು ವಿಸ್ತರಣೆ ಮಾಡಲಾಗುತ್ತಿದೆ ಎಂದು ಕೇಂದ್ರ ಸರ್ಕಾರ ಇದೇ ತಿಂಗಳ 8ರಂದು ನ್ಯಾಯಪೀಠಕ್ಕೆ ಮಾಹಿತಿ ನೀಡಿತ್ತು. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದಂತಹ 2ನೇ T20 ಕ್ರಿಕೆಟ್ ಅಂತಾರಾಷ್ಟ್ರೀಯ ಪಂದ್ಯದಲ್ಲಿ ಭಾರತ ತಂಡ ಅಫ್ಘಾನಿಸ್ತಾನ ತಂಡವನ್ನು 7 ವಿಕೆಟ್ಗಳಿಂದ ಮಣಿಸಿತು. 3 ಪಂದ್ಯಗಳ ಸರಣಿಯಲ್ಲಿ 2-0 ಮುನ್ನಡೆ ಸಾಧಿಸುವ ಮೂಲಕ ಸರಣಿಯನ್ನು ವಶಪಡಿಸಿಕೊಂಡಿದೆ. ಅಫ್ಘಾನಿಸ್ತಾನ ನೀಡಿದಂತಹ 160 ರನ್ಗಳ ಗುರಿಯನ್ನು ಬೆನ್ನತ್ತಿದಂತಹ ಭಾರತ 14.5 ಓವರ್ಗಳಲ್ಲಿ 3 ವಿಕೆಟ್ನಷ್ಟಕ್ಕೆ 163 ರನ್ ಗಳಿಸುವ ಮೂಲಕ ಸುಲಭವಾಗಿ ಗೆಲುವು ದಾಖಲಿಸಿತು. ಮೊದಲು ಬ್ಯಾಟಿಂಗ್ ಮಾಡಿದಂತಹ ಅಫ್ಘಾನಿಸ್ತಾನ ತಂಡ ನಿಗದಿತ 20 ಓವರ್ಗಳಲ್ಲಿ 8 ವಿಕೆಟ್ ಅನ್ನು ಕಳೆದುಕೊಂಡು 159 ರನ್ ಗಳಿಸಿತು. ಅಫ್ಘಾನಿಸ್ತಾನ ತಂಡದ ನಾಯಕ ಇಬ್ರಾಹಿಂ ಝದ್ರಾನ್ 33 ಎಸೆತಗಳಲ್ಲಿ 37 ರನ್ ಗಳಿಸಿ ತಂಡದ ಪರ ಗರಿಷ್ಠ ಸ್ಕೋರರ್ ಎನಿಸಿಕೊಂಡರು. ಭಾರತದ ಪರ ನಿತೀಶ್ ಕುಮಾರ್ ರೆಡ್ಡಿ 3 ವಿಕೆಟ್ ಪಡೆದರೆ ಹರ್ಷದೀಪ್ ಸಿಂಗ್ 2 ವಿಕೆಟ್ ಕಬಳಿಸಿದರು. ನಿತೀಶ್ ಕುಮಾರ್ ರೆಡ್ಡಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಸರಣಿಯ 3ನೇ ಪಂದ್ಯ ನಾಳೆ ಇದೇ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವ್ಯಕ್ತಿಯಿಂದ ವ್ಯಕ್ತಿಗೆ ನಡೆಯುವ ಯುಪಿಐ ವಹಿವಾಟುಗಳಿಗೆ ಯಾವುದೇ ಶುಲ್ಕ ಇಲ್ಲ, ಕೇಂದ್ರ ಹಣಕಾಸು ಸಚಿವಾಲಯ ಸ್ಪಷ್ಟನೆ. ನಾಗರಿಕರು ಅಥವಾ ನಾಗರಿಕ ಸೌಲಭ್ಯಗಳ ಮೇಲೆ ನಡೆಯುವ ಯಾವುದೇ ದಾಳಿ ಖಂಡನೀಯ, ಭಾರತ. ಇಂಧನ ಮೂಲಸೌಕರ್ಯಗಳ ಮೇಲೆ ರಷ್ಯಾ ಉಕ್ರೇನ್ ಪರಸ್ಪರ ದಾಳಿ. ಟಿ20 ಕ್ರಿಕೆಟ್ ಅಫ್ಘಾನಿಸ್ತಾನ ತಂಡದ ವಿರುದ್ದ ಗೆದ್ದು ಸರಣಿ ವಶಪಡಿಸಿಕೊಂಡ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00.
1: ध्यान दें, आपकी मेहनत को राष्ट्रीय पहचान. पशुपालन क्षेत्र में उत्कृष्ट योगदान देने और नवीन प्रौद्योगिकी प्रथाओं को अपनाने वालों को भारत सरकार का पशुपालन एवं डेयरी विभाग प्रदान करता है राष्ट्रीय सम्मान. आज ही नामांकन करें राष्ट्रीय गोपाल रत्न पुरस्कार 2026 के लिए. इस पुरस्कार के लिए 3 श्रेणियों में होता है चयन: सर्वश्रेष्ठ डेयरी किसान, सर्वश्रेष्ठ डेयरी सहकारी समिति और सर्वश्रेष्ठ AI तकनीशियन. उत्तर पूर्वी क्षेत्र और हिमालयी राज्यों के लिए विशेष पुरस्कार का प्रावधान. नामांकन की तिथि 10 अगस्त से 10 सितंबर 2026 तक, तो देर किस बात की. आज ही आवेदन करें www.awards.gov.in पर या संपर्क करें नजदीकी CSC केंद्र पर. राष्ट्रीय गोपाल रत्न पुरस्कार 2026 पशुपालन एवं डेयरी विभाग, भारत सरकार द्वारा जनहित में जारी.
2: ಈಗ ಕೇಳೋಣ ಪ್ರಾಯೋಜಿತ ಕಾರ್ಯಕ್ರಮ.
3: ಆಕಾಶವಾಣಿ ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಅನಿಮಿಯಾ ಕುರಿತು ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಶ್ರೀದೇವಿ ಡಿ ವೆಂಕಟಾಪುರ್, ವೈದ್ಯಾಧಿಕಾರಿಗಳು, ಸರ್ಕಾರಿ ಹೋಮಿಯೋಪತಿ ಚಿಕಿತ್ಸಾಲಯ, ಗುರುಪುರ, ದಕ್ಷಿಣ ಕನ್ನಡ ಜಿಲ್ಲೆ. ಕೇಳಿ ಆಯುಷ್ವಾಣಿ.
4: ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ನಾನು ಡಾಕ್ಟರ್ ಶ್ರೀದೇವಿ ಡಿ ವೆಂಕಟಾಪುರ್, ಸರ್ಕಾರಿ ಹೋಮಿಯೋಪತಿ ಚಿಕಿತ್ಸಾಲಯ, ಗುರುಪುರ, ದಕ್ಷಿಣ ಕನ್ನಡ ಜಿಲ್ಲೆ. ಇಲ್ಲಿ ವೈದ್ಯಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇವತ್ತಿನ ವಿಷಯ ರಕ್ತಹೀನತೆ. ಇದನ್ನು ವೈದ್ಯಕೀಯ ಭಾಷೆಯಲ್ಲಿ ಎನಿಮಿಯಾ ಎಂದು ಕರೆಯುತ್ತೇವೆ. ಇವತ್ತಿನ ಕಾಲಮಾನದಲ್ಲಿ ಭಾರತ ದೇಶದಲ್ಲಿ ಅತಿ ಹೆಚ್ಚು ಕಾಡುತ್ತಿರುವ ಸಮಸ್ಯೆ ಎಂದರೆ ರಕ್ತಹೀನತೆ. ಸಮೀಕ್ಷೆಯ ಪ್ರಕಾರ 2 ಮಹಿಳೆಯರಲ್ಲಿ ಒಬ್ಬ ಮಹಿಳೆಯು ರಕ್ತಹೀನತೆಯಿಂದ ಬಳಲುತ್ತಿದ್ದಾರೆ. ನಮ್ಮ ದೇಹದಲ್ಲಿ 1 μl ರಕ್ತದಲ್ಲಿ ಸರಿಸುಮಾರು 4.7-6.1 ಮಿಲಿಯನ್ ಕೆಂಪು ರಕ್ತ ಕಣಗಳಿರುತ್ತವೆ. ಈ ಕೆಂಪು ರಕ್ತ ಕಣಗಳಲ್ಲಿ ಹಿಮೋಗ್ಲೋಬಿನ್ ಪ್ರೋಟೀನ್ ರೂಪದಲ್ಲಿರುತ್ತದೆ. ಹಿಮೋಗ್ಲೋಬಿನ್ನ ಮುಖ್ಯ ಕೆಲಸವೆಂದರೆ ನಮ್ಮ ಶ್ವಾಸಕೋಶದಿಂದ ಆಮ್ಲಜನಕವನ್ನು ತೆಗೆದುಕೊಂಡು ದೇಹದ ಎಲ್ಲಾ ಭಾಗಗಳಿಗೂ ತಲುಪಿಸುವುದು. ಕೆಂಪು ರಕ್ತ ಕಣಗಳಲ್ಲಿ ಹಿಮೋಗ್ಲೋಬಿನ್ ಪ್ರಮಾಣವು ಕಡಿಮೆಯಾಗುವುದಕ್ಕೆ ರಕ್ತಹೀನತೆ ಎನ್ನುತ್ತೇವೆ. ಸಾಮಾನ್ಯವಾಗಿ ಹಿಮೋಗ್ಲೋಬಿನ್ ಅಂಶವು ಮಹಿಳೆಯರಲ್ಲಿ 12 ಕಡಿಮೆ ಹಾಗೂ ಪುರುಷರಲ್ಲಿ 13 ಕಡಿಮೆ ಇದ್ದಾಗ ರಕ್ತಹೀನತೆ ಎಂದು.

0: ಉಲ್ಲೇಖಿಸುತ್ತಿದೆ. ಮಹಿಳೆಯರು, ಯುವತಿಯರು, ಬೆಳೆಯುತ್ತಿರುವ ಮಕ್ಕಳು, ಕಿಶೋರಾವಸ್ಥೆಯಲ್ಲಿರುವ ಹೆಣ್ಣು ಮಕ್ಕಳು, ವೃದ್ಧರು ಮತ್ತು ದೀರ್ಘಕಾಲದ ಅನಾರೋಗ್ಯದಿಂದ ಬಳಲುವವರಲ್ಲಿ ಸಾಮಾನ್ಯವಾಗಿ ಕಂಡುಬರುತ್ತದೆ. ಇದಕ್ಕೆ ಪ್ರಮುಖ ಕಾರಣಗಳು ಮುಖ್ಯವಾಗಿ ಆಹಾರದ ಕ್ರಮಗಳು. ಆಹಾರದಲ್ಲಿ ಕಬ್ಬಿಣಾಂಶದ ಕೊರತೆ, ವಿಟಮಿನ್ B12 ಮತ್ತು ಪೋಲಿಕಾಮ್ಲದ ಕೊರತೆ, ವಿಟಮಿನ್ ಸಿ ಕೊರತೆ, ಗರ್ಭಾವಸ್ಥೆಯಲ್ಲಿ ದೇಹಕ್ಕೆ ಬೇಕಾಗುವ ಹೆಚ್ಚಿನ ಕಬ್ಬಿಣಾಂಶದ ಕೊರತೆ, ಮಹಿಳೆಯರಲ್ಲಿ ಪ್ರತಿ ತಿಂಗಳು ಮುಟ್ಟಿನ ಸಮಯದಲ್ಲಿ ಅತಿ ಹೆಚ್ಚು ರಕ್ತಸ್ರಾವ, ರಕ್ತಸ್ರಾವದ ಮೂಲವ್ಯಾಧಿ, ಜಂತು ಹುಳುವಿನ ಸಮಸ್ಯೆ ಹಾಗೂ ದೀರ್ಘಕಾಲದ ವ್ಯಾಧಿಗಳು. ಪ್ರಮುಖ ಲಕ್ಷಣಗಳು: ದಣಿವು, ಆಯಾಸ, ಅತಿ ಕಡಿಮೆ ದೈಹಿಕ ಪರಿಶ್ರಮವನ್ನೂ ಸಹ ಮಾಡಲು ಅಶಕ್ತತೆ, ತಲೆನೋವು, ತಲೆಸುತ್ತು, ಉಸಿರಾಡಲು ಕಷ್ಟವಾಗುವುದು, ಕೂದಲುದುರುವುದು, ಚರ್ಮ ಹಾಗೂ ಅಂಗೈ ಬಿಳಿಚಿಕೊಳ್ಳುವುದು, ಕಣ್ಣಿನ ಸುತ್ತು ಕಪ್ಪಾಗುವಿಕೆ, ನಿದ್ರಾಹೀನತೆ, ಮಕ್ಕಳಲ್ಲಿ ಓದಿನ ಕಡೆ ಗಮನ ಕಡಿಮೆಯಾಗುವುದು, ಗರ್ಭಿಣಿ ಸ್ತ್ರೀಯರಲ್ಲಿ ಹೆರಿಗೆಯಲ್ಲಿ ತೊಂದರೆ ಕಾಣಬಹುದು, ಕಡಿಮೆ ತೂಕದ ಮಗುವಿನ ಜನನವಾಗುವ ಸಂಭವವಿರುತ್ತದೆ, ರೋಗ ನಿರೋಧಕ ಶಕ್ತಿ ಕಡಿಮೆಯಾಗುವುದರಿಂದ ಪದೇ ಪದೇ ಸೋಂಕಿಗೊಳಗಾಗುವ ಸಾಧ್ಯತೆಗಳಿರುತ್ತವೆ. ತಡೆಗಟ್ಟುವ ಕ್ರಮಗಳು: ಹೆಚ್ಚು ಕಬ್ಬಿಣಾಂಶ ಇರುವ ಆಹಾರಗಳ ಸೇವನೆ, ವಿಟಮಿನ್ B12 ಮತ್ತು ಪೋಲಿಕ್ ಆಸಿಡ್ ಹೆಚ್ಚು ಹೊಂದಿರುವ ಆಹಾರಗಳ ಸೇವನೆ, ಅದರಲ್ಲಿ ಪಾಲಕ್, ಮೆಂತ್ಯ ಸೊಪ್ಪು, ದಂಟಿನ ಸೊಪ್ಪು, ಹರಿವೆ ಸೊಪ್ಪು ಇತ್ಯಾದಿಗಳು ಮತ್ತು ಹಸಿರು ತರಕಾರಿಗಳು, ಬೀನ್ಸ್, ಮೊಟ್ಟೆ, ಹಾಲು, ಮೊಸರು ಇತ್ಯಾದಿ, ಬೇಳೆಕಾಳುಗಳು ಹಾಗೂ ಧಾನ್ಯಗಳ ಸೇವನೆ, ಅದರಲ್ಲಿ ಕಡಲೆ, ರಾಜ್ಮಾ, ಹೆಸರು ಬೇಳೆ, ತೊಗರಿ ಬೇಳೆ, ರಾಗಿ ಇತ್ಯಾದಿ, ಬೆಲ್ಲದ ಉಪಯೋಗ, ಒಣ ಹಣ್ಣುಗಳಾದ ಒಣದ್ರಾಕ್ಷಿ, ಖರ್ಜೂರ, ಬಾದಾಮಿಗಳ ಸೇವನೆ, ಇದರ ಜೊತೆಗೆ ಕಬ್ಬಿಣಾಂಶವನ್ನು ಹೀರಿಕೊಳ್ಳಲು ಸಹಾಯ ಮಾಡುವ ವಿಟಮಿನ್ ಸಿ ಹೆಚ್ಚಾಗಿರುವ ಸಿಟ್ರಸ್ ಹಣ್ಣುಗಳ ಸೇವನೆ, ಪ್ರಮುಖವಾಗಿ ಕಿತ್ತಳೆ, ಅನಾನಸ್, ನಿಂಬೆ ಮತ್ತು ನೆಲ್ಲಿಕಾಯಿ. ನಮ್ಮ ಆಹಾರಗಳು ಋತುವಿಗೆ ಅನುಸಾರವಾಗಿರಬೇಕು ಮತ್ತು ಆ ಪ್ರಾಂತದಲ್ಲಿ ಸಿಗುವ ಆಹಾರಗಳನ್ನು ಹಿತವಾಗಿ ಮಿತವಾಗಿ ಸೇವಿಸಬೇಕು. ಇದರ ಜೊತೆಗೆ ರಕ್ತಸ್ರಾವದ ಮೂಲವ್ಯಾಧಿ, ಮಹಿಳೆಯರಿಗೆ ಮುಟ್ಟಿನ ಸಮಯದಲ್ಲಿ ಅತಿ ಹೆಚ್ಚು ರಕ್ತಸ್ರಾವ, ಜಂತು ಹುಳುವಿನ ಸಮಸ್ಯೆ ಮತ್ತು ದೀರ್ಘಕಾಲದ ವ್ಯಾಧಿಗಳಿಗೆ ವೈದ್ಯಕೀಯ ಚಿಕಿತ್ಸೆಯೂ ಅವಶ್ಯಕತೆ ಇರುತ್ತದೆ. ಆದ್ದರಿಂದ ಕಾರಣ ತಿಳಿದುಕೊಂಡು ಔಷಧೋಪಚಾರವನ್ನು ಮಾಡಬೇಕು. ಯೋಗ, ಧ್ಯಾನ ಹಾಗೂ ಕೆಲವು ವ್ಯಾಯಾಮಗಳನ್ನು ನಿಯಮಿತವಾಗಿ ಮಾಡುವ ಅಭ್ಯಾಸವನ್ನು ರೂಢಿಸಿಕೊಳ್ಳುವುದು. ಹೋಮಿಯೋಪತಿ ಚಿಕಿತ್ಸಾ ಪದ್ಧತಿಯಿಂದ ಪರಿಹಾರ: ಸಾಮಾನ್ಯವಾಗಿ ರಕ್ತಹೀನತೆಗೆ ಹೋಮಿಯೋಪತಿಯಲ್ಲಿ ಉಪಯೋಗಿಸುವ ಔಷಧಿಗಳೆಂದರೆ ಆರ್ಸೆನಿಕ್ ಆಲ್ಬಮ್, ಕಲ್ಕೇರಿಯಾ ಕಾರ್ಪ್, ಕಲ್ಕೇರಿಯಾ ಫಾಸ್, ಕಾರ್ಬೋವೇಜ್, ಫೆರಮೆಟ್, ಫೆರಂಫಾಸ್, ಕಾಲಿ ಕಾರ್ಪ್, ಲೈಕೋಪೋಡಿಯಂ, ಮಕ್ಸಾಲ್, ನ್ಯಾಟ್ರಮ್ಯೂರ್, ನಕ್ಸೋಮಿಕಾ, ನೈಟ್ರಿಕ್ ಆಸಿಡ್, ಫಾಸ್ಫರಸ್, ಪಲ್ಸೆಟಿಲ್ಲಾ, ಸಿಕಿಯಾ ಇತ್ಯಾದಿ. ಹೋಮಿಯೋಪತಿ ವೈದ್ಯರ ಸಲಹೆ ಮೇರೆಗೆ ಔಷಧಿಗಳನ್ನು ತೆಗೆದುಕೊಳ್ಳಬೇಕು. ಧನ್ಯವಾದಗಳು.
1: ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಅನಿಮಿಯಾ ಕುರಿತು ಮಾಹಿತಿ ನೀಡಿದವರು ಡಾಕ್ಟರ್ ಶ್ರೀದೇವಿ ಡಿ ವೆಂಕಟಾಪುರ್, ವೈದ್ಯಾಧಿಕಾರಿಗಳು, ಸರ್ಕಾರಿ ಹೋಮಿಯೋಪತಿ ಚಿಕಿತ್ಸಾಲಯ, ಗುರುಪುರ, ದಕ್ಷಿಣ ಕನ್ನಡ ಜಿಲ್ಲೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

ಧಾಟಿ ಯಾವುದು, ಇದಕ್ಕೆ ಏನ ಹೆಸರು? ಇದು ಅಂಬಿಕಾ ತನಯನ ಹಾಡ ಬೆಳದಿಂಗಳ ನೋಡ, ಬೆಳದಿಂಗಳ ನೋಡ. ಅಂಬಿಕಾ ತನಯ ದತ್ತರ, ದರಾ ಬೇಂದ್ರೆ ಅವರ ರಚನೆ ಕೇಳಿದಿರಿ ವೃಂದಗಾನದಲ್ಲಿ. ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ.

ಕುಣಿಯೋಣು ಬಾರ ಕುಣಿಯೋಣು ಬಾ, ದರಾ ಬೇಂದ್ರೆ ಅವರ ಮತ್ತೊಂದು ರಚನೆಯನ್ನು ಕೇಳಿದಿರಿ ವೃಂದಗಾನದಲ್ಲಿ. ಸಮಯ 8 ಗಂಟೆ. ಈಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ವರ್ಗಾಯಿಸಲಾದ ಮೊತ್ತದ ಹೊರತಾಗಿಯೂ ವ್ಯಕ್ತಿಯಿಂದ ವ್ಯಕ್ತಿಗೆ ನಡೆಯುವ ಯುಪಿಎ ವಹಿವಾಟುಗಳಿಗೆ ಯಾವುದೇ ಶುಲ್ಕ ಇರುವುದಿಲ್ಲ ಎಂದು ಕೇಂದ್ರ ಹಣಕಾಸು ಸಚಿವಾಲಯ ಸ್ಪಷ್ಟಪಡಿಸಿದೆ. ಸಣ್ಣ ವ್ಯಾಪಾರಿಗಳಿಗೆ ಅನ್ವಯವಾಗುವಂತಹ ಶೂನ್ಯ ಮರ್ಚೆಂಟ್ ಡಿಸ್ಕೌಂಟ್ ರೇಟ್, ಚೌಕಟ್ಟಿನಡಿ ಬರುವಂತಹ ವಹಿವಾಟುಗಳು ಹಾಗೂ 2,000 ರೂಪಾಯಿಗಳವರೆಗಿನ ವ್ಯಾಪಾರಿ ಪಾವತಿಗಳು ಕೂಡ ಉಚಿತವಾಗಿ ಮುಂದುವರಿಯಲಿವೆ. ಜಾಗತಿಕ ದಕ್ಷಿಣ ರಾಷ್ಟಗಳಿಗೆ ಸಂಬಂಧಪಟ್ಟಂತಹ ವಿಷಯಗಳು ಸೇರಿದಂತೆ ಜಾಗತಿಕ ಸವಾಲುಗಳ ಕುರಿತಾದಂತಹ ತನ್ನ ದೃಷ್ಟಿಕೋನಗಳನ್ನು ಭಾರತ ಈಗ ಹೆಚ್ಚಿನ ಆತ್ಮವಿಶ್ವಾಸದಿಂದ ವ್ಯಕ್ತಪಡಿಸುತ್ತಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂಡಿಯನ್ ಕೌನ್ಸಿಲ್ ಆಫ್ ವರ್ಲ್ಡ್ ಅಫೇರ್ಸ್ನ ರಜತ ಮಹೋತ್ಸವ ಸಮಾರಂಭ ಉದ್ದೇಶಿಸಿ ಅವರು ಮಾತನಾಡಿದರು. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಬೆಂಗಳೂರಿನಲ್ಲಿಂದು ಅಂತಾರಾಷ್ಟೀಯ ತೆರಿಗೆ ಸಂಶೋಧನೆ ಮತ್ತು ವಿಶ್ಲೇಷಣೆ ಸಂಸ್ಥೆ ITRAF ಆಯೋಜಿಸಿರುವಂತಹ 8ನೇ ಅಂತಾರಾಷ್ಟೀಯ ತೆರಿಗೆ ಸಮಾವೇಶವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಸಂಚಾರ ದಟ್ಟಣೆಯನ್ನು ನಿವಾರಿಸುವ ಮತ್ತು ಪಾದಚಾರಿ ಮಾರ್ಗಗಳನ್ನು ತೆರವುಗೊಳಿಸುವ ನಿರಂತರ ಅಭಿಯಾನದ ಭಾಗವಾಗಿ ಪೊಲೀಸರು ವಶಪಡಿಸಿಕೊಂಡ ವಾಹನಗಳನ್ನು ಪೊಲೀಸ್ ಠಾಣೆಗಳಿಂದ ಬೆಂಗಳೂರಿನ ಹೊರವರಳಿದಲ್ಲಿರುವಂತಹ ನಿಗದಿತ ಸ್ಥಳಗಳಿಗೆ ಸ್ಥಳಾಂತರಿಸುವ ಕಾರ್ಯಕ್ರಮಕ್ಕೆ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಇಂದು ಚಾಲನೆ ನೀಡಲಿದ್ದಾರೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಲಾ ಸಂಗಮ ಕಾರ್ಯಕ್ರಮದ ಅಂಗವಾಗಿ ಕನ್ನಡ ಪುಸ್ತಕ ಪ್ರಾಧಿಕಾರದಿಂದ ಇದೇ 25ರಿಂದ 27ರವರೆಗೆ ಕಲಾ ಸಂಗಮ ಕನ್ನಡ ಪುಸ್ತಕ ಪ್ರದರ್ಶನ ಮತ್ತು ಮಾರಾಟ ಮೇಳ ಆಯೋಜನೆ ಮಾಡಲಾಗಿದೆ. ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರ ಆವರಣದಲ್ಲಿ ನಡೆಯಲಿರುವ ಮೇಳದಲ್ಲಿ ಕನ್ನಡದ ಪ್ರಕಾಶಕರು ಪುಸ್ತಕ ಮಾರಾಟಗಾರರು ಭಾಗವಹಿಸಬಹುದಾಗಿದೆ. ಮೈತ್ರಿ ಸಂಸ್ಕೃತ ಸಂಸ್ಕೃತಿ ಪ್ರತಿಷ್ಠಾನ ನೀಡುವಂತಹ 2026ನೇ ಸಾಲಿನ ಮೈತ್ರಿ ಪುರಸ್ಕಾರಕ್ಕೆ ವಿದ್ವಾಂಸರಾದಂತಹ ವಂಶಿಕೃಷ್ಣ ಘನಪಾಠಿ ಮತ್ತು ಗುರುಪಾದ ಕೆ ಹೆಗಡೆ ಆಯ್ಕೆಯಾಗಿದ್ದಾರೆ. ಇದೇ 20ರಂದು ಮೈಸೂರಿನ ಗಣಪತಿ ಸಚ್ಚಿದಾನಂದ ಆಶ್ರಮದಲ್ಲಿ ಪ್ರಶಸ್ತಿ ಪ್ರದಾನ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದು ಪ್ರತಿಷ್ಠಾನದ ಪ್ರಕಟಣೆ ತಿಳಿಸಿದೆ. ವಿಶ್ವ ಓಜೋನ್ ದಿನವನ್ನು ಇಂದು ಜಗತ್ತಿನಾದ್ಯಂತ ಆಚರಣೆ ಮಾಡಲಾಗುತ್ತಿದೆ. ಭೂಮಿಯ ಮೇಲಿನ ಜೀವ ಸಂಕುಲವನ್ನು ರಕ್ಷಿಸುವಲ್ಲಿ ಓಜೋನ್ ಪದರದ ಮಹತ್ವದ ಕುರಿತು ಜಾಗೃತಿ ಮೂಡಿಸುವುದು ಈ ದಿನದ ಮುಖ್ಯ ಉದ್ದೇಶವಾಗಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 10 ಗಂಟೆಗೆ.

0: ನಿತ್ಯ ವಾಕಿಂಗ್ ಮಾಡಿ. ಇದು ರೋಗದಿಂದ ನಮ್ಮನ್ನು ದೂರವಿಡುತ್ತದೆ, ಸದೃಢ ಆರೋಗ್ಯ ನೀಡುತ್ತದೆ.
1: ಮೂಳೆಗಳ ಕೋಶ ಬೆಳವಣಿಗೆ ಹೊಂದಲು, ಶಕ್ತಿಯುತವಾಗಲು ನಿತ್ಯದ ನಡಿಗೆ ಅತ್ಯುಪಯುಕ್ತ.
0: ಕೀಲುಗಳ ಸವಕಳಿ ಕಡಿಮೆ ಆಗಬೇಕೇ? ಮೂಳೆಗಳು ಶಕ್ತಿಯುತವಾಗಬೇಕೇ? ಪ್ರತಿನಿತ್ಯ ನಡೆಯಿರಿ, ಆರೋಗ್ಯ ವೃದ್ಧಿಸಿಕೊಳ್ಳಿ.

ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ನಾದೋಪಾಸನೆ ಕೇಳಿದಿರಿ, ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ, ಭಾವಗೀತೆಗಳನ್ನು ಕೇಳಿದಿರಿ, ಕನ್ನಡ ರತ್ನ ಭಂಡಾರ ಕೇಳಿದಿರಿ. ಈಗ ಚಿತ್ರಗೀತೆಗಳನ್ನು ಕೇಳೋಣ. ಮಾತು ಮಾಹಿತಿ ದಿನವಿಶೇಷ ಪ್ರಚಲಿತ ಪ್ರಕಟಣೆ ಶೀರ್ಷಿಕೆ ಗಾನ ಶುಭೋದಯ ಕರ್ನಾಟಕದಲ್ಲಿ ಅನೇಕರು ಸಂದೇಶಗಳನ್ನು ಕಳಿಸಿದಿರಿ. ಕಾಯ್ತಾ ಇರಿ, ನಿಮ್ಮ ಸಂದೇಶಗಳನ್ನು ನೋಡೋಣ ವಾರ್ತಾ ಪ್ರಸಾರದ ನಂತರ.

0: On the Emmy Awards, Financial Express reports Widow's Bay swept the 78th Emmy Awards, setting a new comedy series record with 14 wins, including Best Comedy Series. The Pitt repeated as Best Drama, while Matthew Rhys and Gene Smart added historic acting milestones. And with that, it's back to you, Abhishek.
1: Thank you, Tanvi. And now, before we end the bulletin, the headlines once again. Government says there'll be no charges at all for person-to-person UPI transactions, irrespective of amount transferred. Maharashtra government decides to provide soft loans to sugar mills to clear pending dues of farmers for 2025-26 crushing season. Delhi government decides to double monthly incentive for ASHA workers from 3,000 to 6,000 rupees to also build hostels for 10,000 students studying in colleges and universities across the national capital. India-US joint military exercise Youth Abhyas begins at Oli in Uttarakhand and Mahajan Field Firing Range in Rajasthan. New Zealand's parliament passes legislation to implement its free trade agreement with India. And in men's cricket, India beat Afghanistan by 7 wickets in the second T20 international to take unassailable 2-0 lead in the 3-match series. And for details of these stories and more, log on to our website www.newsonair.gov.in and News on AIR app. And with that, we end the morning news. Have a nice day.
2: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
3: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
4: ಮಷೀನ್ ನಲ್ಲಿ ಬಟ್ಟೆ ಹಾಕೋ ಮೊದಲು ಚೆಕ್ ಮಾಡಿಲ್ವಾ?
3: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBIನ ಓಂಬಡ್ಸ್ಮನ್ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
5: ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6 ಗಂಟೆಗೆ ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
2: ಬೆಳಗ್ಗೆಯಿಂದ ಸಂದೇಶಗಳನ್ನ ನೋಡ್ಲೇ ಇಲ್ವಲ್ಲ ನಾವು, ಎಷ್ಟೊಂದು ಮಾತಾಡ್ತಾ ಇದ್ದೀವಿ, ನಮ್ಮ ಮಾತು ಕೇಳಿಸ್ಕೊಳ್ತಾ ಇಲ್ವಲ್ಲ ನೀವು ಅಂತೀರಿ. ನಿಮ್ಮ ಸಂದೇಶಗಳು ಸಾಕಷ್ಟಿವೆ. ಸಾಧ್ಯ ಆದಷ್ಟು ಈಗ ಒಂದು ವಿಭಾಗದಲ್ಲಿ ನೋಡೋದಾದರೆ, ಕಲಬುರಗಿ ಜಿಲ್ಲೆ ಕಡಗಂಚಿಯ ಧರ್ಮಣ್ಣ ಧನ್ಯವರು MS ಸುಬ್ಬುಲಕ್ಷ್ಮಿ ಅವರ ಜನ್ಮದಿನದ ಸಂದರ್ಭದಲ್ಲಿ ಅವರ ಭಜಗೋವಿಂದಂ ಸ್ತೋತ್ರವನ್ನ ಪ್ರಸಾರ ಮಾಡಿದ್ರಿ, ಕಿವಿ ತುಂಬಿತು. ಬಹಳ ದಿನಗಳ ಆಗಿತ್ತು ಇದನ್ನ ಕೇಳಿ. ಅವರ ಸಂಗೀತ ಸೇವೆ ಅನನ್ಯ, ಧನ್ಯವಾದಗಳು ವಿವಿಧ ಭಾರತಿ ಅಂತ ಹೇಳಿದಿರಿ. ಮಂಡಿಕಲ್ ಕೃಪಾ ಸಂದೇಶವನ್ನ ಕಳಿಸಿದಿರಿ, ಶುಭೋದಯ ವಿವಿಧ ಭಾರತಿ ಅಂತಾರೆ. ಹಾಗೆ ಇವತ್ತಿನ ನಾದೋಪಾಸನೆ ಇಷ್ಟ ಆಯ್ತು ಅಂತಾರೆ ರಾಜು ಕುಂಬಾರ್, ರುಕ್ಮಿಣಿ ಕುಂಬಾರ್ ಬೆಳಗಾವಿ ಜಿಲ್ಲೆಯಿಂದ. ಪ್ರಶಾಂತ ಸ್ನೇಹ ಆರ್ಯನ್ ಮಯೂರು ನಗರ ತುಮಕೂರಿನಿಂದ, ನಾಗರಾಜ್ ಕೊಡೇಕಲ್ ಗಂಗಾವತಿಯಿಂದ. ನಾದೋಪಾಸನೆ ಚೆನ್ನಾಗಿತ್ತು ಅಂತಾರೆ ಅಕ್ಷಯ ಪಾರ್ಕ್ನ ಹನುಮಂತಪ್ಪ ಹುಲಗಮ್ಮನವರ್. ಭಾಗ್ಯಲಕ್ಷ್ಮಿ ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸಿದ್ದೀರಿ. ಹೊನ್ನೂರಲ್ಲಿ ರಾಜು ಚಿಕ್ಕ ಅಂಕನಹಳ್ಳಿ, ಹೂವಿನಹಡಗಲಿ ತಾಲೂಕು ಬೀರಬಿಯಿಂದ ದಿಲೀಪ್ ದೊಡ್ಡಮನಿ ಮತ್ತು ಮನೆಯವರು. ನಳಿನಾ ಲಂಕೇಶ್ ವಿಜಯನಗರದಿಂದ, ಶಿವಗಂಗಾ ಹೆಬ್ಬಾಳದಿಂದ. ಅಹಂಕಾರ ಹೇಳತೆ ಯಾರ ಅವಶ್ಯಕತೆಯೂ ಇಲ್ಲ ಅಂತ, ಆದರೆ ಅನುಭವ ಹೇಳತೆ ಕಾಲ ಬಂದಾಗ ಧೂಳಿನ ಕಣವು ಅಮೂಲ್ಯ ಅಂತ ಈ ಮಾತನ್ನು ಕಳಿಸಿದ್ದಾರೆ ಹೊನ್ನೂರಲ್ಲಿ ಅವರು. ನುಡಿಮುತ್ತುಗಳು ತುಂಬ ಚೆನ್ನಾಗಿರುತ್ತೆ, ನಿಮ್ಮ ನುಡಿಮುತ್ತುಗಳನ್ನು ಬರೆದು ಇಟ್ಕೊಳ್ತೀನಿ ಅಂತಾರೆ ಹೊನ್ನೂರಲ್ಲಿ ಅವರು. ಗೋಕಾಕ್ ತಾಲೂಕು ಬೈರನಟ್ಟಿ ಗ್ರಾಮದ ದೇವರಾಜ್ ಕಿಲಾರಿ ನಂಬರ್ 3860 ಫೋಟೋ ಕಳಿಸಿದ್ದೀರಿ ನೀವು, ನಿಮ್ಮ ಹೆಸರನ್ನು ಹಾಕಲಿಲ್ಲ. ಬೋಧನ ಹೊಸಹಳ್ಳಿಯ ಬೋಪ ವೆಂಕಟೇಶ್ ಮತ್ತು ಮನೆಯವರು ದಯಮಾಡಿ ನಿಮ್ಮ ಸಂದೇಶಗಳನ್ನು ಕಳಿಸುವಾಗ ನೀವು ನಿಮ್ಮ ಹೆಸರನ್ನು ಹಾಕದೆ ಫೋಟೋ ಕಳಿಸಿದರೆ ಅಥವಾ ಮಾತನ್ನು ಹೇಳಿದರೆ ಯಾರು ಹೇಳಿದ್ದಾರೆ ಅಂತ ಖಂಡಿತ ನಮಗೆ ಗೊತ್ತಾಗಲ್ಲ. ಹಾಗಾಗಿ ನೀವು ನಿಮ್ಮ ಹೆಸರನ್ನು ಹೇಳಿ ನಿಮ್ಮ ಮಾತನ್ನು ತಿಳಿಸಿದರೆ ಓದೋದಕ್ಕೆ ಸುಲಭ ಆಗುತ್ತೆ. ಬೋಪ ವೆಂಕಟೇಶ್, ದಯಮಾಡಿ ನಿಮ್ಮ ಹೆಸರನ್ನು ನೀವು ಹಾಕಿ ಅಂತ ಪ್ರಾರ್ಥನೆ. ಪ್ರಶಾಂತ ಸ್ನೇಹ ಧೀರ್ಯನ್ ಆರ್ಯನ್ ಧೀಮಂತ್ ಮತ್ತು ಮನೆಯವರು ತುಮಕೂರು.

ನಿಮ್ಮಿಂದ ಪಾಪ ಪುಣ್ಯ ಚಿತ್ರದ ಗೀತೆ ಕೇಳಿ ತುಂಬಾ ಖುಷಿಯಾಯಿತು ಅಂತಾರೆ ಚಂದ್ರಮತಿ ಪ್ರಕಾಶ್ ಅವರು. ಚಂದುಲಾಲ್ ಸಂದೇಶವನ್ನು ಕಳಿಸಿದ್ದೀರಿ. ಅರ್ಣವ, ಕುಬೇರ ಮತ್ತು ಮನೆಯವರು ಬಾದಾಮಿ ತಾಲೂಕು ಕೆರೂರಿನಿಂದ ನುಡಿಮುತ್ತುಗಳು ಹೃದಯ ಸ್ಪರ್ಶಿಸಿದವು ಅಂತಾರೆ ಸಾವಿತ್ರಿ ಉಮೇಶ್ ಅವರು. ಬೆಳಗಿನ ನಾದೋಪಾಸನೆಯಲ್ಲಿ ಎಂ ಎಸ್ ಸುಬ್ಬುಲಕ್ಷ್ಮಿ ಅವರ ಭಜಗೋವಿಂದಂ ಕೇಳಿ ತುಂಬಾ ಖುಷಿಯಾಯಿತು ಅಂತಾರೆ ಆದರ್ಶ ನಗರದ ಹಿಂದವಾಡಿಯ ದತ್ತಾತ್ರೇಯ ಚೌಧರಿ ಮತ್ತು ಮನೆಯವರು. ಕುಣಿಗಲ್ ತಾಲೂಕು ಸ್ವರೂಪ್ ಲೋಕೇಶ್ ಅವರು, ಬಸಯ್ಯ ಸ್ವಾಮಿ ಶಿವಕುಮಾರ್, ಇಮಾಮಾಬಾದ್ನಿಂದ ಜೆಸಿ ನಗರದ ಅರುಣಾ ಮೈತ್ರಿ. ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ನಿರ್ದೇಶಕ ಪುಟ್ಟಣ್ಣ ಕಣಗಾಲ್ ಅವರ ಮಾತುಗಳು ಎಷ್ಟು ಚೆನ್ನಾಗಿತ್ತು. ಹೌದು, ಅವರು ನಿಜವಾಗಿ ಚಿತ್ರ ಬ್ರಹ್ಮ. ಅವರ ಮಾತುಗಳನ್ನು ಕೇಳಿ ಖುಷಿಯಾಯಿತು ಅಂತಾರೆ ಸುರೇಶ್ ಭಟ್ ಗೌರಿಬಿದ್ನೂರಿನಿಂದ. 2000 ಸಂದೇಶವನ್ನು ಕಳಿಸಿದ್ದೀರಿ, ಹೆಸರನ್ನು ಹಾಕಿಲ್ಲ. ಕವಿತಾ ಶ್ರೀನಿವಾಸ್ ಧಾರವಾಡದಿಂದ ಸಂದೇಶ ಕಳಿಸಿದ್ದೀರಿ. ಪುಟ್ಟಣ್ಣ ಕಣಗಾಲ್ ಅವರ ರತ್ನ ಭಂಡಾರ ಚೆನ್ನಾಗಿತ್ತು ಅಂತಾರೆ ಉತ್ತರಹಳ್ಳಿಯ ವಿ ಪ್ರಭಾಕರ್ ಅವರು. ಕಣಗಾಲರ ಮಾತು ಕೇಳಿ ಖುಷಿಯಾಯಿತು ಅಂತಾರೆ ಎನ್ ರಾಘವನ್. ಹಾಗೆ ನಂದಿನಿ, ಮಹಾನ್ ದಿಗ್ದರ್ಶಕ ಪುಟ್ಟಣ್ಣ ಕಣಗಾಲ್ ಅವರ ಧ್ವನಿ ಕೇಳಿ ಖುಷಿಯಾಯಿತು. ಸೊಗಸಾದ ಚಿತ್ರಗಳನ್ನು ಅವರು ಸಮಾಜಕ್ಕೆ ನೀಡಿದ್ದಾರೆ ಅಂತ ಹೇಳ್ತಾರೆ ಬನಶಂಕರಿಯಿಂದ ನಂದಿನಿ. ಕುಮಾರಸ್ವಾಮಿ ಲೇಔಟ್ನ ನಮ್ಮ ಶ್ರೋತೃ ಒಂದು ದೊಡ್ಡ ಸಂದೇಶವನ್ನು ಹಾಕಿದ್ದೀರಿ, ಪೂರ್ಣ ಓದೋದಕ್ಕೆ ಕಷ್ಟ ಆಗತ್ತೆ. ಶಂಕರಾಚಾರ್ಯರ ಭಜಗೋವಿಂದಂ ಕೇಳಿದೆ, ಎಂ ಎಸ್ ಸುಬ್ಬುಲಕ್ಷ್ಮಿಯವರಿಗೆ ಮನಸ್ಸಿನಲ್ಲೇ ನಮನವನ್ನು ಸಲ್ಲಿಸಿದೆ, ಆನಂದ ಭಾಷ್ಪ ಮೂಡಿಬಂತು ಅಂತ ಹೇಳಿದಿರಿ ನಾಗರಾಜ ಶರ್ಮ ಅವರು. ಹಾಗೆ ಕನ್ನಡ ರತ್ನ ಭಂಡಾರ ಎಂಥ ಒಳ್ಳೆಯ ಸಂಗ್ರಹಣೆ, ಎಷ್ಟು ಸೊಗಸಾದ ಕಾರ್ಯಕ್ರಮ, ಧನ್ಯವಾದ ಅಂತ ಹೇಳಿದಿರಿ. ದೊಡ್ಡ ಸಂದೇಶ ಕಳಿಸಿದಿರಿ. ನಿಮ್ಮ ಇಡೀ ಸಂದೇಶವನ್ನು ಓದೋದಕ್ಕೆ ಸಾಧ್ಯ ಇಲ್ಲ, ಹಾಗಾಗಿ ನಿಮ್ಮ ಸಂದೇಶದ ಹೈಲೈಟನ್ನು ಮಾತ್ರ ನೋಡಲಾಗಿದೆ. ಆದರೂ ಪ್ರಕಾಶ್ ಆನೇಕಲ್ನಿಂದ, ಹಾಗೆ ಕಲಾವತಿ ಹಿರೇಮಠ್ ಅಭಿಷೇಕಯ್ಯ, ಶುಕ್ರ ಕಲಬುರಗಿ ಪದ್ಮನಾಭ ಮೂಡಲಪಾಳ್ಯದಿಂದ, ಡಾಕ್ಟರ್ ಅನಂತಕುಮಾರ್ ಅರಸು, ಶೈಲಿನಿ ಪೂರ್ಣಿಮಾ ಮೇಸ್ತ್ರಿ ನಾರಾಯಣಪುರದಿಂದ, ವರಲಕ್ಷ್ಮಿ ಪೀಣ್ಯದಿಂದ, ದೇವೇಂದ್ರ ಹಡಪದ್ ಮತ್ತು ಮನೆಯವರು, ಕವಿತಾ ಶ್ರೀನಿವಾಸ್, ಹಿತೇಂದ್ರ ದಾಸ್, ಹುನಗುಂದ ಸೂಳೆಬಾವಿ ಗ್ರಾಮದ ಬಸವರಾಜ ಧುತ್ತರಗಿ, ಪ್ರೇಮಾವತಿ ಮತ್ತು ಮನೆಯವರು, ಪಂತರಪಾಳ್ಯದ ಮಂಜುಳಾ ಮುನಿಯಪ್ಪ. ಇನ್ನೂ ಸಾಕಷ್ಟು ಸಂದೇಶಗಳಿವೆ. ಮತ್ತೆ ಇನ್ನೊಮ್ಮೆ ಸಾಧ್ಯ ಆದರೆ, ಸಮಯ ನಮಗೆ ಅವಕಾಶ ಮಾಡಿಕೊಟ್ರೆ ನಿಮ್ಮ ಎಲ್ಲ ಸಂದೇಶಗಳನ್ನು ನೋಡೋಣ. ಆತ್ಮೀಯರೇ, ಇವತ್ತಿನ ಶೀರ್ಷಿಕೆ ಗಾನದಲ್ಲಿ ಏನಿದೆ ಅಂತ ಕೇಳಿದ್ದಾರೆ ಕವಿತಾ ಅವರು. ಮತ್ತೆ ಯಾವಾಗಲೂ ತಪ್ಪದೆ ಶೀರ್ಷಿಕೆ ಗಾನವನ್ನು ಫಾಲೋ ಮಾಡುವ ನಮ್ಮ ಕೌಸಲ್ಯ ಬನಶಂಕರಿ ಅವರು, ಕಾಯ್ತಾ ಇದ್ದೀನಿ ಶೀರ್ಷಿಕೆ ಪದಕ್ಕಾಗಿ ಅಂತ ಹೇಳಿದಿರಿ. ಏನು ಇವತ್ತಿನ ಶೀರ್ಷಿಕೆ ಪದ? ಇದು ನಮ್ಮ ನಿಮ್ಮ ಸೇತುವೆ.

ಕರ್ಣ ಬಂಧುಗಳೇ ಅಂತೀನಿ ನಾನು. ಕರ್ಣ ಬಂಧುಗಳೇ, ಕಿವಿ ನಮ್ಮ ನಿಮ್ಮ ಸೇತುವೆ, ಹೌದಲ್ಲ? ನಮ್ಮ ನಿಮ್ಮ ಸ್ನೇಹ ಕಿವಿಯಿಂದ. ಇವತ್ತಿನ ನಮ್ಮ ಶೀರ್ಷಿಕೆ ಗಾನದಲ್ಲಿ ಕಿವಿಯಿಂದ ಕಿವಿಯನ್ನ ಕೇಳೋಣ.

ನಾವು ನಾವಾಗಿ ಬದುಕೋದಕ್ಕೆ ಕಿವಿ ನಿಜವಾಗಿ ತುಂಬ ತುಂಬ ತುಂಬ ತುಂಬ ಅವಶ್ಯಕ. ಇನ್ನು ಇವತ್ತಿನ ಪ್ರಚಲಿತ ನೋಡೋದಾದರೆ ಎಂ ಬಿ ಎ, ಎಂ ಸಿ ಎ ಹಾಗೂ ಎಂ ಇ, ಎಂ ಟೆಕ್, ಎಂ ಆರ್ಕ್ ಕೋರ್ಸ್ಗಳ ಪ್ರವೇಶಕ್ಕೆ ಮೊದಲ ಸುತ್ತಿನ ಸೀಟು ಹಂಚಿಕೆಗೆ ವೇಳಾಪಟ್ಟಿಯನ್ನು KEA ಕೌನ್ಸಿಲಿಂಗ್ ವೇಳಾಪಟ್ಟಿಯನ್ನು ಪ್ರಕಟ ಮಾಡಿದೆ. 17ನೇ ತಾರೀಕು ಸಂಜೆ 6 ಗಂಟೆ ನಂತರ ಅಣುಕು ಸೀಟು ಹಂಚಿಕೆಯ ಫಲಿತಾಂಶವನ್ನು ಪ್ರಕಟಿಸಲಾಗುತ್ತೆ. ಇದರಲ್ಲಿ ಏನಾದರೂ ಬದಲಾವಣೆ ಬೇಕಾದರೆ ಅಥವಾ ಇನ್ನೇನಾದರೂ ಅಹವಾಲುಗಳು ಇದ್ದರೆ ಸೆಪ್ಟೆಂಬರ್ 19ನೇ ತಾರೀಕು ಬೆಳಗ್ಗೆ 11 ಗಂಟೆಯವರೆಗೆ ಅಹವಾಲು ಸಲ್ಲಿಸಲು ಅವಕಾಶ ಇರುತ್ತೆ. ಸೆಪ್ಟೆಂಬರ್ 22ರಿಂದ 24ನೇ ತಾರೀಕಿನವರೆಗೆ ಬೇರೆ ಬೇರೆ ಚಾಯ್ಸ್ಗಳು ಬೇಕಾಗಿದ್ದರೆ ಅದಕ್ಕೂ ಅವಕಾಶವನ್ನು ನೀಡಲಾಗುತ್ತೆ. ಸೆಪ್ಟೆಂಬರ್ 25ನೇ ತಾರೀಕಿನ ಒಳಗೆ ಶುಲ್ಕ ಪಾವತಿ ಮಾಡಬೇಕು ಅಂತ ಹೇಳಿದೆ ಶಿಕ್ಷಣ ಇಲಾಖೆಯ KEA ಪ್ರಕಟಣೆ. ಕಿವಿ ಶೀರ್ಷಿಕೆ ಗೀತೆಗಳನ್ನು ಕೇಳ್ತಾ ಇದ್ದೀವಿ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. 8:41 ಆಗೆ ಹೋಯಿತು ನಮ್ಮ ನಿಮ್ಮ ಪ್ರೀತಿ ಅಂದರೆ ಅದು ಕಿವಿ ಮೂಲಕ. ಕಿವಿ ನಾಲಿಗೆ ಮೇಲೂ ಕೂಡ ಪ್ರಭಾವ ಬೀರುತ್ತೆ. ಏನೋ ಅಕಸ್ಮಾತ್ ಸರಿಯಾಗಿ ಕೇಳಿಸದೇ ಇದ್ದರೆ ಆ ಅನ್ನತ್ತೆ ಕಿವಿ, ನಾಲಿಗೆ ತೊದಲುತ್ತೆ. ಕಿವಿಯಿಂದ ಕೇಳ್ಮೆ, ಶ್ರವಣ. ಶ್ರವಣದಿಂದಲೇ ಮನಸ್ಸು ಶಾಂತ, ಪ್ರಶಾಂತ. ಏನಾದರೂ ಶಸ್ತ್ರಚಿಕಿತ್ಸೆ ಅಥವಾ ಏನಾದರೂ ಕಿವಿಗೆ ಗಾಯ ಹೀಗೇನಾದರೂ ಆಗಿದ್ದರೆ ಆಗ ಅದು ರುಚಿಯ ಮೇಲೂ, ನಾವು ತಿನ್ನುವ ಆಹಾರದ ರುಚಿ ನಮಗೆ ಸರಿಯಾಗಿ ನಿಖರವಾಗಿ ಗೊತ್ತಾಗಲ್ಲ ಅಂತ ಹೇಳ್ತಾರೆ ತಜ್ಞರು. ಕಿವಿ ಶೀರ್ಷಿಕೆ ಗೀತೆಗಳನ್ನು ಕೇಳ್ತಾ ಇದ್ದೀವಿ ಇವತ್ತಿನ ನಮ್ಮ ಶುಭೋದಯ ಕರ್ನಾಟಕ ಶೀರ್ಷಿಕೆ ಗಾನದಲ್ಲಿ.

ಬಿಡಲಾರೆ ಚಿತ್ರಕ್ಕೆಂದು ಚಿತ್ರ ಅವರು ಹಾಡಿದ ಗೀತೆ ಕೇಳಿದಿರಿ. ಇದಕ್ಕಿಂತ ಮುಂಚೆ ನೀವು ಕೇಳಿದ ಗೀತೆ ಮಿಲನ ಚಿತ್ರದ್ದು. ಇನ್ನು ಇವತ್ತಿನ ದಿನದ ಒಂದಷ್ಟು ಸಂಗತಿಗಳನ್ನು ನೋಡೋದಾದರೆ, ಮಡಿಕೇರಿ ನಾಗೇಂದ್ರ ಭಾವಗೀತೆಯ ಕಲಾವಿದ, ಕನ್ನಡ ಭಾವಗೀತೆಗಳನ್ನು ಹಾಡಿದವರು. ಮಡಿಕೇರಿ ನಾಗೇಂದ್ರ ಅವರ ಜನ್ಮದಿನ ಇಂದು. ಕಲಾವಿದೆ ಚಿತ್ರನಟಿ ಮೀನಾ ಅವರ ಜನ್ಮದಿನ 1975 ಅವರು ಜನಿಸಿದ್ದು. ಇನ್ನು ರಾಜಕೀಯ ಮುತ್ಸದ್ದಿ ಪಿ ಚಿದಂಬರಂ ಅವರ ಜನ್ಮದಿನ ಇಂದು, 1945 ಅವರು ಜನಿಸಿದ್ದು. ಈಗಾಗಲೇ ನಾವು MS ಸುಬ್ಬುಲಕ್ಷ್ಮಿ ಅವರನ್ನು ಕಿವಿ ತುಂಬಿಕೊಂಡಿದ್ದೇವೆ ಬೆಳಗಿನ ನಾದೋಪಾಸನೆಯಲ್ಲಿ. ಮೇರು ಕಲಾವಿದೆ, ಪ್ರತಿದಿನ ನಮ್ಮ ಮನೆ ಮನಗಳಲ್ಲಿ ಸುಪ್ರಭಾತ ಹಾಡುವವರು ಅಂತಲೇ ಹೆಸರುವಾಸಿಯಾದ MS ಸುಬ್ಬುಲಕ್ಷ್ಮಿ ಅವರ ಜನ್ಮದಿನ ಇಂದು.

1916ರಲ್ಲಿ ಅವರು ಜನಿಸಿದ್ದು. ರಾಜಕೀಯ ಮುತ್ಸದ್ದಿ ದೇವಿಲಾಲ್ ಅವರ ಜನ್ಮದಿನ 1914ರಲ್ಲಿ ಅವರು ಜನಿಸಿದ್ದು. ಕಲಾವಿದ ಚಿತ್ರನಟ ಗೌತಮ್ ರಾಜಾಧ್ಯಕ್ಷ ಅವರ ಜನ್ಮದಿನ 1950ರಲ್ಲಿ ಇವರು ಜನಿಸಿದ್ದು. ಭೌತವಿಜ್ಞಾನಿ ಇಸಿಜಿ ಸುದರ್ಶನ್ ಅವರು ಜನಿಸಿದ ದಿನ ಎಂದು 1931ರಲ್ಲಿ ಅವರು ಜನಿಸಿದ್ದು. ಕಿವಿ ಶೀರ್ಷಿಕೆ ಗೀತೆಗಳನ್ನು ಕೇಳ್ತಾ ಇದ್ದೀರಿ. ಈ ಕಿವಿ ಅಂತ ಯೋಚನೆ ಮಾಡ್ತಾ ಹಾಗೆಯೇ ಒಂದಷ್ಟು ಗಾದೆಗಳು ನೆನಪಾಯಿತು. ಕಾಗೆ ಕೂಗಿದರೆ ಕಿವಿ ಹರಿದು ಹೋಗುತ್ತೆಯೇ ಅಂತ ಒಂದು ಗಾದೆ. ಸಣ್ಣ ಪುಟ್ಟ ಟೀಕೆಗಳಿಗೆ ಅಥವಾ ಬೇರೆಯವರು ಆಡ್ಕೊಳ್ಳೋ ಮಾತಿಗೆ ನಾವು ತಲೆ ಕೆಡಿಸ್ಕೊಳ್ಬಾರ್ದು ಅನ್ನೋದು ಈ ಗಾದೆಯ ಅರ್ಥ. ಹಾಗೆ ಊದುವವನಿಗೆ ಒಂದು ಕಿವಿ, ಕೇಳುವವನಿಗೆ 9 ಕಿವಿ ಅಂತ ಒಂದು ಗಾದೆ ಮಾತು. ಅಂದರೆ ಹೇಳೋರಿಗಿಂತ ಕೇಳೋರಿಗೆ ತಾಳ್ಮೆ ಗಮನ ಜಾಸ್ತಿ ಇರಬೇಕು ಅಂತ. ಇನ್ನೊಂದು ಗಾದೆ ಇದೆ, ಅದಂತೂ ಎಲ್ಲರಿಗೂ ಗೊತ್ತು, ಹೇಳ್ತಾ ಇರ್ತೀವಿ, ಕಿವುಡನ ಮುಂದೆ ಕಿನ್ನರಿ ಬಾರಿಸಿದ ಹಾಗೆ ಅಂತ. ಕೆಲವರು ಮುಂದೆ ಏನೇ ಹೇಳಿದ್ರು, ಎಷ್ಟೇ ಹೇಳಿದ್ರು, ಎಷ್ಟೇ ಒಳ್ಳೆಯ ವಿಷಯವನ್ನು ಹೇಳಿದ್ರು ಅದು ಅವರ ಕಿವಿಗೆ ಬೀಳಲ್ಲ ಅಂತ. ಹಾಗೆ ಇನ್ನೊಂದು ಮಾತು ಹೇಳ್ತಾ ಇರ್ತೀವಿ, ಹುಷಾರಪ್ಪ ಏನೇನೋ ಮಾತಾಡಬೇಡಿ, ಗೋಡೆಗೂ ಕಿವಿ ಇರುತ್ತೆ ಅಂತ. ಹೀಗೆ ಕಿವಿ ಅಂದಾಗ ಎಷ್ಟೆಲ್ಲ ಆಲೋಚನೆಗಳು ಮನಸ್ಸಲ್ಲಿ ಸರಿದು ಹೋಗುತ್ತೆ. ಕಿವಿ ಹಾಡುಗಳನ್ನು ಕೇಳ್ತಾ ಇದ್ದೀರಿ ಇವತ್ತಿನ ಶೀರ್ಷಿಕೆ ಗಾನದಲ್ಲಿ.

ಪಿ ಸುಶೀಲಾ ಅವರ ಧ್ವನಿಯಲ್ಲಿ ಕಿವಿ ಮಾತೊಂದ ಹೇಳೆ ನಾನೋಡಿ ಬಂದೆ. ಕಠಾರಿ ವೀರ ಚಿತ್ರದ ಗೀತೆ ಕೇಳಿದಿರಿ. ಕಿವಿ ಶೀರ್ಷಿಕೆ ಗೀತೆಗಳನ್ನು ಕೇಳ್ತಾ ಇದ್ದೀರಿ. ಈ ಕಿವಿ ಬಹಳ ಬಹಳ ಅದ್ಭುತ ರೀ. ರುಚಿ ಮೇಲೆ ಕಿವಿ ಹೇಗೆ ಪರಿಣಾಮ ಬೀರುತ್ತೆ ಅಂತ ನೋಡಿದ್ವಲ್ಲ, ಹಾಗೆ ಈ ಜೀವನ ಪೂರ್ತಿ ಕಿವಿ ಮಾತ್ರ, ಈ ಪಂಚೇಂದ್ರಿಯಗಳಲ್ಲಿ ಕಿವಿ ಮಾತ್ರ ಬೆಳೀತಾನೇ ಇರುತ್ತಂತೆ. ಹಾಗಾಗಿನೇ ವಯಸ್ಸಾಗ್ತಾ ಆಗ್ತಾ ಕಿವಿ ದೊಡ್ಡದಾಗುತ್ತೆ, ಆದರೆ ಕೇಳ್ಮೆ ಸ್ವಲ್ಪ ಕಡಿಮೆ ಆಗುತ್ತೆ. ಹಾಗೆ ಇಡೀ ದೇಹ ಬ್ಯಾಲೆನ್ಸ್ ಮಾಡೋದಕ್ಕೆ, ಸರಿಯಾಗಿ ನೆಟ್ಟಗೆ ನಿಲ್ಲೋದಕ್ಕೆ ಮತ್ತು ನಡೆಯೋದಕ್ಕೆ ನಮ್ಮ ಕಿವಿಯ ಒಳಗೆ ಇರುವಂತಹ ವೆಸ್ಟಿಬ್ಯುಲರ್ ಸಿಸ್ಟಮ್ ಅನ್ನುವಂತಹ ದ್ರವ ತುಂಬಿದ ಭಾಗ ಕಾರಣ. ನಮ್ಮ ದೇಹದ ಒಂದು ಬ್ಯಾಲೆನ್ಸ್ನ ಈ ಕಿವಿಗಳು ಕಾಪಾಡುತ್ತೆ ಅಂತ. ಕಿವಿಗೇನಾದರೂ ತೊಂದರೆ ಆದರೆ ನಮಗೆ ತಲೆ ಸುತ್ತು ಬಂದು ಬೀಳ್ತೀವಿ, ಕೆಲವು ಸಲ ಕಿವಿ ಮುಚ್ಕೋತೀವಿ, ಅಬ್ಬಾ ಅಂತೀವಿ. ಯಾಕೆ ಅಂದರೆ ಅದು ಈ ಕಾರಣಕ್ಕಾಗಿನೇ ಅಂತ. ಹಾಗೆ ನಮ್ಮ ಕಿವಿಗಳು ನಿದ್ದೆಗೆ, ರಾತ್ರಿ ಅಕಸ್ಮಾತ್ ನಮಗೆ ಸರಿಯಾಗಿ ನಿದ್ದೆ ಬರ್ತಾ ಇಲ್ಲ, ಹಾಗಂದಾಗ ಕಿವಿಗೆ ಹತ್ತಿ ಇಟ್ಕೊಂಡು ಮಲಗೋದು, ಅಥವಾ ಹೀಗೆ ನಾವು ಕೆಲವು ವಿಶೇಷ ಅಭ್ಯಾಸಗಳನ್ನು ನಾವು ಮಾಡಿಕೊಂಡಾಗ ಕಿವಿಗಳು ಅಂದರೆ ಹೊರಗಿನ ಎಲ್ಲ ಶಬ್ದಗಳಿಂದ ನಾವು ಮುಕ್ತರಾದಾಗ ನಮಗೆ ಒಂದು ಮನಸ್ಸಿನ ಶಾಂತಿ ಸಿಗುತ್ತೆ ಅಂತ. ಇತ್ತೀಚೆಗಂತೂ ನಾವು ಯುವಕರಲ್ಲಿ ಕಿವುಡುತನವನ್ನು ಕಾಣ್ತಾ ಇದ್ದೀವಿ. ಯಾಕೆ ಅಂದರೆ ಕಿವಿಗಳನ್ನು ನೀಡಿದೆ ಪ್ರಕೃತಿ. ನಾವು ಕಿವಿಗಳಿಗೆ ಸದಾಕಾಲ ವೈರ್ ಹಾಕಿ, ಹೆಡ್ಫೋನ್ಗಳನ್ನು ಹಾಕ್ಕೊಂಡು, ಇಯರ್ಫೋನ್ಗಳನ್ನು ಸಿಕ್ಕಿಸಿಕೊಂಡು ಕೇಳ್ತಾ ಇರ್ತೀವಿ. ಇದು ಅಪಾಯ. ಹಾಗಾಗಿ

ಒಟ್ಟಲ್ಲಿ ಕಿವಿ ಶೀರ್ಷಿಕೆ ಗೀತೆಗಳನ್ನು ಕೇಳ್ತಾ ಇದ್ವಿ. ಕಿವಿ ಹೇಗೆ ಅಂದರೆ ನಮ್ಮ ಕಿವಿಯಲ್ಲಿ ಇಡೀ ದೇಹದಲ್ಲಿ ಅತಿ ಸಣ್ಣ ಮೂಳೆಯನ್ನು ನಾವು ಕಾಣಬಹುದು, ಮತ್ತು ನಾವು ನಿದ್ದೆ ಮಾಡಿದರೂ ಕೂಡ ನಮ್ಮ ಕಿವಿ ಮಾತ್ರ ಯಾವಾಗಲೂ ಸದಾ ಡ್ಯೂಟಿಯಲ್ಲೇ ಇರುತ್ತೆ. ಹೀಗೆ ಕಿವಿ ಬಗ್ಗೆ ಸಾಕಷ್ಟು ಆಸಕ್ತಿದಾಯಕ ಸಂಗತಿಗಳು ಇವೆ. ಕಿವಿ ತಂಪಾಗೋದು ಅಂತೀವಿ, ಕಿವಿ ಹಿಂಡಿ ಬುದ್ಧಿ ಹೇಳೋದು ಅಂತೀವಿ, ಕಿವಿ ತೆರೆದು ಕೇಳಪ್ಪ ಅಂತೀವಿ, ಕಿವಿ ಮುಚ್ಚಪ್ಪ ಆಗಲ್ಲ ಇದನ್ನು ಕೇಳಕ್ಕೆ ಅಂತೀವಿ. ಇಷ್ಟೆಲ್ಲ ವಿಧಾನದಲ್ಲಿ ಇದನ್ನು ನಾವು ಬಳಸ್ತಾ ಹೋಗ್ತೀವಿ. ಪ್ರಕೃತಿ ನೀಡಿರುವ ಬಹಳ ಅಮೂಲ್ಯವಾದ ಒಂದು ಉಡುಗೊರೆ ನಮ್ಮ ಪಂಚೇಂದ್ರಿಯಗಳು, ಕಿವಿಗಳು. ಕೇಳುತ್ತಾ ಕೇಳುತ್ತಾ ಕಿವಿಯನ್ನು ಮುಚ್ಚಿದೆ ಅಂತ ವಚನ ಹೊಂದಿದೆ ಅಂದರೆ ಕೇಳುವ ಸಂಗತಿಗಳು ನಮ್ಮನ್ನು ಬೇರೆಯೇ ಲೋಕಕ್ಕೆ ಕರೆದುಕೊಂಡು ಹೋಗುತ್ತೆ ಅಂತ. ಒಂದು ಬಾಯಿ ಎರಡು ಕಿವಿ ಕೊಟ್ಟಿದ್ದಾನೆ ದೇವರು ಅಂತಂದರೆ ಅರ್ಥ ಏನು? ಮಾತು ಕಡಿಮೆ ಮಾಡಿ ಕೇಳಿಸ್ಕೊಳ್ಳೋದು ಜಾಸ್ತಿ ಮಾಡೋಣ ಅಂತ. ಎಲ್ಲರಿಗೂ ಕಿವಿಗಳು ಇವೆ, ಆದರೆ ಕೇಳಿಸ್ಕೊಳ್ಳುವ ತಾಳ್ಮೆ ಎಷ್ಟು ಜನಕ್ಕೆ ಇದೆ? ತಾಳ್ಮೆ ಬೆಳೆಸ್ಕೊಳ್ಳೋಣ, ಹೆಚ್ಚು ಹೆಚ್ಚು ಕೇಳೋಣ. ಒಟ್ಟಿನಲ್ಲಿ ನಿಮ್ಮ ಕಿವಿಗಳು ಸದಾ ನಮ್ಮ ಜೊತೆ ಇರಲಿ ಅಂತ ಹೇಳ್ತಾ ಇವತ್ತಿನ ಶೀರ್ಷಿಕೆ ಗಾನವನ್ನು ಮುಗಿಸೋಣ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು
1: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
3: ನಲ್ಲಿಯಲ್ಲಿ ನೀರು ಸೋರುವುದು, ತೊಟ್ಟಿ ತುಂಬಿ ಹರಿಯುತ್ತಿರುವುದು, ಸ್ನಾನಕ್ಕೆ ಅಗತ್ಯಕ್ಕಿಂತಲೂ ಹೆಚ್ಚು ನೀರು ಬಳಸುವುದು, ವಾಹನಗಳನ್ನು ತೊಳೆಯುವಾಗ ಪೈಪಿನಲ್ಲಿ ನೀರನ್ನು ಹೆಚ್ಚು ಪೋಲು ಮಾಡುವುದು ನಮ್ಮ ನಾಶಕ್ಕೆ ನಾವೇ ಅಡಿಪಾಯ ಹಾಕಿದಂತೆ.
4: ಬಂಧುಗಳೇ, ಹಿರಿಯರ ನುಡಿಯಂತೆ ಯಾರು ನೀರನ್ನು ಗೌರವಿಸಲಾರರೋ ಅವರು ಬದುಕಿದ್ದರೂ ಸತ್ತಂತೆ. ಅಮೂಲ್ಯವಾದ ನೀರನ್ನು ಮಿತವಾಗಿ ಬಳಸೋಣ, ಅಂತರ್ಜಲವನ್ನು ಹೆಚ್ಚಿಸೋಣ, ಮುಂದಿನ ಪೀಳಿಗೆಗೆ ನೀರನ್ನು ಉಳಿಸೋಣ.
1: ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಇಂದಿನ ವಿಶೇಷ, ಏನು ಇಂದಿನ ವಿಶೇಷ? ಇಂದು ಮೆಕ್ಸಿಕನ್ ಸ್ವಾತಂತ್ರ್ಯ ದಿನ. ಮೆಕ್ಸಿಕೋ ಸ್ವಾತಂತ್ರ್ಯ ದಿನವನ್ನು ಆಚರಿಸುತ್ತೆ. ಮಲೇಷ್ಯಾ ಒಕ್ಕೂಟ ಸ್ಥಾಪನೆಯಾದ ದಿನ ಇಂದು. ಅಮೆರಿಕದಲ್ಲಿ ಸಾಕಷ್ಟು ಕುಟುಂಬಗಳು, ಅಂದರೆ ಈಗ ಡೈವರ್ಸ್ಗಳ ಕಾರಣ ಬೇರೆ ಬೇರೆ ಕುಟುಂಬಗಳು ಇರ್ತವೆ. ಅಂದರೆ ಮಲ ಕುಟುಂಬ ಅಂತ ಕರಿತೀವಿ ನಾವು, ಮಲ ತಾಯಿ ಅಂತೀವಲ್ಲ, ಹಾಗೆ ಮಲ ಕುಟುಂಬಗಳು ಇರ್ತವೆ. ಈ ಮಲ ಕುಟುಂಬಗಳು ಒಟ್ಟಿಗೆ ಸೇರಿ ಒಂದಾಗಿ ಇರುವಂತಹ, ಎಲ್ಲರೂ ಸೇರಿ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವಂತಹ ದಿನ ರಾಷ್ಟ್ರೀಯ ಮಲ ಕುಟುಂಬ ದಿನ ಅಂತ ಅಮೆರಿಕದಲ್ಲಿ ಈ ದಿನವನ್ನು ಆಚರಿಸಲಾಗುತ್ತೆ. ಅಮೆರಿಕದಲ್ಲಿ ಮತ್ತು ಏಷ್ಯಾದ ಸುಮಾರು 3 ದೇಶಗಳಲ್ಲಿ ಈ ದಿನ ಕೆಲಸಕ್ಕೆ ಹೋಗುವ ತಂದೆ ತಾಯಿಯರ ದಿನ ಅಂತ ಆಚರಿಸಲಾಗುತ್ತೆ. ಆಯಿತು, ಇದೆಲ್ಲವನ್ನ ಮೀರಿ ಮತ್ತೊಂದು ದಿನ ಇವತ್ತು, ವಿಶ್ವ ಓಝೋನ್ ದಿನ. ಗ್ಲೋಬಲ್ ಆಕ್ಷನ್ ಫಾರ್ ಅ ಕೂಲರ್ ಪ್ಲಾನೆಟ್, ಭೂಮಿ ತಂಪಾಗಿರಬೇಕು ಅನ್ನೋದು ವಿಶ್ವ ಓಝೋನ್ ದಿನದ ಘೋಷವಾಕ್ಯ. ಬೆಂಗಳೂರಲ್ಲಿ ನಿನ್ನೆ ಮಳೆಯಾಯ್ತಲ್ಲ, ಎಲ್ಲರ ಮುಖದಲ್ಲೂ ಮಂದಹಾಸ, ಅಬ್ಬಾ ಅನ್ನುವ ನಿಟ್ಟುಸಿರು. ಭೂಮಿ ಸದಾ ತಂಪಾಗಿದ್ದರೆ ತಂಪಾಗಿರಬೇಕು ಅಲ್ವಾ? ಸುಸ್ಥಿರ ತಂಪಾಗಿಸುವಿಕೆ ಆಗಬೇಕು, ಹಾಗಾಗಿನೇ ಈ ಓಝೋನ್ ದಿನವನ್ನು ನಾವು ಆಚರಿಸ್ತಾ ಇದ್ದೇವೆ. ಓಝೋನ್ ಪದರದ ಮಹತ್ವ ಏನು, ಭೂಮಿಯ ತಂಪಿಗೂ ಈ ಓಝೋನ್ ಲೇಯರ್ಗೂ ಏನು ಸಂಬಂಧ, ಹವಾಮಾನ ವೈಪರೀತ್ಯಗಳಿಗೆ ನಾವು ತಡೆ ಹಾಕಬೇಕು ಅನ್ನೋದು ಇದರ ಆಶಯ. ಇಂದಿನ ವಿಶೇಷ, ವಿಶ್ವ ಓಝೋನ್ ದಿನ. ಕೇಳ್ತಾ ಇರಿ, ನಮ್ಮೊಂದಿಗಿರಿ, ಇದು ವಿವಿಧ ಭಾರತಿ.

ಇವತ್ತು ಓಜೋನ್ ದಿನ. ಓಜೋನ್ ಪದರವನ್ನು ನಾವು ರಕ್ಷಿಸಬೇಕು ಅನ್ನುವಂಥದ್ದು. ಓಜೋನ್ ಅನ್ನೋದು ಭೂಮಿಯ ವಾತಾವರಣದಲ್ಲಿ ಇರುವಂತಹ ಒಂದು ಪ್ರಮುಖ ಅನಿಲ. ಇದರ ರಾಸಾಯನಿಕ ಸೂತ್ರ O3, ಅಂದರೆ ನಾವೀಗ H2O ನೀರಿಗೆ ಮತ್ತು ಕಾರ್ಬನ್ಗೆ C ಹೀಗೆಲ್ಲ ಬರೀತೀವಲ್ಲ, ನಾವು

ರಾಸಾಯನಿಕವಾಗಿ O3 ಅಂತ ಬರೆದ್ರೆ ಅದು ಓಝೋನ್ ಆಗುತ್ತೆ. ಆಮ್ಲಜನಕದ 3 ಪರಮಾಣುಗಳು ಸೇರಿದಾಗ ಓಝೋನ್ ಅಣು ಆಗುತ್ತೆ. ಇದು ನಮಗೆ ರಕ್ಷಣೆ ಕೊಡುತ್ತೆ ಹೇಗೆ ಅಂತ ನಾವು ನೋಡೋದಾದರೆ, ಓಝೋನ್ ಒಂದು ಪದರವಾಗಿ ಭೂಮಿಯಿಂದ ಸುಮಾರು 15-30 ಕಿಲೋಮೀಟರ್ ಎತ್ತರದಲ್ಲಿ ಇರುವ ಸ್ಟ್ರಾಟೋಸ್ಫಿಯರ್ ಅನ್ನುವಂತಹ ಒಂದು ಪದರದಲ್ಲಿ ನಾವು ಓಝೋನ್ನ ನೋಡ್ತೇವೆ. ಅದಕ್ಕೆ ಇದನ್ನು ನಾವು ಓಝೋನ್ ಪದರ ಅಂತ ಹೇಳ್ತೀವಿ. ಸೂರ್ಯನಿಂದ ಬರುವಂತಹ ಅತ್ಯಂತ ಅಪಾಯಕಾರಿಯಾದಂತಹ ಅಲ್ಟ್ರಾವೈಲೆಟ್ ಕಿರಣಗಳನ್ನು ಈ ಓಝೋನ್ ಪದರ ಹೀರಿಕೊಳ್ಳುವುದರಿಂದ ನಾವಾಗಲೇ ಭೂಮಿ ತಂಪಾಗಬೇಕು, ತಂಪಾಗಿರಬೇಕು. ಇದಕ್ಕೆ ನಾವು ಈ ಪದರವನ್ನು ರಕ್ಷಣೆ ಮಾಡಬೇಕು ಅಂತ ಹೇಳಿದ್ವಲ್ಲ. ಯಾಕೆ ತಂಪಾಗೋದು ಅಂದರೆ, ಇದು ಈ ಅಲ್ಟ್ರಾವಯೊಲೆಟ್ ಕಿರಣಗಳನ್ನು ಹೀರಿಕೊಂಡು ಭೂಮಿಯನ್ನು ತಂಪಾಗಿಸುತ್ತೆ ಅನ್ನುವಂಥದ್ದು. ಹಾಗಾಗಿ ಓಝೋನ್ ಪದರವನ್ನು ಹೇಗೆ ರಕ್ಷಿಸಬೇಕು ನಾವು ಅನ್ನೋದು ತಿಳ್ಕೊಳ್ಬೇಕಾದಂತಹ ಅಂಶ.

ಕೇಳ್ತಾ ಇದ್ದೀರಿ ಇಂದಿನ ವಿಶೇಷ. ಇವತ್ತಿನ ವಿಶೇಷಕ್ಕೆ ನಾವು ಆರಿಸಿಕೊಂಡಿರುವ ವಿಷಯ ವಿಶ್ವ ಓಜೋನ್ ದಿನ. ಸೆಪ್ಟೆಂಬರ್ 16ನೇ ತಾರೀಕು 1987ರಲ್ಲಿ ಇದೇ ದಿನ ವಿಶ್ವದ ಹಲವಾರು ದೇಶಗಳು ಸೇರಿ ಈ ಭೂರಮೆಯನ್ನು ಸುಂದರವಾಗಿಸಲು ಯೋಚಿಸಿದರು. ಸಂಭ್ರಮದಿಂದ ನಾವೆಲ್ಲ ಇರಬೇಕಾದ್ರೆ ಈ ಓಜೋನ್ ಪದರ ಕೂಡ ಚೆನ್ನಾಗಿ ಇದ್ದರೆ ಮಾತ್ರ ಆಗತ್ತೆ ಅನ್ನುವಂಥದ್ದು. ಹಾಗಾಗಿ ಮಾಂಟ್ರಿಯಲ್ ಒಪ್ಪಂದ ಅಂತ ಒಂದು ಒಪ್ಪಂದಕ್ಕೆ ಹಲವಾರು ದೇಶಗಳು ಸಹಿ ಹಾಕಿದವು. ಇದರ ಮುಖ್ಯ ಅಂಶ ಅಂದರೆ ಹಾನಿಕಾರಕ ರಾಸಾಯನಿಕ ಬಳಕೆ ಕಡಿಮೆ ಮಾಡಬೇಕು ಅನ್ನೋದು. ಹೌದು, ಮುಖ್ಯ ಅಂಶ ಏನೋ ಇದು, ಆದರೆ ನಾವು ಕಡಿಮೆ ಮಾಡಿದೆವಾ ಅನ್ನೋದು ಕೂಡ ಅಷ್ಟೇ ಮುಖ್ಯವಾದ ಪ್ರಶ್ನೆ. 87ರಲ್ಲಿ ಈ ಒಪ್ಪಂದಕ್ಕೆ ಸಹಿ ಹಾಕಿದ್ದು. ಓಜೋನ್ ಪದರ ಈಗ ಹೇಗಿದೆ, ಸುರಕ್ಷಿತವಾಗಿದೆಯಾ? ಓಕೆ, ಈಗ ಅಕಸ್ಮಾತ್ ಓಜೋನ್ ಪದರ ಇಲ್ಲದೇ ಇದ್ದರೆ ಏನಾಗುತ್ತೆ? ಓಜೋನ್ ಲೇಯರ್ಗೆ ಒಂದು ಸಣ್ಣ ತೂತಾಗ್ಬಿಟ್ರೆ ಏನು ಮಹಾ ನಮಗೇನಾಗತ್ತೆ? ಹೀಗೆ ಯೋಚನೆ ಮಾಡಬಹುದು ನಾವು. ಸೂರ್ಯನ ಪ್ರಖರ ಬಿಸಿಲು ನೇರವಾಗಿ ನಮಗೆ ಬಡಿಯತ್ತೆ ಓಜೋನ್ ಪದರ ಇಲ್ಲದೇ ಇದ್ದರೆ. ಆಗ ಏನಾಗುತ್ತೆ? ಗಿಡ ಮರ ಒಣಗುತ್ತೆ, ಬಿಸಿ ಬಿಸಿ ಬಿಸಿ ಬಿಸಿ ತಾಪ ನಮಗೆ ಫೀಲ್ ಆಗುತ್ತೆ. ಕಾಲುವೆಗಳು ನದಿಗಳು ಬತ್ತಿ ಹೋಗಬಹುದು, ಗಿಡ ಮರಗಳು ಒಣಗಿ ಹೋಗಬಹುದು, ಅನೇಕ ಕಾಯಿಲೆಗಳು ನಮಗೆ ಬರಬಹುದು, ಜೀವಿಸಲು ಕಷ್ಟ ಆಗಬಹುದು. ಒಂದು ರೀತಿ ನಾವು ಬೆಟ್ಟ ಗುಡ್ಡಗಳನ್ನು ಹತ್ತುವಾಗ ಅಥವಾ ಅತಿಯಾದ ತಾಪಮಾನ ಇದ್ದಾಗ ನಾವು ಮುಖಕ್ಕೆ ಸನ್ಸ್ಕ್ರೀನ್ ಅಂತ ಹಚ್ಕೊಳ್ತೀವಲ್ಲ, ಹಾಗೆ ಭೂಮಿಗೆ ಸನ್ಸ್ಕ್ರೀನ್ ಈ ಓಜೋನ್ ಪದರ. ಹಾಗಾಗಿನೇ ನಾವು ಓಜೋನ್ ಪದರವನ್ನು ರಕ್ಷಿಸಲೇಬೇಕು. ರಕ್ಷಿಸಬೇಕು ಅಂದರೆ ಹಾನಿಕಾರಕ ರಾಸಾಯನಿಕಗಳ ಬಳಕೆ ಕಡಿಮೆ ಮಾಡಬೇಕು, ಗಿಡ ಮರಗಳನ್ನು ಹೆಚ್ಚು ಹೆಚ್ಚು ಬೆಳೆಸಬೇಕು.

0: ವಾಯುಪುತ್ರ ಚಿತ್ರದ ಗೀತೆ ಕೇಳಿದಿರಿ. ಪ್ರಿಯಾ ಹಿಮೇಶ್, ಅಮೂಲ್ ರಾಜ ಮತ್ತು ಸಂಗಡಿಗರ ಧ್ವನಿಗಳಲ್ಲಿ. ಜಕ್ಕಣಕ ಜಕ್ಕಣಕ ಅಂತ ನಾವು ಕುಣಿಬೇಕಾದ್ರೆ, ನಾವು ಹಾಡಬೇಕಾದ್ರೆ ಭೂಮಿ ತಂಪಾಗಿರಬೇಕು, ಹೌದಲ್ಲ? ವಿಶ್ವ ಓಜೋನ್ ದಿನದ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ. ಇಂದಿನ ವಿಶೇಷದಲ್ಲಿ ಈಗ ಸಮಯ 9:30. ಈಗ ಪ್ರಾಯೋಜಿತ ಕಾರ್ಯಕ್ರಮ, ಆಮೇಲೆ ಈ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಕೇಳ್ತಾ ಇರಿ, ನಮ್ಮ ಜೊತೆ ಇರಿ. ಇದು ವಿವಿಧ ಭಾರತಿ ಪ್ರಾಯೋಜಿತ ಕಾರ್ಯಕ್ರಮ, 3 ನಿಮಿಷಗಳ ಅವಧಿಯದ್ದು.
1: ಆಕಾಶವಾಣಿ ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
2: ಪ್ರಿಯ ಕೇಳುಗರೆ, ನಮಸ್ಕಾರ. ಮಗುವೊಂದು ಆಟದಲ್ಲಿ ಗೆಲ್ಲಲು ಹೋರಾಡಬೇಕೇ ವಿನಃ ಕ್ಯಾನ್ಸರ್ ವಿರುದ್ಧ ಅಲ್ಲ. ನಾವು ಈ ಸೆಪ್ಟೆಂಬರ್ ಮಾಸವನ್ನ ಬಾಲ್ಯದ ಕ್ಯಾನ್ಸರ್ ಜಾಗೃತಿ ಮಾಸವೆಂದು ಆಚರಿಸುತ್ತೇವೆ. ಈ ಮಾಸದಲ್ಲಿ ಮಕ್ಕಳನ್ನ ಕಾಡುವ, ಸಾಮಾನ್ಯವಾಗಿ ನಿರ್ಲಕ್ಷಿಸಲ್ಪಡುವ ಒಂದು ಕಾಯಿಲೆ ಬಗ್ಗೆ ತಿಳಿದುಕೊಳ್ಳೋಣ. ಯುಎಸ್ನ ರಾಷ್ಟ್ರೀಯ ಕ್ಯಾನ್ಸರ್ ಸಂಸ್ಥೆ ಎನ್ಸಿಐ ಪ್ರಕಾರ ಭಾರತದಲ್ಲಿ ಪ್ರತಿ ವರ್ಷ 19 ವರ್ಷದೊಳಗಿನ ಸುಮಾರು 76,800 ಮಕ್ಕಳು ಹಾಗೂ ಹದಿಹರಿಯದವರು ಕ್ಯಾನ್ಸರ್ಗೆ ತುತ್ತಾಗುತ್ತಿದ್ದಾರೆ. ಈ ಮಾಹಿತಿಯು ದೇಶದಲ್ಲಿ ಬಾಲ್ಯದ ಕ್ಯಾನ್ಸರ್ನ ತೀವ್ರತೆಯನ್ನ ಎತ್ತಿ ತೋರಿಸುತ್ತೆ. ಬಾಲ್ಯದ ಕ್ಯಾನ್ಸರ್ ಅನ್ನ ಕೆಲವೊಮ್ಮೆ ಗುರುತಿಸುವುದು ಕಷ್ಟಕರವಾಗಿದೆ, ಯಾಕೆಂದ್ರೆ ಅದರ ಆರಂಭಿಕ ಲಕ್ಷಣಗಳು ಇತರ ಸಾಮಾನ್ಯ ಬಾಲ್ಯದ ಕಾಯಿಲೆಗಳಂತೆಯೇ ಕಾಣಿಸಬಹುದು. ಆದ್ದರಿಂದ ಪೋಷಕರೇ, ಆರೈಕೆದಾರರೇ ಮತ್ತು ಶಿಕ್ಷಕರೇ, ಮಕ್ಕಳ ದೇಹದಲ್ಲಾಗುವ ಬದಲಾವಣೆಗಳನ್ನ ಗಮನಿಸಿ. ಸದಾ ಕಾಡುವ ಜ್ವರ ಅಥವಾ ಅಸಹಜ ಆಯಾಸ, ತೂಕ ಕಡಿಮೆಯಾಗೋದು, ಸದಾ ಕಾಡುವ ಮೂಳೆ ಅಥವಾ ಕೀಲು ನೋವು, ಅಸಹಜ ಗಡ್ಡೆಗಳು ಅಥವಾ ಊತ, ಸಣ್ಣಪುಟ್ಟ ಗಾಯಗಳು ಅಥವಾ ರಕ್ತಸ್ರಾವ, ಸದಾ ಕಾಡುವ ತಲೆನೋವು ಅಥವಾ ವಾಂತಿ, ಕಣ್ಣಿನ ದೃಷ್ಟಿ ಅಥವಾ ಕಣ್ಣಿನಲ್ಲಾಗುವ ಬದಲಾವಣೆಗಳು, ಈ ರೀತಿಯ ಲಕ್ಷಣಗಳು ಕಾಣಿಸಿಕೊಂಡ್ರೆ ನಿರ್ಲಕ್ಷಿಸಬೇಡಿ. ಅದು ಕ್ಯಾನ್ಸರ್ ಎಂದರ್ಥವಲ್ಲ, ಆದರೆ ಗಮನಿಸಲೇಬೇಕಾದ ಸಮಸ್ಯೆ ಇರಬಹುದು. ಯಾಕೆ ಇಷ್ಟೊಂದು ಒತ್ತು ಕೊಡ್ತಾ ಇರೋದು ಅಂತಂದ್ರೆ, ಬಾಲ್ಯದ ಕ್ಯಾನ್ಸರ್ ಅನ್ನ ಮೊದಲೇ ಪತ್ತೆ ಹಚ್ಚಿ ಸೂಕ್ತ ಚಿಕಿತ್ಸೆ ನೀಡಿದ್ರೆ ಅದನ್ನ ಯಶಸ್ವಿಯಾಗಿ ಗುಣಪಡಿಸಬಹುದು. ಆದ್ರಿಂದ ಈ ಸೆಪ್ಟೆಂಬರ್ನಲ್ಲಿ ಕ್ಯಾನ್ಸರ್ ಬಗ್ಗೆ ಜಾಗೃತಿ ನೀಡಿ ಭಯವನ್ನ ಹೋಗಲಾಡಿಸೋಣ. ತಡಮಾಡದೆ ಚಿಕಿತ್ಸೆ ಪ್ರಾರಂಭಿಸುವ ಮೂಲಕ ಚಿಂತೆ ಮಾಡದೆ ಭರವಸೆ ಹೊಂದೋಣ. ಯಾಕಂದ್ರೆ ಪ್ರತಿಯೊಂದು ಮಗುವು ಕನಸು ಕಾಣುತ್ತಾ, ಆಟವಾಡುತ್ತಾ, ಕಲಿಯುವ ಮತ್ತು ಬೆಳೆಯುವ ಅವಕಾಶ ಹೊಂದುವ ಅರ್ಹತೆ ಪಡೆದಿದೆ. ಈ ಮಹತ್ವದ ಜಾಗೃತಿ ಉಪಕ್ರಮಕ್ಕೆ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಜೊತೆ ಕೈಜೋಡಿಸಿದ್ದಾರೆ ಒರಾಕಲ್ ಸಂಸ್ಥೆ. ಯಾವುದೇ ರೋಗ ಲಕ್ಷಣಗಳನ್ನ ನಿರ್ಲಕ್ಷಿಸಬೇಡಿ, ಆರೈಕೆಯನ್ನ ವಿಳಂಬ ಮಾಡಬೇಡಿ. ಪ್ರತಿಯೊಂದು ಮಗುವು ಭವಿಷ್ಯದಲ್ಲಿ ಆರೋಗ್ಯಕರವಾಗಿ ಬದುಕಲು ಅವಕಾಶ ನೀಡಿ. ನಮಸ್ಕಾರ.
1: ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ಇದುವರೆಗೂ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
0: ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ. ಕೇಳ್ತಾ ಇದ್ದೀರಿ ಇಂದಿನ ವಿಶೇಷ. ಇಂದಿನ ವಿಶೇಷ, ವಿಶ್ವ ಓಜೋನ್ ದಿನ.

ದೀವಿ ಅಂತ ಒಂದಿಬ್ಬರು ಸಂದೇಶವನ್ನು ಹಾಕಿದ್ದೀರಿ, ಕಾಯ್ತಾ ಇದ್ದೀರಿ. ಆಯಿತು, ನಿನ್ನೆಯ ವಹಿವಾಟು ಅಂತ್ಯಗೊಂಡ ಹಾಗೆ ಚಿನ್ನ 15,316 ರೂಪಾಯಿ 1 ಗ್ರಾಂ, 24 ಕ್ಯಾರೆಟ್, 22 ಕ್ಯಾರೆಟ್ 14,039 ರೂಪಾಯಿ 1 ಗ್ರಾಂ. ಹಾಗೆ ಬೆಳ್ಳಿ 244,900 ರೂಪಾಯಿ 1 ಕೆಜಿ, ಪೆಟ್ರೋಲ್ 111 ರೂಪಾಯಿ, ಡೀಸೆಲ್ 97 ರೂಪಾಯಿ. ಇದು ನಿನ್ನೆಯ ವಹಿವಾಟು ಅಂತ್ಯಗೊಂಡಾಗಿನ ದರಗಳು. ಇನ್ನು ಇವತ್ತಿನ ಗಾದೆ ಮಾತು, ಹೊಸ ವೈದ್ಯನಿಗಿಂತ ಹಳೆ ರೋಗಿ ಮೇಲು. ಹೊಸ ವೈದ್ಯನಿಗಿಂತ ಹಳೆ ರೋಗಿ ಮೇಲು. ಕೇಳ್ತಾ ಇದ್ದೀರಿ ಇಂದಿನ ವಿಶೇಷ. ಇವತ್ತಿನ ವಿಶೇಷ ವಿಶ್ವ ಓಜೋನ್ ದಿನ. ಓಜೋನ್ ದಿನ ಅಂದರೆ ಓಜೋನ್ ಪದರವನ್ನು ರಕ್ಷಿಸಿ ಅಂತ ಸಂದೇಶ ನೀಡುವ ಅಥವಾ ನಾವು ತಿಳುವಳಿಕೆ ಮಾಡಿಕೊಳ್ಳುವ ದಿನ. ಓಜೋನ್ ಪದರದಲ್ಲಿ ರಂಧ್ರ ಅಂದರೆ ಆ ರಂಧ್ರ ಹೇಗಿರುತ್ತೆ, ಅದು ಏನೋ ಒಂದು ತೂತು, ಅದು ತೂತಾಗಿ ಆ ಜಾಗದಿಂದ ನಮಗೆ ಸೂರ್ಯನ ಕಿರಣ ಬರುತ್ತೆ, ಹೀಗೆಲ್ಲ ನಾವು ಊಹೆ ಮಾಡಬಹುದು. ಆದರೆ ರಂಧ್ರ ಅಂದರೆ ಅದು ತೂತಲ್ಲ, ಏನಂದರೆ ಪದರ ತೆಳುವಾಗ್ತಾ ಇದೆ ಅನ್ನುವ ಅರ್ಥ. ಈಗ ಒಂದು ರಗ್ ಅಂತ ಅಂದ್ಕೊಳ್ಳೋಣ. ನಾವು ಚಳಿಗಾಲದಲ್ಲಿ ಬೆಚ್ಚಗಿರಬೇಕು ಅಂದರೆ ದೊಡ್ಡ ದೊಡ್ಡ ದಪ್ಪ ದಪ್ಪ ಕಂಬಳಿಗಳನ್ನು ಹೊದ್ಕೊಳ್ತೀವಲ್ಲ, ಈ ಕಂಬಳಿ ದಪ್ಪಗಿರುತ್ತೆ. ಅದೇ ಕಾಟನ್ ಬಟ್ಟೆ ಆದರೆ ತುಂಬ ತೆಳುವಾಗಿರುತ್ತೆ. ಅಂದರೆ ಓಜೋನ್ ಪದರ ಕಂಬಳಿಯ ಹಾಗೆ ಇರಬೇಕು, ಗಟ್ಟಿಯಾಗಿ ಇರಬೇಕು, ದಪ್ಪಗೆ ಇರಬೇಕು. ಅದು ಈಗ ಒಂದು ತೆಳು ಹತ್ತಿ ಬಟ್ಟೆಯ ಹಾಗೆ ಆಗ್ತಾ ಇದೆ. ಅಂದರೆ ಅದು ಭೂಮಿಗೆ ಅಪಾಯವನ್ನು ತಂದೊಡ್ಡುತ್ತೆ. ಸೂರ್ಯನ ಕಿರಣಗಳನ್ನು ಭೂಮಿ ತಾಳಲಾರದೆ ಹೋದಾಗ ಭೂಮಿ ಮೇಲೆ ಇರುವ ನಾವು ಕೂಡ ಅಪಾಯಕ್ಕೆ ಸಿಲುಕುತ್ತೇವೆ. ಇದು ಈ ದಿನ ನಮಗೆ ನೀಡ್ತಾ ಇರುವ ಎಚ್ಚರಿಕೆ. ಓಜೋನ್ ಪದರವನ್ನು ನಾವು ರಕ್ಷಿಸಿಕೊಳ್ಬೇಕಾದ್ರೆ ಹವಾಮಾನ ವೈಪರೀತ್ಯ ಆಗದ ಹಾಗೆ ನೋಡಿಕೊಳ್ಬೇಕು, ಪರಿಸರವನ್ನು ರಕ್ಷಿಸಬೇಕು. ಮತ್ತು ಅನೇಕ ಸಂಗತಿಗಳು, ಈಗ ಪೆಟ್ರೋಲಿನ ಗಾಡಿಗಳ ಹೊಗೆ, ಹೀಗೆ ನಾವು ಹೇಳ್ತಾ ಇರ್ತೀವಲ್ಲ ಪರಿಸರ ಮಾಲಿನ್ಯ ಅಂದರೆ ನಮಗೆಲ್ಲ ಗೊತ್ತು. ಇದನ್ನು ನಾವು ಕಡಿಮೆ ಮಾಡಿದಷ್ಟು ನಮಗೆ ಒಳ್ಳೆಯದು ಅಂತ ಹೇಳ್ತಾ ಇದೆ ಈ ದಿನ.

ಓಜೋನ್ ಪದರ ತೆಳುವಾಗೋದರೆ ಉಲ್ಲಾಸದ ಹೂಮಳೆ ಬೀಳೋದಿಲ್ಲ, ಬದಲಾಗಿ ಬೀಳೋದು ಸೂರ್ಯನ ವಿಕಿರಣದ ಮಳೆ. ಈ ಓಜೋನ್ ಪದರದ ಬಗ್ಗೆ ನಾವು ಮಾತಾಡ್ತೀವಲ್ಲ, ಅದೆಷ್ಟೋ ಇರಬಹುದು, ಅದು ಹೇಗೋ ಇರಬಹುದು, ಅದು ಎಷ್ಟು ದಪ್ಪ ಇರಬಹುದು ಅಂತೆಲ್ಲ ನಾವು ಯೋಚನೆ ಮಾಡಿದ್ರೆ ಇಡೀ ಆಕಾಶದಲ್ಲಿ ಇರುವ ಓಜೋನ್ ಎಲ್ಲವನ್ನ ಒಟ್ಟಿಗೆ ಸೇರಿಸಿ ಭೂಮಿ ಮೇಲೆ ತಂದಿಟ್ಟರೆ ಅದರ ದಪ್ಪ ಎಷ್ಟು ಅಂತೀರಿ? ಸುಮಾರು 3 ಮಿಲಿಮೀಟರ್, ಅಂದರೆ ಒಂದು ರೂಪಾಯಿ ಅಥವಾ 2 ರೂಪಾಯಿ ನಾಣ್ಯದ ಅಷ್ಟು ದಪ್ಪ ಮಾತ್ರ ಅದು ಇರುತ್ತೆ. ಆದರೆ ಇಡೀ ವಿಶ್ವವನ್ನು ಕಾಪಾಡುತ್ತೆ ಈ ಒಂದು ಪದರ. ಓಜೋನ್ ಅನ್ನೋದು, ಓಜೋನ್ ಅಂದರೆ ಗ್ರೀಕ್ ಭಾಷೆಯಲ್ಲಿ ವಾಸನೆ ಅನ್ನುವಂಥ ಅರ್ಥ. ಹಾಗಾಗಿ ಈ ಗ್ಯಾಸ್ ಒಂದು ರೀತಿ ಒಂದು ವಾಸನೆಯನ್ನು ಕೊಡುತ್ತೆ. ಹಾಗಾಗಿ ಓಜೋನ್ ಅನ್ನುವಂತಹ ಪದವನ್ನು ಇದಕ್ಕೆ ಕೊಟ್ಟಿದ್ದಾರೆ. ಈ ಮಿಂಚು ಹೊಡೆಯುತ್ತಲ್ಲ ಮಳೆ ಬಂದಾಗ, ಆಗ ಪ್ರಾಕೃತಿಕವಾಗಿ ಒಂದಷ್ಟು ಓಜೋನ್ ಬಿಡುಗಡೆ ಆಗುತ್ತೆ. ಆ ಮಳೆಯ ಸುವಾಸನೆಯ ಜೊತೆಗೆ ಮತ್ತೊಂದು ರೀತಿ ಒಂದು ಫ್ರೆಶ್ ಫೀಲಿಂಗ್ ನಮಗೆ ಬರುತ್ತೆ ಅಂದರೆ ಅದಕ್ಕೆ ಕಾರಣ ಈ ಓಜೋನ್ ರಿಲೀಸ್ ಆಗುವಂಥದ್ದು. ಹೀಗೆ ಓಜೋನ್ ಪದರ ಎಷ್ಟು ಗಟ್ಟಿಯಾಗುತ್ತೋ ಅಷ್ಟು ನಾವು ಕೂಡ ಗಟ್ಟಿಯಾಗಿ ಭೂಮಿ ಮೇಲೆ ಬದುಕಬಹುದು. ತೆಳುವಾದಷ್ಟು ನಮಗೆ ಹೆಚ್ಚು ಹೆಚ್ಚು ಅಪಾಯ. ಯಾವಾಗಲೂ ಒಂದೇ ಥರ ಇರೋದಿಲ್ಲ ಈ ಓಜೋನ್ ಲೇಯರ್. ವಸಂತ ಕಾಲದಲ್ಲಿ ಸ್ವಲ್ಪ ತೆಳು ಜಾಸ್ತಿ ಆಗುತ್ತೆ, ಹಾಗೆ ಡಿಸೆಂಬರ್ ವೇಳೆಗೆ ಸ್ವಲ್ಪ ಗಟ್ಟಿಯಾಗುತ್ತೆ. ಇತ್ತೀಚೆಗೆ ನಮ್ಮ ಅರಿವು ಜಾಸ್ತಿ ಆಗ್ತಾ ಇದೆ, ಓಜೋನ್ ಪದರ ರಕ್ಷಣಾ ಕೆಲಸಗಳು ಪ್ರಗತಿಯಲ್ಲಿದೆ. ಹಾಗಾಗಿ ಈಗೀಗ ಓಜೋನ್ ಪದರದ ಸ್ಥಿತಿ ಸುಧಾರಿಸ್ತಾ ಇದೆ ಅಂತಾರೆ ವಿಜ್ಞಾನಿಗಳು. ಇದು ನಿಜವಾಗಿ ಗುಡ್ ನ್ಯೂಸ್ ಅಂತ ಹೇಳಬಹುದು. 2066 ವೇಳೆಗೆ ಇದೇ ರೀತಿ ನಾವು ಓಜೋನ್ ಪದರವನ್ನು ಕಾಪಾಡುವ ಯತ್ನಗಳನ್ನು ತಗೊಂಡ್ರೆ, ಪ್ರಯತ್ನಗಳನ್ನು ಮಾಡಿದರೆ 2066 ವೇಳೆಗೆ ಭೂಮಿಯ ಸ್ಥಿತಿ ಮತ್ತಷ್ಟು ಸುಧಾರಿಸುತ್ತೆ, ಓಜೋನ್ ಪದರ ಗಟ್ಟಿ ಆಗತ್ತೆ ಅಂತ ಭರವಸೆ ನೀಡ್ತಾರೆ ವಿಜ್ಞಾನಿಗಳು.

ವಿಶ್ವ ಓಜೋನ್ ದಿನದ ಸಂದರ್ಭದಲ್ಲಿ ಇಂದಿನ ವಿಶೇಷ ಕೇಳ್ತಾ ಇದ್ದೀರಿ. ಭೂಮಿ ಚೆನ್ನಾಗಿರಬೇಕಾದ್ರೆ ನಾವು ಪರಿಸರವನ್ನು ರಕ್ಷಿಸಬೇಕು ಅನ್ನುವಂಥದ್ದು. ಮಕ್ಕಳಿಗೆ ಮನೆಯಿಂದ ಹೊರಡುವಾಗ ಅಯ್ಯೋ ಮಳೆ ಬರ್ಬೋದು ಪುಟ, ಛತ್ರಿ ತಗೊಂಡು ಹೋಗು ಅಂತ ಹೇಳಿ ಕೊಟ್ಟು ಕಳಿಸ್ತೀವಿ. ನಾವು ಕೂಡ ಯಾಕೋ ಹೀಗಿದೆ ಅಂತ ಹೇಳಿ ಏನೇನೋ ರಕ್ಷಣಾ ಕ್ರಮಗಳನ್ನೆಲ್ಲ ತಗೊಳ್ತಾ ಇರ್ತೀವಿ. ಅಂಥದ್ದು ಭೂಮಿಗೆ ನಾವು ರಕ್ಷಣೆ ಒದಗಿಸಬೇಕಲ್ಲ. ಭೂಮಿ ಮೇಲೆ ನಾವು ಇರುವಾಗ, ಭೂಮಿಯನ್ನು ನಾವು ರಕ್ಷಿಸಿದರೆ ಮಾತ್ರ ನಾವು ಕೂಡ ನೆಮ್ಮದಿಯಾಗಿ ತಂಪಾಗಿ ಇರಲು ಸಾಧ್ಯವಾಗುತ್ತೆ. ತಂಪಾದ ಭೂಮಿ ಜಾಗತಿಕ ಕ್ರಮ, ಇದು ಈ ಸಲದ ಓಜೋನ್ ದಿನದ ಘೋಷವಾಕ್ಯ. ಅಂದಹಾಗೆ ಈ ಓಜೋನ್ ಪದರವನ್ನು ಕಂಡುಹಿಡಿದವರು ಫ್ರಾನ್ಸ್ ದೇಶದ ವಿಜ್ಞಾನಿಗಳು, ಭೌತವಿಜ್ಞಾನಿಗಳು ಚಾರ್ಲ್ಸ್ ಫ್ಯಾಬ್ರಿ ಹಾಗೂ ಹೆನ್ರಿ ಬ್ರೂಯಿಸನ್ ಅನ್ನೋರು. ಈ ಓಜೋನ್ ದಪ್ಪವನ್ನು ನಾವು ಮಿಲಿಮೀಟರ್ ಸೆಂಟಿಮೀಟರ್ ಹಾಗೆ ಅಳೆಯೋದಿಲ್ಲ, ಡಾಬ್ಸನ್ ಯೂನಿಟ್ಸ್ನಲ್ಲಿ ಇದನ್ನು ಅಳೆಯಲಾಗುತ್ತೆ.

ವಿಶ್ವ ಓಜೋನ್ ದಿನ ಇಂದಿನ ವಿಶೇಷ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಬಿಕೆ ಸುಮತಿ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಭಾರತ ತನ್ನ ಬಲಿಷ್ಠ ಆರ್ಥಿಕ ತಳಹದಿ, ಖಾಸಗಿ ವಲಯದ ಚಲನಶೀಲತೆ ಮತ್ತು ವಿಸ್ತರಿಸುತ್ತಿರುವ ತಾಂತ್ರಿಕ ಸಾಮರ್ಥ್ಯದ ನೆರವಿನಿಂದ ಜಾಗತಿಕ ಆರ್ಥಿಕ ಬೆಳವಣಿಗೆಯ ಮುಂದಿನ ಹಂತಕ್ಕೆ ಪ್ರಮುಖ ಶಕ್ತಿಯಾಗುವ ಸಾಮರ್ಥ್ಯ ಹೊಂದಿದೆ ಎಂದು ಅಂತಾರಾಷ್ಟೀಯ ಹಣಕಾಸು ನಿಧಿ ಐಎಂಎಫ್ ತಿಳಿಸಿದೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಬೆಂಗಳೂರಿನ ಚೌಡಯ್ಯ ಮೆಮೋರಿಯಲ್ ಹಾಲ್ನಲ್ಲಿ ಆಯೋಜಿತವಾಗಿರುವಂತಹ ಖ್ಯಾತ ಸಂಗೀತ ಗಾಯಕಿ ಎಂಎಸ್ ಸುಬ್ಬುಲಕ್ಷ್ಮಿ ಅವರ 110ನೇ ಸಂಸ್ಮರಣಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಬರಗಾಲದ ಹಿನ್ನೆಲೆಯಲ್ಲಿ ಈ ಬಾರಿ ಶ್ರೀರಂಗಪಟ್ಟಣ ದಸರಾ ಉತ್ಸವವನ್ನು ಅದ್ದೂರಿತನದ ಬದಲಾಗಿ ಸಾಂಪ್ರದಾಯಿಕವಾಗಿ ಆಚರಿಸಲು ತೀರ್ಮಾನಿಸಲಾಗಿದೆ ಎಂದು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ತಿಳಿಸಿದ್ದಾರೆ. ಮೈಸೂರು ದಸರಾ ಮಾದರಿಯಲ್ಲಿ ಕಿತ್ತೂರು ಉತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲು ಸಕಲ ಸಿದ್ದತೆ ಮಾಡಿಕೊಳ್ಳುವಂತೆ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಜಲಶಕ್ತಿ ಸಚಿವಾಲಯ ಜಲ ಸಂಚಯ ಜನಭಾಗಿದಾರಿ ಕ್ಯಾಚ್ ದ ರೈನ್ ಅಭಿಯಾನದ ಗೀತೆಯನ್ನು ಬಿಡುಗಡೆ ಮಾಡಿದೆ. ಖ್ಯಾತ ಗಾಯಕ ಹಾಗೂ ಸಂಗೀತ ಸಂಯೋಜಕ ಶಂಕರ್ ಮಹಾದೇವನ್ ಅವರು ಈ ಗೀತೆಯನ್ನು ಹಾಡಿದ್ದಾರೆ. ಮಿಜೋರಾಂನಲ್ಲಿ ಕೃಷಿ ಉತ್ಪಾದನೆಯನ್ನು ಹೆಚ್ಚಿಸಿ ಸ್ಥಳೀಯ ಕೃಷಿ ಉತ್ಪನ್ನಗಳನ್ನು ರಾಜ್ಯದ ಹೊರಗಿನ ಮಾರುಕಟ್ಟೆಗಳಿಗೆ ತಲುಪಿಸಲು ಸಾವಯವ ಕೃಷಿಗೆ ಉತ್ತೇಜನ ನೀಡುವ ಅಗತ್ಯವಿದೆ ಎಂದು ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಖಾತೆ ರಾಜ್ಯ ಸಚಿವೆ ರಕ್ಷಾ ನಿಖಿಲ್ ಖಟ್ಸೆ ಹೇಳಿದ್ದಾರೆ. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ನಡೆದಂತಹ 2ನೇ ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಭಾರತ ತಂಡ ಅಫ್ಘಾನಿಸ್ತಾನ ತಂಡವನ್ನು 7 ವಿಕೆಟ್ಗಳಿಂದ ಮಣಿಸಿದೆ. 3 ಪಂದ್ಯಗಳ ಸರಣಿಯಲ್ಲಿ 2-0 ಮುನ್ನಡೆ ಸಾಧಿಸುವ ಮೂಲಕ ಸರಣಿಯನ್ನು ವಶಪಡಿಸಿಕೊಂಡಿದೆ. ಸರಣಿಯ 3ನೇ ಪಂದ್ಯ ನಾಳೆ ಇದೇ ಕ್ರೀಡಾಂಗಣದಲ್ಲಿ ಜರುಗಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

0: ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
1: ಕೇಳುವರೆ, ಕಾರ್ಬನ್ ಮೊನಾಕ್ಸೈಡ್ ಹೆಸರು ಕೇಳಿರಬಹುದು. ಇದು ಜೀವಿಗಳ ಮೇಲೆ ಬಹಳ ದುಷ್ಪರಿಣಾಮ ಉಂಟು ಮಾಡಬಲ್ಲಂತ ಒಂದು ಅನಿಲ. ನಾವು ಹಸಿ ಸೌದೆ ಉರಿಸಿದಾಗ, ಇದ್ದಿಲನ್ನು ಉರಿಸಿದಾಗ, ಗ್ಯಾಸ್ ಗೀಸರ್ ಅನ್ನು ಬಳಸಿದಾಗ, ಗ್ಯಾಸ್ ಡ್ರೈಯರ್ ಬಳಸಿದಾಗ ಈ ಕಾರ್ಬನ್ ಮೊನಾಕ್ಸೈಡ್ ಅನ್ನೋ ಅನಿಲ ಉತ್ಪತ್ತಿಯಾಗುತ್ತೆ. ಉಸಿರಾಡುವಾಗ ಕಾರ್ಬನ್ ಮೊನಾಕ್ಸೈಡ್ ನಮ್ಮ ಶರೀರದ ಒಳ ಹೋದಾಗ ತಲೆನೋವು ಬರಬಹುದು, ತಲೆ ಸುತ್ತು ಬರಬಹುದು, ವಾಂತಿ

0: ಉಂಟಾಗಬಹುದು, ಕೈಕಾಲು ನಡುಕ ಉಂಟಾಗಬಹುದು, ಮೂರ್ಛೆ ಕೂಡ ಹೋಗಬಹುದು, ಮತ್ತು ಮುಂದೆ ಹೋಗಿ ಹೃದಯ ಸ್ತಂಭನಕ್ಕೂ ಕೂಡ ಕಾರಣವಾಗಬಹುದು. ಅದಕ್ಕೆ ಎಚ್ಚರವಾಗಿರಬೇಕು.
1: ಎಚ್ಚರ. ಕಾರ್ಬನ್ ಮೊನಾಕ್ಸೈಡ್ ಉತ್ಪತ್ತಿಯಾಗುವ ಸ್ಥಳದಲ್ಲಿ ಚೆನ್ನಾಗಿ ಗಾಳಿಯಾಡುವಂತೆ ನೋಡಿಕೊಳ್ಳಿ, ಪ್ರಾಣಾಪಾಯದಿಂದ ತಪ್ಪಿಸಿಕೊಳ್ಳಿ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
3: ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಸಮಯ 10:05. ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳು ಈಗ ನಿಮಗಾಗಿ.

ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ ಒಲವಿನ ಆಸರೆ ಚಿತ್ರದ ಹಾಡನ್ನು ಕೇಳಿದಿರಿ. ದೊಡ್ಡರಂಗೇಗೌಡ ಅವರು ಬರೆದ ಗೀತೆ, ಸಂಗೀತ ನೀಡಿದವರು ಎಂ ರಂಗರಾವ್.

ಇನ್ಸ್ಪೆಕ್ಟರ್ ವಿಕ್ರಮ್ ಚಿತ್ರದ ಹಾಡನ್ನು ಕೇಳಿದಿರಿ. ವಿಜಯ ಆನಂದ್ ಅವರ ಸಂಗೀತ ನಿರ್ದೇಶನವಿತ್ತು. ಬರೆದವರು ಚಿ ಉದಯಶಂಕರ್. ಮೂಡಿಬಂದ ಧ್ವನಿಗಳು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಮಂಜುಳಾ ಅವರದು.

ವಾಣಿ ಜಯರಾಮ್ ಹಾಗೂ ಮಲೇಷಿಯಾ ವಾಸುದೇವನ್ ಅವರ ಧ್ವನಿಗಳಲ್ಲಿ ಬಸವರಾಜ ಕೆಸ್ತೂರ್ ಅವರು ಬರೆದ ಗೀತೆ ಕೇಳಿದಿರಿ. ಶಂಕರ್ ಗಣೇಶ್ ಅವರ ಸಂಗೀತ ನಿರ್ದೇಶನವಿತ್ತು. ಕರಿನಾಗ ಚಿತ್ರದಿಂದ ಗೀತೆಯನ್ನು ಆರಿಸಲಾಗಿತ್ತು. ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ.

ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ ಹಾವು ಏಣಿಯಾಟ ಚಿತ್ರದ ಗೀತೆಯನ್ನು ಕೇಳಿದಿರಿ. ವಿಜಯಭಾಸ್ಕರ್ ಅವರ ಸಂಗೀತ ಸಂಯೋಜನೆ ಇತ್ತು. ಇದು ದೊಡ್ಡರಂಗೇಗೌಡರ ರಚನೆ. ಈ ಗೀತೆಗೆ ಮುನ್ನ ನೀವು ಕೇಳಿದ್ದು ಗಾಳಿಮಾತು ಚಿತ್ರದ ಗೀತೆ. ಹಾಡಿದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ.

ಉಪೇಂದ್ರ ಕುಮಾರ್ ಅವರ ಸಂಗೀತ ನಿರ್ದೇಶನದಲ್ಲಿ ಮಂಜುಳಾ ಗುರುರಾಜ್ ಹಾಗೂ ರಾಘವೇಂದ್ರ ರಾಜ್ಕುಮಾರ್ ಅವರು ಹಾಡಿದ ಗೀತೆ ಕೇಳಿದಿರಿ. ಚಿ ಉದಯ ಶಂಕರ್ ಅವರು ಬರೆದ ಗೀತೆ ಇದು. ಚಿತ್ರ ನಂಜುಂಡಿ ಕಲ್ಯಾಣ.

ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ನೀನು ನಾನು ನೋಡೆ ಬಿಡುವ ಅವಸರ ಬೇಕೆ ನಿನಗೀಗ.
1: ಕಮಾನ್ ಕ್ಲಾಪ್. 1 2 3 4.

ಅಧಿಕಾರಕ್ಕೆ ಎಂದಿಕೆ ಕೊನೆಯೋ ಆ ಈಶ್ವರನೇ ಬಲ್ಲ, ಈ ಅಧಿಕಾರಕ್ಕೆ ಎಂದಿಕೆ ಕೊನೆಯೋ ಆ ಈಶ್ವರನೇ ಬಲ್ಲ. ಕುದುರೆಯ ಪಳಗಿಸಿ ಚಾವುಟಿಗಿಂತ ಬೇರೆ ಅಸ್ತ್ರವು ಇಲ್ಲ,

ಬಾಳೊಂದು ಉಯ್ಯಾಲೆ ಚಿತ್ರದ ಗೀತೆಯನ್ನು ಕೇಳಿದಿರಿ. ಕೆಜಿ ಯೇಸುದಾಸ್ ಹಾಗೂ ರಮೇಶ್ ಅವರ ಧ್ವನಿಗಳಲ್ಲಿ ಎಂಎಸ್ ವಿಶ್ವನಾಥನ್ ಅವರ ಸಂಗೀತವಿತ್ತು. ಬರೆದವರು ಚಿ ಉದಯಶಂಕರ್. ಸಮಯ 10:43. ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಓಲ್ಡ್ ಈಸ್ ಗೋಲ್ಡ್, ಕನ್ನಡ ಹಳೆಯ ಚಿತ್ರಗೀತೆಗಳು.

ಹಂಸಲೇಖ ಅವರು ಬರೆದು ಸಂಗೀತ ನೀಡಿದ ಗೀತೆ ಕೇಳಿದಿರಿ. ಸಿಂಗಾರಿ ಬಂಗಾರಿ ಚಿತ್ರದ್ದು, ಬಿಆರ್ ಛಾಯಾ ಹಾಗೂ ಶಿವರಾಜ್ ಅವರ ಧ್ವನಿಗಳಲ್ಲಿತ್ತು.

ಜಯಸಿಂಹ ಚಿತ್ರಕ್ಕೆಂದು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ ಗೀತೆ ಕೇಳಿದಿರಿ. ವಿಜಯಾನಂದ್ ಅವರ ಸ್ವರಕಲ್ಪನೆ, ಗೀತೆಯ ಸಾಹಿತ್ಯ ಶ್ರೀ ಉದಯಶಂಕರ್ ಅವರದು.

0: ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ ಹೊಸ ನೀರು ಚಿತ್ರದ ಗೀತೆ ಕೇಳಿದಿರಿ. ದೊಡ್ಡರಂಗೇಗೌಡ ಅವರು ಬರೆದ ಗೀತೆ, ಸಂಗೀತ ನೀಡಿದವರು ಜಿಕೆ ವೆಂಕಟೇಶ್. ಹೊಸ ನೀರು ಚಿತ್ರದ ಈ ಗೀತೆಯೊಂದಿಗೆ ಇಂದಿನ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮವನ್ನು ಮುಗಿಸೋಣ. ಆತ್ಮೀಯ ಶ್ರೋತೃ ಬಾಂಧವರೇ, ನಿಮಗೆಲ್ಲ ನಿಮ್ಮದೇ ಧ್ವನಿ ಬಿಕೆ ಸುಮತಿಯ ನಮಸ್ಕಾರಗಳು. ಇದೀಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಅವರು ಇಂದಿನಿಂದ 2 ದಿನಗಳ ಅಧಿಕೃತ ಪ್ರವಾಸಕ್ಕಾಗಿ ಭೂತಾನ್ಗೆ ತೆರಳಲಿದ್ದಾರೆ. ಭೇಟಿಯ ಸಂದರ್ಭದಲ್ಲಿ ಅವರು ಭೂತಾನ್ನ ವಿದೇಶಾಂಗ ಸಚಿವ ಲೋಂಟೋ ಟಿಎನ್ ದುಂಗೇಲ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇದೇ ತಿಂಗಳ 19ರಂದು ಚಿಕ್ಕಮಗಳೂರು ಜಿಲ್ಲಾ ಪ್ರವಾಸ ಕೈಗೊಳ್ಳಲಿದ್ದಾರೆ. ಅಂದು ಮಧ್ಯಾಹ್ನ ಜಿಲ್ಲೆಯ ಬಾಳೆಹೊನ್ನೂರು ಪಟ್ಟಣಕ್ಕೆ ಆಗಮಿಸಲಿರುವ ಅವರು ಕಸ್ತೂರಿ ರಂಗನ್ ವರದಿಗೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಜನಪ್ರತಿನಿಧಿಗಳ ಜೊತೆ ಸಭೆ ನಡೆಸಲಿದ್ದಾರೆ. ವಿಶ್ವ ಓಜೋನ್ ದಿನದ ಅಂಗವಾಗಿ ಹಾನಿಕಾರಕ ನೆರಳಾತೀತ ಕಿರಣಗಳ ವಿರುದ್ಧ ಓಜೋನ್ ಪದರವು ರಕ್ಷಣಾ ಕವಚವಾಗಿದೆ ಎಂದು ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಖಾತೆ ರಾಜ್ಯ ಸಚಿವ ಕೀರ್ತಿವರ್ಧನ್ ಸಿಂಗ್ ಹೇಳಿದ್ದಾರೆ. ಓಜೋನ್ ಪದರದ ಸಂರಕ್ಷಣೆ ಪ್ರತಿಯೊಂದು ಮನೆಯಲ್ಲಿಯೇ ಆರಂಭವಾಗುತ್ತದೆ ಎಂಬುದನ್ನು ವಿಶ್ವ ಓಜೋನ್ ದಿನ ನೆನಪಿಸುತ್ತದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಅವರು ತಿಳಿಸಿದ್ದಾರೆ. ಭಾರತ ವಿಶ್ವದ ಅತಿ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಯಾಗಿದ್ದು ಜಾಗತಿಕ ಆರ್ಥಿಕ ವಿಸ್ತರಣೆಗೆ ಪ್ರಮುಖ ಕೊಡುಗೆ ನೀಡುತ್ತಿದೆ ಎಂದು ಅಂತಾರಾಷ್ಟೀಯ ಹಣಕಾಸು ನಿಧಿ ಐಎಂಎಫ್ ಉಪ ವ್ಯವಸ್ಥಾಪಕ ನಿರ್ದೇಶಕ ನೈಜಲ್ ಕ್ಲಾರ್ಕ್ ಹೇಳಿದ್ದಾರೆ. ಭಾರತಕ್ಕೆ 5 ದಿನಗಳ ಭೇಟಿ ಪೂರ್ಣಗೊಳಿಸಿದ ಬಳಿಕ ಅವರು ಈ ಹೇಳಿಕೆ ನೀಡಿದ್ದಾರೆ. ನೇಪಾಳದಲ್ಲಿ ಸಂಭವಿಸಿದ ಹಠಾತ್ ಪ್ರವಾಹದಿಂದಾಗಿ ಮೃತಪಟ್ಟವರ ಸಂಖ್ಯೆ 1399ಕ್ಕೆ ಏರಿಕೆಯಾಗಿದೆ. ಪೀಡಿತ 8 ಜಿಲ್ಲೆಗಳಿಂದ ಇನ್ನೂ ಹೆಚ್ಚಿನ ಮೃತದೇಹಗಳನ್ನು ಹೊರತೆಗೆಯಲಾಗಿದೆ. 5170 ಜನರು ಕಾಣೆಯಾಗಿದ್ದು ಅವರಿಗಾಗಿ ಭದ್ರತಾ ಸಿಬ್ಬಂದಿಯ ಜಂಟಿ ಪಡೆಯು ಶೋಧ ಮತ್ತು ರಕ್ಷಣಾ ಕಾರ್ಯಾಚರಣೆಯನ್ನು ಮುಂದುವರೆಸಿದೆ. ಮಕ್ಕಾ ಸಮೀಪ ನಿನ್ನೆ ಹೌತಿ ಬಂಡುಕೋರರ ಡ್ರೋನೊಂದನ್ನು ತನ್ನ ವಾಯು ರಕ್ಷಣಾ ವ್ಯವಸ್ಥೆಗಳು ಪತ್ತೆಹಚ್ಚಿ ಧ್ವಂಸಗೊಳಿಸಿವೆ ಎಂದು ಸೌದಿ ಅರೇಬಿಯಾ ತಿಳಿಸಿದೆ. ಆದರೆ ಮಕ್ಕಾವನ್ನ ಗುರಿಯಾಗಿಸಿಕೊಂಡು ದಾಳಿ ನಡೆಸಿರುವುದನ್ನು ಹೌತಿಗಳು ನಿರಾಕರಿಸಿದ್ದಾರೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಂವೇದಿ ಸೂಚಕ ಸೆನ್ಸೆಕ್ಸ್ ಆರಂಭಿಕ ವಹಿವಾಟಿನಲ್ಲಿ 244 ಅಂಕಗಳಷ್ಟು ಏರಿಕೆಯನ್ನು ಕಂಡಿದ್ದು 74,293 ಅಂಕಗಳಷ್ಟು ದಾಖಲಾಗಿದೆ. ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 77 ಅಂಕಗಳಷ್ಟು ಏರಿಕೆಯನ್ನು ಕಂಡು 13,202 ವಹಿವಾಟು ಆರಂಭಿಸಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿಂದು ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 95.93 ಸೇಷ್ಟಾಗಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12ಕ್ಕೆ ಸುದ್ದಿ ಮುಖ್ಯಾಂಶಗಳು 1 ಗಂಟೆಗೆ.

ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸಮಯ ಆಗಿದೆ 11:04. ನಿಮಗೆಲ್ಲ ಮಧ್ಯಾಹ್ನದ ಪ್ರಸಾರಕ್ಕೆ ಪ್ರೀತಿಯ ಸ್ವಾಗತ. ಈ ಸಮಯದಲ್ಲಿ ನಿಮ್ಮ ಜೊತೆ ಆಗ್ತಿರೋದು ನಾನು ನಿಮ್ಮ ಬಾನುಲಿ ಗೆಳೆಯ ವರುಣ್ ಟೀಚೆ. ಅತಿ ಕೆಳಗಡೆ ಈಗ ಸಮಯ ಆಗಿದೆ 11:04. ಈಗ ಬ್ಯಾಕ್ ಟು ಬ್ಯಾಕ್ ಹಿಟ್ ಗೀತೆಗಳನ್ನು ಕೇಳುವಂತಹ ಸಮಯ. ಈಗ ಮೊದಲಿಗೆ ಕೇಳೋಣ ಹೊಸ ನೀರು ಚಿತ್ರದ ಗೀತೆ.

ಆತ್ಮೀಯ ಕೇಳಿದರೆ ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಈಗ ಬ್ಯಾಕ್ ಟು ಬ್ಯಾಕ್ ಹಿಟ್ ಗೀತೆಗಳನ್ನು ಕೇಳ್ತಾ ಇದ್ದೀರಿ. ಈ ಸಮಯದಲ್ಲಿ ನಿಮ್ಮ ಜೊತೆ ಆಗಿರೋದು ನಾನು, ನಿಮ್ಮ ಬಾನುಲಿ ಗೆಳೆಯ ವರುಣ್ ಜಿಜೆ. ಈಗ ಇನ್ನೊಂದು ಸೂಪರ್ ಹಿಟ್ ಗೀತೆಯನ್ನು ಕೇಳೋಣ.

ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ಸಮಯ ಆಗಿದೆ 11:30. ಮಧ್ಯಾಹ್ನದ ಪ್ರಸಾರದಲ್ಲಿ ಇನ್ನು ಮುಂದೆ ಕೇಳುವಿರಿ ಕಲಾಭಾರತಿ. ಇವತ್ತಿನ ನಮ್ಮ ಕಲಾಭಾರತಿ ಕಾರ್ಯಕ್ರಮದಲ್ಲಿ ಕನ್ನಡ ಸೇರಿದಂತೆ ಇತರ ಭಾಷೆಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡಿರುವ ಅಭಿನೇತ್ರಿ ಕನ್ನಡಿಗರ ಮನೆ ಮನಗಳನ್ನು ತಮ್ಮ ಅಭಿನಯದ ಮೂಲಕವಾಗಿ ತನ್ನತ್ತ ಸೆಳೆದಂತಹ 90ರ ದಶಕದ ದಕ್ಷಿಣ ಭಾರತದ ಡ್ರೀಮ್ ಗರ್ಲ್ ಎಂದೇ ಹೆಸರಾಗಿದ್ದ ನಟಿ ಮೀನಾ ಅವರ ಕುರಿತು ನಮ್ಮ ಇಂದಿನ ಕಲಾಭಾರತಿ. ಇಂದು ಮೀನಾ ಅವರ ಜನ್ಮದಿನ. ಮೀನಾ ಅವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಬಾಲ ನಟಿಯಾಗಿ ಚಿತ್ರರಂಗಕ್ಕೆ ಕಾಲಿಟ್ಟು ತಮ್ಮ ಮುದ್ದಾದ ಕಣ್ಣುಗಳು ಮತ್ತು ಸಹಜ ಅಭಿನಯದಿಂದ ದಶಕಗಳ ಕಾಲ ದಕ್ಷಿಣ ಭಾರತದ ಪ್ರೇಕ್ಷಕರ ಮನಸ್ಸನ್ನ ಗೆದ್ದಂತಹ ಚಂದದ ನಟಿ ಮೀನಾ ಅವರು. ಇವತ್ತಿನ ಈ ವಿಶೇಷ ಕಲಾವಾರ್ತಿ ಕಾರ್ಯಕ್ರಮದಲ್ಲಿ ಅವರ ಸುಂದರ ಸಿನಿ ಪಯಣವನ್ನು, ನೆನಪುಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಈಗ ಮೊದಲಿಗೆ ಅವರು ನಟಿಸಿದಂತಹ ಮೊದಲ ಚಿತ್ರ ಪುಟ್ನಂಜ ಚಿತ್ರದಿಂದ ಆರಂಭಿಸೋಣ. ಹಂಸಲೇಖ ಅವರ ಸಂಗೀತ ಹಾಗೆ ಸಾಹಿತ್ಯ ಇರುವಂತಹ ಈ ಒಂದು ಪುಟ್ನಂಜ ಚಿತ್ರದ ಗೀತೆಗೆ ಮನು ಅವರ ಧ್ವನಿಯಾಗಿದ್ದಾರೆ.

ಆತ್ಮೀಯ ಕೇಳುಗರೆ, ನಟಿ ಮೀನಾ ಅವರ ಕುರಿತಾಗಿ ನಾವು ಕಲಾಭಾರತಿ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ದೀವಿ. ಸಾಕಷ್ಟು ತಮಿಳು ಹಾಗೂ ತೆಲುಗು ಸಿನಿಮಾಗಳಲ್ಲಿ ಮಿಂಚಿದಂತಹ ನಟಿ ಮೀನಾ ಅವರು ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟಾಗ ಕನ್ನಡಿಗರು ಅವರಿಗೆ ತೋರಿದಂತಹ ಪ್ರೀತಿ ಮತ್ತು ಗೌರವ ನಿಜಕ್ಕೂ ಅಪಾರ ಅಂತಲೇ ಹೇಳ್ಬೋದು. ಯಾಕಂದರೆ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಜೊತೆ ನಟಿಸಿದಂತಹ ಪುಟ್ನಂಜ, ಚೆಲುವ ಹಾಗೂ ಮೊಮ್ಮಗ ಸಿನಿಮಾಗಳು ಬಾಕ್ಸ್ ಆಫೀಸ್ನಲ್ಲಿ ದೊಡ್ಡ ಮಟ್ಟದ ಸೂಪರ್ ಹಿಟ್ ಆದವು. ಪುಟ್ನಂಜ ಚಿತ್ರದ ರೋಸ್ ಪಾತ್ರದಲ್ಲಿ ಮೀನಾ ಅವರ ಅಟ್ರಾಕ್ಟಿವ್ ಲುಕ್ ಹಾಗೆ ಆ ಹಿಟ್ ಹಾಡುಗಳು ಇಂದಿಗೂ ನಮಗೆ ಎವರ್ಗ್ರೀನ್ ಅನ್ನಿಸ್ತವೆ. ಮೊದಲ ಸಿನಿಮಾದಿಂದಲೇ ಪ್ರತಿಯೊಬ್ಬ ಕನ್ನಡಿಗನ ಮನಸ್ಸನ್ನು ಗೆದ್ದರು ಇವರು. ಮನೆಯ ಮಗಳಾಗಿ ಬಿಟ್ಟರು ನಟಿ ಮೀನಾ ಅವರು. ಅವರ ನಟನೆಯ ಒಂದು ಚಾರ್ಮ್ ಏನಿತ್ತು ಹಾಗೆ ಅದು ಕನ್ನಡಿಗರನ್ನ ಸೆಳೆಯಿತು. ಪ್ರತಿಯೊಬ್ಬರು ಅವರ ನಟನೆ ಮತ್ತು ಸೌಂದರ್ಯಕ್ಕೆ ಮನಸೋತೋದ್ರು. ಅವರ ಸಿನಿಮಾಗಳು ಇಂದಿಗೂ ಸಹ ಅವರ ನೆನಪುಗಳನ್ನು ನಮಗೆ ಕಾಡುವ ಹಾಗೆ ಮಾಡುತ್ತವೆ. ಈಗ ಅವರದ್ದೇ ಚಿತ್ರದ ಗೀತೆಯನ್ನು ಕೇಳೋಣ. ಚೆಲುವ ಚಿತ್ರದ ಗೀತೆಯನ್ನು ಕೇಳಿ ಮನು ಹಾಗೆ ಲತಾ ಹಂಸಲೇಖ ಅವರ ಧ್ವನಿಯಲ್ಲಿ ಈ ಒಂದು ಗೀತೆಗೆ ಹಂಸಲೇಖ ಅವರ ಸಾಹಿತ್ಯ ಹಾಗೆ ಸಂಗೀತ ಇದೆ.

0: ರತಿ ದೇವಿಯ ಮಗಳ, ರತಿ ದೇವಿಯ ಮಗಳ, ಅಂದದಂಗಾಂಗಗಳ ಹಾಡಿ ಹೊಗಳೋಣ.
1: ಆತ್ಮೀಯ ಕೆಳಗರೆ, ಕಲಾಭಾರತಿ ಕಾರ್ಯಕ್ರಮದಲ್ಲಿ ನಟಿ ಮೀನಾ ಅವರ ಕುರಿತಾಗಿ ಮಾತಾಡ್ತಾ ಇದ್ವಿ. ಇನ್ನು ಮೀನಾ ಹಾಗೂ ಸುದೀಪ್ ಅವರ ಜೊತೆಗಿನ ಕಾಂಬಿನೇಷನ್, ಕನ್ನಡ ಬೆಳ್ಳಿ ಪರದೆ ಮೇಲೆ ಸೃಷ್ಟಿಸಿದಂತಹ ಮೋಡಿ ಇದೆಯಲ್ಲ, ನಿಜಕ್ಕೂ ಅದ್ಭುತ ಅಂತಲೇ ಹೇಳ್ಬೋದು. ಸ್ವಾತಿಮುತ್ತು ಸಿನಿಮಾದಲ್ಲಿ ದಿವ್ಯಾ ಪಾತ್ರದಲ್ಲಿ ಅತ್ಯಂತ ಭಾವನಾತ್ಮಕವಾಗಿ ನಟಿಸಿ ಕನ್ನಡಿಗರ ಕಣ್ಣಾಲಿಗಳನ್ನು ಒದ್ದೆ ಮಾಡಿದರು. ನಂತರ ಬಂದಂತಹ ಮೈ ಆಟೋಗ್ರಾಫ್ ಚಿತ್ರದ ದಿವ್ಯಾ ಪಾತ್ರದಲ್ಲಿಯೂ ಅದ್ಭುತವಾಗಿ ನಟಿಸಿದರು. ಅವರು ತಮ್ಮ ಜೀವಮಾನದ ಶ್ರೇಷ್ಠ ಅಭಿನಯವನ್ನು ಒಂದು ಚಿತ್ರದಲ್ಲಿ ನೀಡಿದರು ಅಂತಲೇ ಹೇಳ್ಬೋದು. ಒಂದೊಂದೇ ಬಾಗಿಲು ತೆರೆಯುತ್ತಾ ಹಾಡಿನಲ್ಲಿ ಅವರ ಅದ್ಭುತ ಅಭಿನಯ ಪ್ರತಿಯೊಬ್ಬರ ಮನಸ್ಸಿಗೆ ಅತ್ಯಂತ ಹತ್ತಿರವಾಗಿತ್ತು. ಇನ್ನು ಮೈ ಆಟೋಗ್ರಾಫ್ ಚಿತ್ರದಲ್ಲಿನ ಅರಳುವ ಹೂವುಗಳೇ ಗೀತೆ ಅಂತೂ ನಿಜಕ್ಕೂ ಎಲ್ಲರ ಮನಸ್ಸಿಗೆ ನಾಟಿತ್ತು ಅಂತಲೇ ಹೇಳ್ಬೋದು. ಈ ಎರಡೂ ಸಿನಿಮಾಗಳು ಅವರ ಅಭಿನಯದ ಅದ್ಭುತ ಸಾಮರ್ಥ್ಯಕ್ಕೆ ಸ್ಪಷ್ಟ ಕೈಗನ್ನಡಿ ಅಂತಲೇ ಹೇಳ್ಬೋದು. ಅವರ ಈ ಎಲ್ಲ ಅಪರೂಪದ ಪಾತ್ರಗಳು ಕನ್ನಡಿಗರ ಮನಸ್ಸಿನಲ್ಲಿ ಯಾವತ್ತಿಗೂ ಶಾಶ್ವತವಾಗಿ ನೆಲೆಸಿಬಿಟ್ಟಿದ್ದಾವೆ. ಇಂತಹ ನಟನೆ ನಮಗೆ ಯಾವಾಗಲೂ ಪ್ರೇರಣೆ, ಆನಂದವನ್ನು ತಂದುಕೊಡುತ್ತೆ ಅಂದರೆ ತಪ್ಪಾಗೋದಿಲ್ಲ. ಕನ್ನಡಿಗರಿಗೆ ಮೀನಾ ಅವರ ಅಭಿನಯ ನಿಜಕ್ಕೂ ಆ ಒಂದು ಸಿನಿಮಾಗಳಲ್ಲಿ ತುಂಬ ಇಷ್ಟ ಆಯಿತು. ಈಗ ಕೇಳೋಣ ಮೈ ಆಟೋಗ್ರಾಫ್ ಚಿತ್ರದ ಗೀತೆಯನ್ನು. ಚಿತ್ರ ಅವರ ಧ್ವನಿಯಲ್ಲಿ, ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ, ಭಾರದ್ವಾಜ್ ಅವರ ಸಂಗೀತ ಇರುವಂತಹ ಗೀತೆಯನ್ನು.

ಆತ್ಮೀಯ ಕೇಳುಗರೆ, ಕಲಾಭಾರತಿ ಕಾರ್ಯಕ್ರಮದಲ್ಲಿ ನಟಿ ಮೀನಾ ಅವರ ಕುರಿತಾಗಿ ನಾವು ಮಾತಾಡ್ತಾ ಇದ್ವಿ. ಇನ್ನು ನಟಿ ಮೀನಾ ಅವರು ಕೇವಲ ಗ್ಲಾಮರಸ್ ಪಾತ್ರಗಳಷ್ಟೇ ಅಲ್ಲದೆ ನಟನಾ ಪ್ರಾಧಾನ್ಯವಿರುವಂತಹ ಅದ್ಭುತ ಪಾತ್ರಗಳಲ್ಲೂ ಸೈ ಅನಿಸ್ಕೊಂಡ್ರು. ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಜೊತೆ ಸಿಂಹಾದ್ರಿಯ ಸಿಂಹ ಸಿನಿಮಾದಲ್ಲಿ ಅವರ ಜೋಡಿಯಾಗಿ ಅಭಿನಯಿಸಿ ಆ ಪ್ರೇಕ್ಷಕರನ್ನು ಅಪಾರವಾಗಿ ತಲುಪಿತು ಒಂದು ಸಿನಿಮಾ. ಹಿರಿಯ ನಟರ ಜೊತೆ ಸ್ಪರ್ಧೆಗೆ ಬಿದ್ದಂತೆ ನಟಿಸುವಂತಹ ಮೀನಾ ಅವರ ಕಲೆ ನಿಜಕ್ಕೂ ಅದ್ಭುತ. ಅವರ ಅಭಿನಯದ ಪ್ರತಿಯೊಂದು ಪಾತ್ರವೂ ಸಹ ಜನರ ಮನಸ್ಸನ್ನು ಮುಟ್ಟುವಂತಹದ್ದು. ಅವರ ಪ್ರತಿಭೆಗೆ, ಅವರ ಕಲಾ ಪ್ರತಿಭೆಗೆ ನಿಜಕ್ಕೂ ಸಲಾಂ ಅಂತಲೇ ಹೇಳಬೇಕು. ಈಗ ಸಿಂಹದ್ರಿಯ ಸಿಂಹ ಚಿತ್ರದ ಗೀತೆಯನ್ನು ಕೇಳಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಎಸ್ ನಾರಾಯಣ ಅವರ ಸಾಹಿತ್ಯಕ್ಕೆ ದೇವ ಅವರ ಸಂಗೀತ ಇರುವಂತಹ ಗೀತೆ.

0: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿ ಅವರ ಸಂಕಲ್ಪ.
1: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸೀ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ.
0: ಇಲ್ಲಿಯವರೆಗೆ 9,50,000 ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.
2: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
3: ಆತ್ಮೀಯ ಕೆಳಗರೆ, ತಮ್ಮ ಅಭಿನಯ ಹಾಗೆ ತಮ್ಮ ಮುಗುಳುನಗೆಯಿಂದಲೇ ಕೋಟ್ಯಂತರ ಹೃದಯಗಳನ್ನಾಗಿದ್ದಿರುವಂತಹ ಈ ಕಲಾ ಪ್ರತಿಭೆ ಮೀನಾ ಅವರಿಗೆ ನಮ್ಮ ಕಡೆಯಿಂದ ಮತ್ತು ಅವರ ಎಲ್ಲ ಅಭಿಮಾನಿಗಳ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಮೀನಾ ಅವರು ಸದಾ ಸಂತೋಷವಾಗಿ, ಆರೋಗ್ಯ ಹಾಗೆ ನೆಮ್ಮದಿಯಿಂದಿರಲಿ ಅಂತ ಹಾರೈಸೋಣ. ಈಗ ಮೀನಾ ಅವರ ಅಭಿನಯದ ಸ್ವಾತಿ ಮುತ್ತು ಚಿತ್ರದ ಗೀತೆಯನ್ನು ಕೇಳೋಣ. ಈ ಒಂದು ಗೀತೆಗೆ ರಾಜ್ಕುಮಾರ್ ಹಾಗೆ ಕೆ ಜೆ ಜೇಸುದಾಸ್ ಅವರು ಧ್ವನಿಯಾಗಿದ್ದಾರೆ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ರಾಜೇಶ್ ರಾಮನಾಥ್ ಅವರ ಸಂಗೀತ ಈ ಒಂದು ಗೀತೆಗೆ ಇದೆ.

ಆತ್ಮೀಯ ಕೆಳಗೊರೆ, ಇದುವರೆಗೂ ಕಲಾಭಾರತಿ ಕಾರ್ಯಕ್ರಮದಲ್ಲಿ ಮೀನಾ ಅವರ ಕುರಿತಾಗಿ ಮಾಹಿತಿಯನ್ನು ತಿಳಿದುಕೊಂಡ್ವಿ. ಸಮಯ 11:59:50 ಸೆಕೆಂಡುಗಳಾಗ್ತಾ ಇದೆ. ಇನ್ನು 12 ಗಂಟೆಗೆ ಸರಿಯಾಗಿ ಪ್ರದೇಶ ಸಮಾಚಾರ ಕೇಳುವಿರಿ.

0: ಖಾತೆ ಸಚಿವ ಕೆಜೆ ಜಾರ್ಜ್ ಹೇಳಿದರು. ಯುನೈಟೆಡ್ ಅರಬ್ ಎಮಿರೇಟ್ಸ್ನ ದುಬೈನಲ್ಲಿ ಆಯೋಜಿತ ಕರ್ನಾಟಕ ಅನಿವಾಸಿ ಉದ್ಯಮ ಸಮೂಹ ಸಭೆಯಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಈ ಕುರಿತು ತಮ್ಮ ಎಕ್ಸ್ ಖಾತೆಯಲ್ಲಿ ಮಾಹಿತಿ ಹಂಚಿಕೊಂಡಿರುವ ಸಚಿವರು, ಸಭೆಯಲ್ಲಿ ಒಟ್ಟು 65 ಹೆಚ್ಚು ಉದ್ಯಮಿಗಳೊಂದಿಗೆ ಸಂವಾದ ನಡೆಸಲಾಗಿದೆ. ರಾಜ್ಯದ ಪ್ರವಾಸೋದ್ಯಮ, ವ್ಯಾಪಾರ, ಔಷಧ, ಕೃಷಿ, ಮೂಲಸೌಕರ್ಯ ಹಾಗೂ ಸಾರಿಗೆ ಸಂಪರ್ಕದ ಕುರಿತು ಮಾಹಿತಿ ನೀಡಲಾಗಿದೆ. ಹೂಡಿಕೆ ಅವಕಾಶಗಳ ಕುರಿತು ಉದ್ಯಮಿಗಳು ಹೆಚ್ಚಿನ ಆಸಕ್ತಿ ಹಾಗೂ ಉತ್ಸುಕತೆ ತೋರಿರುವುದಾಗಿ ತಿಳಿಸಿದ್ದಾರೆ. ನಾಡಿನ ಸಮಗ್ರ ಅಭಿವೃದ್ಧಿ ಹಾಗೂ ಉಜ್ವಲ ಭವಿಷ್ಯಕ್ಕಾಗಿ ನವ ಸಂಕಲ್ಪವನ್ನು ರೂಪಿಸಲಾಗಿದೆ. ಅತ್ಯಾಧುನಿಕ ಆರೋಗ್ಯ ವ್ಯವಸ್ಥೆ, ಗುಣಮಟ್ಟದ ಶಿಕ್ಷಣ, ಜಲಭದ್ರತೆ, ಉದ್ಯೋಗ ಸೃಷ್ಟಿ, ಡಿಜಿಟಲ್ ಆಡಳಿತ, ಆರ್ಥಿಕ ಬಲವರ್ಧನೆ ಮೂಲಕ ಅಭಿವೃದ್ಧಿಗೆ ಒತ್ತು ನೀಡುವುದು ಸರ್ಕಾರದ ಮುಖ್ಯ ಉದ್ದೇಶವಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಎಕ್ಸ್ ಮಾಧ್ಯಮದ ಮೂಲಕ ತಿಳಿಸಿದ್ದಾರೆ. ಕಲಬುರಗಿ ನಗರದಲ್ಲಿ ನಾಳೆ ಆಯೋಜಿತ ಕಲ್ಯಾಣ ಕರ್ನಾಟಕ ಉತ್ಸವದ ಹಿನ್ನೆಲೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದಿನಿಂದ 2 ಕಲಬುರಗಿ ಜಿಲ್ಲಾ ಪ್ರವಾಸ ಕೈಗೊಳ್ಳಲಿದ್ದಾರೆ. ನಾಳೆ ಬೆಳಗ್ಗೆ 8:25 ಮುಖ್ಯಮಂತ್ರಿಯವರು ನಗರದ ಎಸ್ವಿಪಿ ವೃತ್ತದಲ್ಲಿರುವ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಲಿದ್ದಾರೆ. ಬಳಿಕ ನಗರದ ಪೊಲೀಸ್ ಪರೇಡ್ ಮೈದಾನದಲ್ಲಿ ಆಯೋಜಿತ ಕಲ್ಯಾಣ ಕರ್ನಾಟಕ ಉತ್ಸವ 2026 ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಾರ್ವಜನಿಕ ಸಭೆ ಉದ್ದೇಶಿಸಿ ಮಾತನಾಡಲಿದ್ದಾರೆ. ತುಳು ಭಾಷೆಗೆ ರಾಜ್ಯದ 2 ಹೆಚ್ಚುವರಿ ಭಾಷಾ ಸ್ಥಾನಮಾನ ನೀಡುವ ವಿಚಾರದಲ್ಲಿ ರಾಜ್ಯ ಸರ್ಕಾರ ಗಂಭೀರವಾಗಿ ಚಿಂತನೆ ನಡೆಸುತ್ತಿದೆ. ಕಾನೂನಾತ್ಮಕ ಹಾಗೂ ಸಂವಿಧಾನಾತ್ಮಕ ಚೌಕಟ್ಟಿನೊಳಗೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲು ಪೂರಕ ಪ್ರಯತ್ನ ನಡೆಸುತ್ತಿದೆ ಎಂದು ಕನ್ನಡ ಮತ್ತು ಸಂಸ್ಕೃತಿ ಖಾತೆ ಸಚಿವ ಶಿವರಾಜ್ ತಂಗಡಗಿ ತಿಳಿಸಿದ್ದಾರೆ. ತುಳು ಭಾಷೆಯ ಇತಿಹಾಸ, ಸಾಹಿತ್ಯ ಪರಂಪರೆ, ಲಿಪಿ, ಸಂಸ್ಕೃತಿ ಹಾಗೂ ಶಾಸನಗಳ ಕುರಿತು ಡಾಕ್ಟರ್ ಮೋಹನ್ ಆಳ್ವ ಅಧ್ಯಕ್ಷತೆಯಲ್ಲಿ ರಚಿಸಲಾಗಿದ್ದ ತಜ್ಞ ಸಮಿತಿ 2023 ಫೆಬ್ರವರಿ 14 ಸರ್ಕಾರಕ್ಕೆ ವರದಿ ಸಲ್ಲಿಸಿದೆ. ತುಳು ಭಾಷೆಗೆ 2 ಅಧಿಕೃತ ಭಾಷೆ ಸ್ಥಾನಮಾನ ನೀಡುವ ನಿಟ್ಟಿನಲ್ಲಿ ಅಧ್ಯಯನ ತಂಡ ರಚಿಸಿ ವರದಿ ಸ್ವೀಕರಿಸಲಾಗಿದೆ ಎಂದಿದ್ದಾರೆ. ವಿಜಯನಗರ ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಜಿಲ್ಲೆಯ ಎಲ್ಲ ಅಂಗನವಾಡಿ ಕೇಂದ್ರಗಳಲ್ಲಿ ರಾಷ್ಟ್ರೀಯ ಪೋಷಣ್ ಮಾಸಾಚರಣೆ ಭಾಗವಾಗಿ ನಮ್ಮ ಅಂಗನವಾಡಿ ನಮ್ಮ ಜವಾಬ್ದಾರಿ ಎಂಬ ಧ್ಯೇಯದೊಂದಿಗೆ ಮಹಿಳೆಯರು ಹಾಗೂ ಮಕ್ಕಳಲ್ಲಿ ಪೋಷಕಾಂಶಗಳ ಮಹತ್ವ ಸಾರುವ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ವಿಜಯನಗರ ಜಿಲ್ಲಾ ನಿರೂಪಣಾಧಿಕಾರಿ ಎಚ್ ಮುದುಕಪ್ಪ.
1: ಈ ಪೋಷಣ ಮಾಸಾಚರಣೆಯ ಮುಖ್ಯ ಉದ್ದೇಶ ಅಪೌಷ್ಟಿಕತೆ ನಿವಾರಣೆ, ರಕ್ತಹೀನತೆ ಮುಕ್ತ ಭಾರತ, ಆರೋಗ್ಯಕರ ಸಮಾಜ, ನಮ್ಮ ಅಂಗನವಾಡಿ ನಮ್ಮ ಜವಾಬ್ದಾರಿ ಧ್ಯೇಯವಾಕ್ಯವನ್ನು ಇಟ್ಟುಕೊಂಡು ಕಾರ್ಯಕ್ರಮವನ್ನ ಮಾಡ್ತಾ ಇದ್ವಿ. ಅಂಗನವಾಡಿ ಕೇಂದ್ರದಲ್ಲಿ ಫಲಾನುಭವಿಗಳನ್ನ ಕರೆತಂದು ಆಹಾರದ ವೈವಿಧ್ಯತೆ ಮತ್ತು ಸಮತೋಲಿತ ಪೋಷಕಾಂಶ, ಅಂಗನವಾಡಿ ಕೇಂದ್ರಗಳಲ್ಲಿ ತಾಜಾ ಬಿಸಿ ಬೇಯಿಸಿದ ಊಟ, ಮಕ್ಕಳ ಬೆಳವಣಿಗೆ, ಪೌಷ್ಟಿಕಾಂಶ ಆಹಾರ ಮತ್ತು ಆರಂಭಿಕ ಉತ್ತೇಜನದ ಮಾಹಿತಿಯನ್ನ ಫಲಾನುಭವಿಗಳಿಗೆ ಕೊಡ್ತಾ ಇದ್ವಿ. ತದನಂತರ ಪ್ರಧಾನಮಂತ್ರಿ ಮಾತೃವಂದನೆ ಯೋಜನೆ, ತಾಯಂದಿರ ಆರೋಗ್ಯಕ್ಕಾಗಿ ನಗದು ಸೌಲಭ್ಯವನ್ನ ನಾವು ನಮ್ಮ ಇಲಾಖೆಯಿಂದ ಒದಗಿಸ್ತಾ ಇದ್ದೀವಿ.
0: ಮೀನುಗಾರಿಕೆ ಹಾಗೂ ಬಂದರು ಖಾತೆ ಸಚಿವ ಕೆಎಸ್ ಬಸವಂತಪ್ಪ ಕಾರವಾರ ವಾಣಿಜ್ಯ ಬಂದರಿಗೆ ಭೇಟಿ ನೀಡಿ ಬಂದರು ಅಭಿವೃದ್ಧಿ ಹಾಗೂ ಸಾಗರಮಾಲಾ ಯೋಜನೆಯಡಿ ಕೈಗೊಳ್ಳಲಾಗುತ್ತಿರುವ ಕಾಮಗಾರಿಗಳ ಕುರಿತು ಪರಿಶೀಲನೆ ನಡೆಸಿದರು. ಭಾರತೀಯ ಶಾಸ್ತ್ರೀಯ ಸಂಗೀತವನ್ನು ವಿಶ್ವದಾದ್ಯಂತ ಪಸರಿಸಿದ ಮಹಾನ್ ಗಾಯಕಿ ಎಂಎಸ್ ಸುಬ್ಬಲಕ್ಷ್ಮಿ ಅವರ ಜನ್ಮದಿನವಿಂದು. ಕೇಂದ್ರ ಶಿಕ್ಷಣ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಎಂಎಸ್ ಸುಬ್ಬಲಕ್ಷ್ಮಿ ಅವರ ಸಂಗೀತ ಕ್ಷೇತ್ರದ ಕೊಡುಗೆಗಳನ್ನು ಸ್ಮರಿಸಿ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸಿದ್ದಾರೆ. ಉಡುಪಿ ಜಿಲ್ಲಾಡಳಿತ ವಿವಿಧ ಸಂಘಟನೆಗಳ ಸಹಯೋಗದಲ್ಲಿ ಮಲ್ಪೆ ಕಡಲ ತೀರದ ಸ್ವಚ್ಛತಾ ಕಾರ್ಯ ಆಯೋಜಿಸಿತು. ಕರಾವಳಿ ಕಾವಲು ಪಡೆ, ಎಂಐಟಿ, ಎನ್ಎಸ್ಎಸ್ ವಿದ್ಯಾರ್ಥಿಗಳು, ರಾಜ್ ಫಿಶ್ ಮಿಲ್ಸ್ ಹಾಗೂ ಕೊಚಿನ್ ಶಿಪ್ಯಾರ್ಡ್ ಸಿಬ್ಬಂದಿ ಹಾಗೂ ಸಾರ್ವಜನಿಕರು ಸ್ವಚ್ಛತಾ ಕಾರ್ಯದಲ್ಲಿ ಪಾಲ್ಗೊಂಡರು. ಭಾರತ ಸರ್ಕಾರದ ಭೂವಿಜ್ಞಾನ ಸಚಿವಾಲಯದ ನೇತೃತ್ವದಲ್ಲಿ ಕಡಲ ತೀರಗಳನ್ನು ಸ್ವಚ್ಛಗೊಳಿಸಲು ಮತ್ತು ಸಾಗರ ಸಂರಕ್ಷಣೆಯನ್ನು ಉತ್ತೇಜಿಸಲು ರಾಷ್ಟ್ರವ್ಯಾಪಿ ಸ್ವಚ್ಛ ಸಾಗರ ಸುರಕ್ಷಿತ ಸಾಗರ ಅಭಿಯಾನ ಆಯೋಜಿಸಲಾಗಿದೆ. ಇದರ ಅಂಗವಾಗಿ ಶನಿವಾರ 19 ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಕಡಲ ತೀರ ಸ್ವಚ್ಛತಾ ಕಾರ್ಯಕ್ರಮ ಆಯೋಜಿಸಲಾಗುತ್ತಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10

ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ಸಮಯ ಆಗಿದೆ 12:06. ನಿಮಗೆಲ್ಲ ಗೊತ್ತಿರೋ ಹಾಗೆ ಇದು ಕರೆಗೊಂದು ಹಾಡಿನ ಸಮಯ ಸ್ನೇಹಿತರೆ. ಕರೆಗೊಂದು ಹಾಡು ಕಾರ್ಯಕ್ರಮಕ್ಕೆ ನೀವು ಕರೆ ಮಾಡಬಹುದು. ಈ ಒಂದು ಸಮಯದಲ್ಲಿ ನಿಮ್ಮ ನೆಚ್ಚಿನ ಗೀತೆಗಳನ್ನು ನೀವು ಕೇಳಬಹುದು. ನಿಮ್ಮಲ್ಲಿ ಒಂದೇ ಒಂದು ವಿನಂತಿ ಏನಪ್ಪ ಅಂದರೆ, ಪದೇ ಪದೇ ಕರೆ ಮಾಡಿದವರು ಕರೆ ಮಾಡಬೇಡಿ ಅನ್ನೋದಷ್ಟೇ ನಂದು ವಿನಂತಿ. ಹೊಸಬರಿಗೆ ಆದಷ್ಟು ಅವಕಾಶ ಮಾಡಿಕೊಡಿ. ಪದೇ ಪದೇ ಕರೆ ಮಾಡಿದರೆ ಹೊಸಬರಿಗೆ ಅವಕಾಶ ಸಿಗೋದಿಲ್ಲ, ಅವರು ಬೇಜಾರು ಮಾಡ್ಕೊಳ್ತಾರಲ್ವಾ. ಅದಕ್ಕೋಸ್ಕರ ಹೊಸಬರಿಗೆ ಆದಷ್ಟು ಅವಕಾಶ ಮಾಡಿಕೊಡಿ. ನೀವು ಕರೆ ಮಾಡಬೇಕಾಗಿರುವಂತಹ ಸಂಖ್ಯೆ ಹೀಗಿದೆ: 0802237799. ಮತ್ತೊಂದು ಸಂಖ್ಯೆ 0802237699. ಈ ಒಂದು ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಇಷ್ಟದ ಗೀತೆಗಳನ್ನು ಈ ಸಮಯ ಕೇಳಿ ಅಂತ ಹೇಳ್ತಿದ್ದೇನೆ. ಈಗ ಒಂದು ಗೀತೆಯನ್ನು ಕೇಳ್ಕೊಂಬರೋಣ. ರಾವಣ ಚಿತ್ರದ ಗೀತೆ ಇದು. ಬದ್ರಿಪ್ರಸಾದ್ ಅವರು ಈ ಒಂದು ಗೀತೆಗೆ ಧ್ವನಿಯಾಗಿದ್ದಾರೆ. ಜಯಂತ್ ಕೈಕಿಣಿಯವರ ಸಾಹಿತ್ಯ, ಅಭಿಮಾನ್ ರಾಯ್ ಅವರ ಸಂಗೀತ.

0: ಕರೆಗೊಂದು ಹಾಡು ಕಾರ್ಯಕ್ರಮಕ್ಕೆ ಇದೀಗ ಮೊದಲ ಕೇಳುವರು ಕರೆ ಮಾಡಿದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಲೋ,
1: ಹಾ ನಮಸ್ಕಾರ ಸರ್.
0: ನಮಸ್ಕಾರ, ಯಾರು ಮಾತಾಡ್ತಾ ಇರೋದು?
1: ಗದಗ ತಾಲೂಕ್ ಲಕ್ಕುಂಡಿಲಿದ್ದ ಮಾತಾಡ್ತಿರೋದು, ಹಜರತ್ ಅಲಿ ಸೆಲೋಡಿ ಅಂತಂದು.
0: ಸರ್ ಹೇಗಿದ್ದೀರಿ?
1: ಆರಾಮಾಗಿದ್ದೀನಿ ನೋಡಿ ಸರ್. ನೀವು ಸರ್ ಆರಾಮಾಗಿದ್ದೀರ?
0: ಹಾ ನಾನು ಆರಾಮಿದ್ದೀನಿ. ತಿಂಡಿ ಏನ್ ಮಾಡಿದ್ರಿ?
1: ತಿಂಡಿಲ್ಲ, ನಾವು ಊಟ ಮಾಡೋದ ಮುಂಜಾನೆ ರೊಟ್ಟಿ ಚಪಾತಿ.
0: ಹಾ ಹಾ,
1: ರೊಟ್ಟಿ ಊಟ ಅನ್ನ ಸಾರು ಮಾಡಿದ್ವಿ ನೋಡಿ.
0: ರೊಟ್ಟಿ ಜೊತೆ ಏನ್ ಕಾಂಬಿನೇಷನ್?
1: ಹೆಸರುಕಾಳು ಪಲ್ಯ.
0: ಹೆಸರುಕಾಳು ಪಲ್ಯನಾ? ಯಾವ ಗೀತೆಯನ್ನ ಪ್ರಸಾರ ಮಾಡ್ಬೇಕಿತ್ತು ಸರ್?
1: ಕೋಟಿಗೊಬ್ಬಟ್ಟು ಸಾಲುತ್ತಿಲ್ಲವೇ ಸಾಲುತ್ತಿಲ್ಲವೇ ಅಂತ ಸಾಂಗ್ ಇದ್ದಿಲ್ಲ
0: ಸರ್. ಖಂಡಿತ ನಿಮ್ಮ ನೆಚ್ಚಿನ ಗೀತೆಯನ್ನ ಪ್ರಸಾರ ಮಾಡ್ತೇನೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ.
1: ನಮಸ್ಕಾರ ಸರ್.
0: ಧನ್ಯವಾದ. ಈಗ ಕೇಳಿ ಕೋಟಿಗೊಬ್ಬಟ್ಟು ಚಿತ್ರದ ಗೀತೆಯನ್ನ ಶ್ರೇಯ ಘೋಷಾಲ್, ವಿಜಯ ಪ್ರಕಾಶ್ ಅವರ ಧ್ವನಿಯಲ್ಲಿ, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ, ಇಮಾನ್ ಡಿ ಅವರ ಸಂಗೀತ ಇರುವಂತಹ ಗೀತೆಯನ್ನ.

0: ಈಗ ನಮ್ಮ ಇನ್ನೊಬ್ಬ ಕೆಳಗರು ಕರೆ ಮಾಡಿದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಲೋ,
1: ನಮಸ್ತೆ ಸರ್.
0: ನಮಸ್ಕಾರ, ಯಾರು ಮಾತಾಡ್ತಾ ಇರೋದು? ಮೇಡಮ್ ನಮಸ್ಕಾರ, ಹೇಗಿದ್ದೀರಿ?
1: ಚೆನ್ನಾಗಿದ್ದೀನಿ ಸರ್, ನೀವ್ ಹೇಗಿದ್ದೀರಿ?
0: ನಾನು ಆರಾಮಿದ್ದೀನಿ. ಯಾವ ಗೀತೆಯನ್ನ ಪ್ರಸಾರ ಮಾಡ್ಬೇಕಿತ್ತು
1: ಸರ್? ಮರ್ಯಾದೆ ಮಹಲ್ ಚಿತ್ರದಿಂದ ಓಂಕಾರ ಗಣಪತಿಯೇ ಕೋಟಿ ವಂದನೆ. ಯಾಕಂದ್ರೆ ಎಲ್ಲಾರ ಎಲ್ಲ ಊರಿಗೂ ಗಣೇಶ ಬಂದಿದ್ದಾನಲ್ಲ, ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಈ ಕ್ಷಣ ನನ್ಗೆ ಈ ಸಾಂಗ್ ಅನ್ನ ಕೇಳ್ಬೇಕು ಅಂತ.
0: ಓಕೆ ಮೇಡಮ್, ಖಂಡಿತ ನಿಮ್ಮ ಇಷ್ಟದ ಗೀತೆಯನ್ನ ಪ್ರಸಾರ ಮಾಡ್ತೇನೆ, ಕರೆ ಮಾಡಿದ್ದಕ್ಕೆ ಧನ್ಯವಾದ. ಈಗ ಕೇಳಿ ಮರ್ಯಾದೆ ಮಹಲ್ಲು ಚಿತ್ರದ ಗೀತೆಯನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ದೊಡ್ಡರಂಗೇಗೌಡರ ರಚನೆಗೆ ರಾಜನ್ ನಾಗೇಂದ್ರ ಅವರ ಸಂಗೀತ ಇರುವಂತಹ ಗೀತೆ.

0: ಈಗ ನಮ್ಮ ಇನ್ನೊಬ್ಬ ಕಿಡುಗರು ಕರೆ ಮಾಡಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಹಲೋ, ನಮಸ್ಕಾರ, ಯಾರು ಮಾತಾಡ್ತಾ ಇರೋದು? ನಮಸ್ಕಾರ ಸರ್, ಹೇಗಿದ್ದೀರಿ? ನಾನು ಆರಾಮಿದ್ದೀನಿ. ಬೆಳಗ್ಗೆ ತಿಂಡಿ ಏನ್ ಮಾಡಿದ್ರಿ? ಊಟನೇ ಮಾಡ್ಬಿಟ್ರಾ? ಯಾವಾಗ ಗೀತೆಯನ್ನ ಪ್ರಸಾರ ಮಾಡ್ಬೇಕಿತ್ತು?
1: ನನ್ಗೆ ವಿಧಿ ವಿಧಾಸ ಚಿತ್ರದಿಂದ ಆತ ಗಿರಿಜಾತ ಅಂತ ಹೇಳಿ ಹಾಡಿರುವಂತ ಹಾಡಿದೆ. ದಯವಿಟ್ಟು ಪ್ರಸಾರ ಮಾಡಿ.
0: ಓಕೆ ಸರ್, ಆಯ್ತು. ನಿಮ್ಮ ಇಷ್ಟದ ಗೀತೆಯನ್ನ ಪ್ರಸಾರ ಮಾಡ್ತೇನೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ.
1: ಧನ್ಯವಾದ.
0: ಈಗ ಕೇಳಿ ವಿಧಿವಿಲಾಸ ಚಿತ್ರದ ಗೀತೆಯನ್ನ ಎಸ್ ಜಾನಕಿ ಅವರ ಧ್ವನಿಯಲ್ಲಿ, ಎಚ್ ಎಲ್ ನಾರಾಯಣ ರಾವ್ ಅವರ ಸಾಹಿತ್ಯಕ್ಕೆ, ಟಿ ಪದ್ಮನ್ ಅವರ ಸಂಗೀತ ಇರುವಂತಹ ಗೀತೆಯನ್ನು.

0: ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಅನೇಕ ಕೇಳುಗರು ಕರೆಯನ್ನು ಮಾಡ್ತಾ ಇದ್ದಾರೆ. ಆದರೆ ನಾನು ಮೊದಲೇ ಹೇಳಿದ್ದೆ, ಹೊಸ ಕೇಳುಗರಿಗೆ ಆದಷ್ಟು ಅವಕಾಶವನ್ನು ಮಾಡಿಕೊಡಿ ಅಂತ. ಹಾಗೆಯೇ ಇನ್ನೊಬ್ಬರ ಹೆಸರನ್ನು ಹೇಳಿಕೊಂಡು ದಯಮಾಡಿ ನೀವು ಕರೆ ಮಾಡಬೇಡಿ. ಆದಷ್ಟು ಸಾಧ್ಯವಾದಷ್ಟು ನಿಮ್ಮ ಹೆಸರಿನಲ್ಲೇ ಕರೆ ಮಾಡಿ. ಮತ್ತು ಕನಿಷ್ಠ ತಿಂಗಳಿಗೆ ಒಮ್ಮೆ ಆದರೂ ಮಾಡಿ, ಅದರ ಹೊರತಾಗಿ 10 ದಿನ ಅಥವಾ 5 ದಿನಕ್ಕೆ ಮಾಡಿ ಮತ್ತೆ ಪುನಃ ಕರೆ ಮಾಡಬೇಡಿ ಅನ್ನುವಂಥದ್ದು ನಮ್ಮ ವಿನಂತಿ. ನಮ್ಮ ಕೇಳುಗರು ಅನೇಕ ಜನ ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಹೇಳಬಹುದಾ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಈಗ ಅವರಿಗಾಗಿ ಮತ್ತೊಮ್ಮೆ ದೂರವಾಣಿ ಸಂಖ್ಯೆಯನ್ನು ಹೇಳ್ತಾ ಇದ್ದೀನಿ. 0802237799. ಮತ್ತೊಂದು ಸಂಖ್ಯೆ 0802226392. ಈ ಸಂಖ್ಯೆಗೆ ನೀವು ಕರೆ ಮಾಡಿ ನಿಮ್ಮ ಇಷ್ಟದ ಗೀತೆಯನ್ನು ಕೇಳ್ಬೋದು. ಈಗ ನಮ್ಮ ಕೇಳುಗರೊಬ್ಬರು ಕರೆ ಮಾಡಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಹಲೋ,
1: ನಮಸ್ಕಾರ
0: ಸರ್. ಯಾರು ಮಾತಾಡ್ತಾ ಇರೋದು?
1: ನಮಸ್ಕಾರ ಸರ್,
0: ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ ಸರ್. ಯಾವ ಗೀತೆಯನ್ನು ಪ್ರಸಾರ ಮಾಡಬೇಕಿತ್ತು? ಹಳ್ಳಿ ಮಾಸ್ಟರ್ ಚಿತ್ರದ ಗೀತೆಯನ್ನು. ಹಾಂ ಸರ್, ಖಂಡಿತ ನಿಮ್ಮ ಇಷ್ಟದ ಗೀತೆಯನ್ನು ಪ್ರಸಾರ ಮಾಡ್ತೇನೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ. ಧನ್ಯವಾದ. ಈಗ ಕೇಳಿ ಹಳ್ಳಿ ಮೇಷ್ಟು ಚಿತ್ರದ ಗೀತೆಯನ್ನು KJ ಜಯಸುದಾಸ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಹಂಸಲೇಖ ಅವರು ಈ ಒಂದು ಗೀತೆಗೆ ಸಂಗೀತ ಹಾಗೆ ಸಾಹಿತ್ಯ ನೀಡಿದ್ದಾರೆ.

0: ಆತ್ಮೀಯ ಕೇಳುಗರೆ, ಕೇಳ್ತಿದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ಈಗ ನಮ್ಮ ಇನ್ನೊಬ್ಬ ಕೇಳುಗರು ಕರೆ ಮಾಡಿದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಲೋ,
1: ನಮಸ್ಕಾರ ಸರ್.
0: ನಮಸ್ಕಾರ, ಯಾರು ಮಾತಾಡ್ತಾ ಇರೋದು?
1: ನಾನು ಡಾಕ್ಟರ್ ಅನಂತಕುಮಾರ್ ಅಂತ ಮಾತಾಡೋದು, ಕಡಬ ಗುಬಿತಾ.
0: ನಮಸ್ತೆ ಸರ್, ಹೇಗಿದ್ದೀರಿ?
1: ಚೆನ್ನಾಗಿದ್ದೀರಿ ಸರ್, ನೀವ್ ಹೇಗಿದ್ದೀರಾ ಸರ್?
0: ನಾನು ಆರಾಮಿದ್ದೀನಿ ಸರ್. ತಿಂಡಿ
1: ತಿಂಡಿ ಆಯ್ತು ಸರ್, ಊಟ ಟೈಮ್ ಆಗ್ತಾ ಇದೆ.
0: ಹೌದು ಹೌದು, ಊಟ ಅಂತ ಕೇಳ್ಬೇಕಿದ್ಮೇಲೆ.
1: ಹೌದು ಹೌದು
0: ಸರ್. ಯಾವ ಗೀತೆಯನ್ನು ಪ್ರಸಾರ ಮಾಡ್ಬೇಕಿತ್ತು?
1: ಅದೇ ಮಾರ್ಗದರ್ಶಿ ಚಿತ್ರದಲ್ಲಿ ಒಂದು ಕಂಡಿಲ್ಲವನ್ನು ನಿಜ ಕಾಣೋದೇನು.
0: ಹಾ ಸರ್, ಖಂಡಿತ ನಿಮ್ಮ ಇಷ್ಟದ ಗೀತೆಯನ್ನು ಪ್ರಸಾರ ಮಾಡ್ತೇನೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ.
1: ಥ್ಯಾಂಕ್ ಯು ವೆರಿ ಮಚ್.
0: ಧನ್ಯವಾದ ಸರ್. ಈಗ ಕೇಳಿ ಮಾರ್ಗದರ್ಶಿ ಚಿತ್ರದ ಗೀತೆಯನ್ನ ಮಣ್ಣದೈ ಅವರ ಧ್ವನಿಯಲ್ಲಿ, ವಿಜಯ ನರಸಿಂಹ ಅವರ ಸಾಹಿತ್ಯಕ್ಕೆ, ಎಂ ರಂಗರಾವ್ ಅವರ ಸಂಗೀತ ಇರುವಂತಹ ಗೀತೆಯನ್ನು

0: ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಈಗ ಇನ್ನೊಬ್ಬ ಕೇಳುಗರು ಕರೆ ಮಾಡಿದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಲೋ ಹಲೋ ಸರ್, ನಮಸ್ಕಾರ. ಯಾರು ಮಾತಾಡ್ತಾ ಇರೋದು? ಹಾ ಸರ್, ನಮಸ್ಕಾರ, ಹೇಗಿದ್ದೀರಿ? ನಾನು ಆರಾಮಿದ್ದೀನಿ ಸರ್. ಏನ್ ಮಾಡ್ಕೊಂಡಿದ್ದೀರಿ ತಾವು?
1: ನಾವು ಕಾಂಟ್ರಾಕ್ಟ್ ಮಾಡ್ತಾ ಇದ್ವಿ ಶುಗರ್ ಇದಾಗಿ. ಒಂದು 5 ವರ್ಷದಿಂದ ನಾವು ರೇಡಿಯೋ ಕೇಳ್ತಾ ಇದೀವಿ. ನನಗೆ 29 ಜನ ನಿಮ್ಮ ಯಾರ್ಜಿಗಳಿದ್ದಾರೆ, ಯಾರ್ಯಾರು ಹೆಂಗೆಂಗ್ ನಡ್ಸ್ಕೊಡ್ತಂತ ಚೆನ್ನಾಗಿ ಗೊತ್ತು ಗೊತ್ತಾಗ್ಬಿಟ್ಟದೆ. ಅದರೊಳಗಾಗಿ ನೀವು ಡೀಸೆಂಟ್ ಆಗಿ ನೀವು ವಾಲ್ಮೀಕಿ ಅವರು
0: ಸರ್
1: ಅವರು ಆಮೇಲೆ ಈ ನಡುವೆ ವಕೀಲ ಇವರು
0: ಸರ್
1: ಜನ ಬಹಳ ಡಿಸೆಂಟ್ ಆಗಿ 1 ನಿಮಿಷ ವೇಸ್ಟ್ ಇಲ್ಲದಂಗ್ ಮಾಡ್ತಿರೋದು ಕೆಲವರೆಲ್ಲ.
0: ಹಲೋ ಹಲೋ ಸರ್, ಯಾವ ಗೀತೆ? ಹಲೋ ಕೇಳಿಸಿದ್ಯಾ? ಹಲೋ ಸರ್,
1: ಗಣೇಶ ಸುಬ್ರಹ್ಮಣ್ಯಂಗ
0: ಸರ್. ಹಾ ಸರ್, ಖಂಡಿತ ನಿಮ್ಮ ಇಷ್ಟದ ಗೀತೆಯನ್ನು ಪ್ರಸಾರ ಮಾಡ್ತೇನೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ. ಈಗ ಕೇಳಿ ಗಣೇಶ ಸುಬ್ರಹ್ಮಣ್ಯ ಚಿತ್ರದ ಗೀತೆಯನ್ನು ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ. ಈ ಒಂದು ಗೀತೆಗೆ ವಿ ಮನೋಹರ್ ಅವರ ಸಾಹಿತ್ಯ ಹಾಗೆ ಸಂಗೀತ ಇದೆ.

0: ಈಗ ನಮ್ಮ ಇನ್ನೊಬ್ಬ ಕೇಳುಗರು ಕರೆ ಮಾಡಿದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಲೋ
1: ಹಲೋ, ನಮಸ್ತೆ ಸರ್.
0: ನಮಸ್ಕಾರ, ಯಾರು ಮಾತಾಡ್ತಾ ಇರೋದು?
1: ನಾನು ಪುತ್ತೂರಿಂದ ತಿಮ್ಮಪ್ಪ ಮಾತಾಡ್ತಾರೆ.
0: ತಿಮ್ಮಪ್ಪ ಅವರ
1: ನಿಮಗೆ ಮತ್ತು ಆಕಾಶವಾಣಿಯ ಸಿಬ್ಬಂದಿವರ್ಗದವರಿಗೂ ಮತ್ತು ಆಕಾಶವಾಣಿಯ ಎಲ್ಲ ಕೇಳುಗರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು.
0: ಖಂಡಿತ ಸರ್, ಧನ್ಯವಾದ. ನಿಮಗೂ ಸಹ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಸರ್, ಯಾವ ಗೀತೆಯನ್ನು ಪ್ರಸಾರ ಮಾಡಬೇಕಿತ್ತು?
1: ನನಗೆ ಜೀವನ ಚೈತ್ರ ಚಿತ್ರದಿಂದ ಲಕ್ಷ್ಮೀ ಬಾರಮ್ಮ ಭಾಗ್ಯಲಕ್ಷ್ಮಿ ಬಾರಮ್ಮ ಅಂತ ಒಂದು ಹಾಡು ಉಂಟಲ್ಲ ಸರ್.
0: ಹಾಂ ಸರ್, ಖಂಡಿತ ನಿಮ್ಮ ಇಷ್ಟದ ಗೀತೆಯನ್ನು ಪ್ರಸಾರ ಮಾಡ್ತೇನೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ. ಈಗ ಕೇಳಿ ಜೀವನ ಚೈತ್ರ ಚಿತ್ರದ ಗೀತೆಯನ್ನು ಡಾಕ್ಟರ್ ರಾಜ್ಕುಮಾರ್, ಮಂಜುಳಾ ಗುರುರಾಜ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ.

0: ಈಗ ನಮ್ಮ ಇನ್ನೊಬ್ಬ ಕೇಳುಗರು ಕರೆ ಮಾಡಿದ್ದಾರೆ, ಅವ್ರನ್ನ ಮಾತಾಡ್ಸೋಣ ಬನ್ನಿ. ಹಲೋ,
1: ನಮಸ್ತೆ ಸರ್.
0: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
1: ಚಿತ್ರದುರ್ಗದಿಂದ ಸರ್, ರೂಪಾ ಪಾಂಡೆ.
0: ಮೇಡಮ್ ನಮಸ್ತೆ, ಹೇಗಿದ್ದೀರಿ?
1: ಚೆನ್ನಾಗಿದ್ದೀನಿ ಸರ್, ತಾವು?
0: ಹಾಂ ಮೇಡಮ್, ಚೆನ್ನಾಗಿದ್ದೀನಿ. ಯಾವ ಗೀತೆಯನ್ನು ಪ್ರಸಾರ ಮಾಡಬೇಕಿತ್ತು?
1: ಮೇಡಮ್ ಸರ್, ಇವತ್ತು ಶ್ರೀಮಾನ್ ಫಿಲಮಲ್ಲಿ
0: ಹಾಂ ಹಾಂ
1: ನಾಟ ಗುಣಿತ ಅಂತ ಹಾಡಿದೆ ಸರ್, ಈ ಹಾಡು ಬೇಕಾಗಿತ್ತು.
0: ಖಂಡಿತ ಮೇಡಮ್, ನಿಮ್ಮ ಇಷ್ಟದ ಗೀತೆಯನ್ನು ಪ್ರಸಾರ ಮಾಡ್ತೇನೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ.
1: ಧನ್ಯವಾದ.
0: ಈಗ ಕೇಳಿ ಶ್ರೀಮಾನ್ ಚಿತ್ರದ ಗೀತೆಯನ್ನ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೆ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ದೊಡ್ಡರಂಗೇಗೌಡರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತ ಇರುವಂತಹ ಗೀತೆಯನ್ನು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿಯವರು ನವದೆಹಲಿಯ ಯಶೋಭೂಮಿಯಲ್ಲಿ ನಾಳೆ ಸೆಮಿಕಾನ್ ಇಂಡಿಯಾ 2026 ಐದನೇ ಆವೃತ್ತಿಯನ್ನು ಉದ್ಘಾಟನೆ ಮಾಡಲಿದ್ದಾರೆ. ಇಂದಿನಿಂದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಲಬುರಗಿ ಜಿಲ್ಲೆ ಪ್ರವಾಸವನ್ನು ಕೈಗೊಳ್ಳಲಿದ್ದು ಬರ ಕುರಿತಂತೆ ಪರಿಶೀಲನೆ ನಡೆಸಲಿದ್ದಾರೆ. ಪರಿಶಿಷ್ಟ ಸಮುದಾಯದ ನಾಯಕ ಎಂಬ ಕಾರಣಕ್ಕೆ ಸತೀಶ್ ಜಾರಕಿಹೊಳಿಯವರನ್ನ ಎರಡು ಬಾರಿ ಗುರಿಯಾಗಿಸಿ ಇಡಿ ದಾಳಿ ನಡೆಸಿದೆ ಎಂದು ಕಾಂಗ್ರೆಸ್ ಮುಖ್ಯ

ಸಚಿವ ಕೀರ್ತಿವರ್ಧನ್ ಸಿಂಗ್ ಹೇಳಿದ್ದಾರೆ. ಭಾರತೀಯ ಸೇನಾ ಮುಖ್ಯಸ್ಥ ಜನರಲ್ ಧೀರಜ್ ಸೇಠ್ ಇಂದಿನಿಂದ ಇದೇ 18ರವರೆಗೆ ರಷ್ಯಾಕ್ಕೆ 3 ದಿನಗಳ ಅಧಿಕೃತ ಪ್ರವಾಸ ಕೈಗೊಂಡಿದ್ದಾರೆ. ಪ್ರವಾಸದ ಸಂದರ್ಭದಲ್ಲಿ ಜನರಲ್ ಧೀರಜ್ ಸೇಠ್ ರಷ್ಯಾದ ಭೂಸೇನಾ ಮುಖ್ಯಸ್ಥ ಕರ್ನಲ್ ಜನರಲ್ ಆಂಡ್ರೇ ನಿಕೋಲಾ ಎವಿಚ್ ಮೋಡ್ವಿಚೇವ್ ಅವರೊಂದಿಗೆ ಚರ್ಚೆ ನಡೆಸಲಿದ್ದಾರೆ. ನ್ಯೂಜಿಲೆಂಡ್ ಸಂಸತ್ತು ಭಾರತದೊಂದಿಗಿನ ಮುಕ್ತ ವ್ಯಾಪಾರ ಒಪ್ಪಂದವನ್ನು ಜಾರಿಗೆ ತರುವ ಮಸೂದೆಯನ್ನು ಅಂಗೀಕರಿಸಿದೆ. ಇದು ಸುಂಕಗಳಲ್ಲಿ ಗಮನಾರ್ಹ ಕಡಿತ ಮತ್ತು ಉಭಯ ದೇಶಗಳ ನಡುವೆ ವ್ಯಾಪಾರ ವಿಸ್ತರಣೆಗೆ ದಾರಿ ಮಾಡಿಕೊಡಲಿದೆ. ನೇಪಾಳದ ವಾಯುವ್ಯ ಭಾಗದ ಮೊಗು ಜಿಲ್ಲೆಯಲ್ಲಿ ಇಂದು ಮುಂಜಾನೆ 3 ಗಂಟೆಗಳ ಅಂತರದಲ್ಲಿ 2 ಭೂಕಂಪ ಸಂಭವಿಸಿದೆ. ಯಾವುದೇ ಸಾವು ನೋವು ಆಸ್ತಿಪಾಸ್ತಿ ಹಾನಿಯ ಬಗ್ಗೆ ವರದಿಯಾಗಿಲ್ಲ. ಭೂಕಂಪದ ತೀವ್ರತೆ ರಿಕ್ಟರ್ ಮಾಪಕದಲ್ಲಿ 4.5ರಷ್ಟಿತ್ತು. 46ನೇ ಫಿಡೆ ಚೆಸ್ ಒಲಿಂಪಿಯಾಡ್ ಉಜ್ಬೇಕಿಸ್ತಾನದ ಸಮರ್ಖಂಡ್ನಲ್ಲಿ ಆರಂಭವಾಗಿದೆ. ಇದಕ್ಕೂ ಮುನ್ನ ಉಜ್ಬೇಕ್ ಗ್ರ್ಯಾಂಡ್ ಮಾಸ್ಟರ್ ಸಿಂಟ್ರೋವ್ಗೆ ಎಐಸಿಎಫ್ ಅಧ್ಯಕ್ಷ ನಿತಿನ್ ನಾರಂಗ್ ಜ್ಯೋತಿಯನ್ನು ಹಸ್ತಾಂತರಿಸಿದರು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1:10ಕ್ಕೆ ಸುದ್ದಿ ಮುಖ್ಯಾಂಶಗಳು ಸಂಜೆ 5 ಗಂಟೆಗೆ.

0: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
1: ಮಷೀನ್ ನಲ್ಲಿ ಬಟ್ಟೆ ಹಾಕೋ ಮೊದಲು ಚೆಕ್ ಮಾಡಿಲ್ವಾ?
0: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBI ನ ಓಂಬಡ್ಸ್ಮನ್ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
2: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 FM ರೈನ್ಬೋ 101.3 MHz, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 FM ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
3: ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಈಗ ನಿಮ್ಮ ಸಂದೇಶಗಳನ್ನು ಓದುವಂತಹ ಸಮಯ. ಸಂದೇಶ ಕಳಿಸಿದ್ದಾರೆ ಕೌಸಲ್ಯ ಬನಶಂಕರಿ ಅವರು. ಮೀನಾ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಕಲಾಭಾರತಿ ಕಾರ್ಯಕ್ರಮದ ಸಂದೇಶ ಇದು. ಇನ್ನು ಸಂದೇಶ ಕಳಿಸಿದ್ದಾರೆ ಉಮೇಶ ಸಿರಿಗೆರೆ ಅವರು. ದುಂಡು ಮೊಗದ ಸುಂದರಿ ಗುಡಿಕೆನ್ನ ಎಚ್ಚರುವೆ, ಮೀನಾ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅಂತ. ಇನ್ನು ಹಾಗೆ ಕಲಾವಾರ್ತಿ ಕಾರ್ಯಕ್ರಮ ಮೀನಾ ಅವರ ಮಾಹಿತಿ ಜೊತೆಗೆ ಅವರ ಅಭಿನಯಿಸಿದ ಹಾಡುಗಳು ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಅಂತ ಹನುಮಂತಪ್ಪ ಮಡಿವಾಳರ ಜಗಳೂರಿನಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಸತೀಶ್ NH ನಗರಕೆರೆಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಸ್ವಾತಿಮುತ್ತು ಚಿತ್ರದಲ್ಲಿ ಮೀನಾ ಅವರ ನಟನೆ ತುಂಬ ಚೆನ್ನಾಗಿತ್ತು ಅಂತ. ಇನ್ನು ಹಲಸೂರು ರಾಜೇಶ್ ಅವರು ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಮೀನಾ ಅವರ ಕನ್ನಡ ಚಿತ್ರಗಳಲ್ಲಿನ ಅವರ ಅಭಿನಯ ಅಮೋಘ, ಅವರ ನೃತ್ಯ ಸಹ ತುಂಬ ಚೆನ್ನಾಗಿರ್ತಿತ್ತು ಅಂತ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಸುರೇಶ್ ಭಟ್ರು ಸಂದೇಶ ಕಳಿಸ್ಕೊಟ್ಟಿದ್ದಾರೆ ಗೌರಿಬಿದನೂರಿನಿಂದ. ಅವರು ಹೇಳ್ತಿದ್ದಾರೆ ಇಂದಿನ ಕಲಾವಾರ್ತಿ ಕಾರ್ಯಕ್ರಮ ನನಗೆ ಇಷ್ಟ ಆಯಿತು ಅಂತ. ಇನ್ನು ಶಶಿಕಲಾ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನಮಗೆ ಇವತ್ತು ಏನು ಕಾರ್ಯಕ್ರಮ ತುಂಬ ಇಷ್ಟ ಆಯಿತು, ಮೀನಾ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ. ಇನ್ನು ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರದಿಂದ ಅವರು ಸಹ ಹೇಳ್ತಾ ಇದ್ದಾರೆ ಮೀನಾ ಅವರಿಗೆ ಜನ್ಮ

ಭಾಷೆ ಇವಳು ಅಂತ. ಇನ್ನು ಕಲಾಭಾರತಿ ಕಾರ್ಯಕ್ರಮ, ಕರೆಗೊಂದು ಹಾಡು ಕಾರ್ಯಕ್ರಮಗಳು ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದ್ದಾವೆ ಅಂತ ಸಂದೇಶ ಕಳಿಸ್ಕೊಟ್ಟಿದ್ದಾರೆ ಮಯೂರ ಕೋಟಿ ಚನ್ನಾಪುರ ಅವರು. ಇನ್ನು ಸ್ವರೂಪ್ ಲೋಕೇಶ್ ಕುಣಿಗಲ್ನಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಕಲಾಭಾರತಿಯಲ್ಲಿ ನಟಿ ಮೀನಾ ಅವರ ಅಭಿನಯದ ಚಿತ್ರಗಳು ಹಾಗೆ ಅವರ ಹಾಡುಗಳು ತುಂಬ ಚೆನ್ನಾಗಿತ್ತು ಅಂತ. ಇನ್ನು ಪ್ರಸಾರ ಮಾಡಿದಂತಹ ಎಲ್ಲ ಕೌರವ ಚಿತ್ರದ ಗೀತೆ ಎಲ್ಲವೂ ತುಂಬ ಚೆನ್ನಾಗಿತ್ತು ಅಂತ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಇನ್ನು ಅನೇಕರು ಸಂದೇಶಗಳನ್ನು ಕಳಿಸ್ಕೊಟ್ಟಿದ್ದಾರೆ. ಇನ್ನು ಕಾವೇರಿಯವರು ಶಿವಮೊಗ್ಗದಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬಂತು, ಕಲಾಭಾರತಿ ಹಾಗೆ ಕರೆಗೊಂದು ಹಾಡು ಕಾರ್ಯಕ್ರಮ ಅಂತ. ಖಂಡಿತ ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದ. ಈಗ ಕೇಳೋಣ 99 ಚಿತ್ರದ ಗೀತೆಯನ್ನು. ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ, ಕವಿರಾಜ್ ಅವರ ಸಾಹಿತ್ಯಕ್ಕೆ, ಅರ್ಜುನ್ ಜನ್ಯ ಅವರ ಸಂಗೀತ ಇರುವಂತಹ ಗೀತೆಯನ್ನು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ನಾಳೆ ಸೆಮಿಕಾನ್ ಇಂಡಿಯಾ 2026 ಐದನೇ ಆವೃತ್ತಿಗೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ. ಭಾರತದೊಂದಿಗಿನ ಮುಕ್ತ ವ್ಯಾಪಾರ ಒಪ್ಪಂದ ಜಾರಿಗೆ ತರುವ ಮಸೂದೆಗೆ ನ್ಯೂಜಿಲೆಂಡ್ ಸಂಸತ್ತು ಅಂಗೀಕಾರ. ಭೂತಾನ್ ವಿದೇಶಾಂಗ ಸಚಿವರೊಂದಿಗೆ ಇಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಮಾತುಕತೆ. ಭಾರತೀಯ ಸೇನಾ ಮುಖ್ಯಸ್ಥ ಜನರಲ್ ಧೀರಜ್ ಸೇಠ್ ಇಂದಿನಿಂದ ರಷ್ಯಾಗೆ 3 ದಿನಗಳ ಅಧಿಕೃತ ಪ್ರವಾಸ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನವದೆಹಲಿಯ ಯಶೋಭೂಮಿಯಲ್ಲಿ ನಾಳೆ ಸೆಮಿಕಾನ್ ಇಂಡಿಯಾ 2026 ಐದನೇ ಆವೃತ್ತಿಯನ್ನು ಉದ್ಘಾಟಿಸಲಿದ್ದಾರೆ. 3 ದಿನಗಳ ಈ ಸಮ್ಮೇಳನ ಜಾಗತಿಕ ಅರೆವಾಹಕ ಮತ್ತು ಎಲೆಕ್ಟ್ರಾನಿಕ್ ಕ್ಷೇತ್ರದಲ್ಲಿ ಸಹಕಾರ ಉತ್ತೇಜನ, ನಾವೀನ್ಯತೆಗೆ ಚಾಲನೆ, ಉತ್ಪಾದನಾ ಸಾಮರ್ಥ್ಯ ಬಲಪಡಿಸುವುದು, ಹೂಡಿಕೆ ಆಕರ್ಷಣೆ ಹಾಗೂ ಭವಿಷ್ಯಕ್ಕೆ ಸಜ್ಜಾದ

0: ಪ್ರತಿಭೆಗಳನ್ನು ರೂಪಿಸುವ ಪ್ರಮುಖ ವೇದಿಕೆಯಾಗಲಿದೆ. ಕಾರ್ಯಕ್ರಮದಲ್ಲಿ 600ಕ್ಕೂ ಹೆಚ್ಚು ಪ್ರದರ್ಶಕರು, 300ಕ್ಕೂ ಅಧಿಕ ಅಂತಾರಾಷ್ಟ್ರೀಯ ಕಂಪನಿಗಳು ಹಾಗೂ 40ಕ್ಕೂ ಹೆಚ್ಚು ದೇಶಗಳ ಪ್ರತಿನಿಧಿಗಳು ಭಾಗವಹಿಸಲಿವೆ. ಪ್ರದರ್ಶನದಲ್ಲಿ 6 ದೇಶಗಳ ಮಳಿಗೆಗಳು, 12 ರಾಜ್ಯ ಸರ್ಕಾರಗಳ ಮಳಿಗೆಗಳು ಹಾಗೂ ಪ್ರತ್ಯೇಕ ಸ್ಟಾರ್ಟ್ಅಪ್ ಮಳಿಗೆ ಇರಲಿವೆ. ಭಾರತ ಅರೆವಾಹಕ ಮಿಷನ್, ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಹಾಗೂ ವಿವಿಧ ಸಂಸ್ಥೆಗಳು ಜಂಟಿಯಾಗಿ ಸೆಮಿಕಾನ್ ಇಂಡಿಯಾ ಸಮ್ಮೇಳನ ಮತ್ತು ಪ್ರದರ್ಶನವನ್ನು ಆಯೋಜಿಸಿವೆ. ಕಾರ್ಯಕ್ರಮದಲ್ಲಿ ಚರ್ಚಾಗೋಷ್ಠಿಗಳು ಹಾಗೂ ಅಧಿವೇಶನಗಳು ನಡೆಯಲಿವೆ. ಅರೆವಾಹಕ ತಯಾರಿಕೆ ಮತ್ತು ತಂತ್ರಜ್ಞಾನ ಸೇರಿದಂತೆ ಅರೆವಾಹಕ ಹಾಗೂ ಎಲೆಕ್ಟ್ರಾನಿಕ್ ಕ್ಷೇತ್ರದಲ್ಲಿನ ಉದಯೋನ್ಮುಖ ಪ್ರವೃತ್ತಿಗಳು ಮತ್ತು ಪ್ರಮುಖ ವಿಷಯಗಳ ಕುರಿತು ಚರ್ಚೆ ನಡೆಯಲಿದೆ. ಭಾರತೀಯ ಮತ್ತು ಅಂತಾರಾಷ್ಟ್ರೀಯ ಕಂಪನಿಗಳಿಗೆ ಪಾಲುದಾರಿಕೆ, ಹೂಡಿಕೆ ಅವಕಾಶಗಳು ಹಾಗೂ ತಂತ್ರಜ್ಞಾನ ಸಹಯೋಗಗಳನ್ನು ಅನ್ವೇಷಿಸಲು ಈ ಕಾರ್ಯಕ್ರಮ ಪ್ರಮುಖ ವೇದಿಕೆಯಾಗಲಿದೆ. ಜಾಗತಿಕ ವಿಶ್ವಾಸಾರ್ಹ ಅರೆವಾಹಕ ಪಾಲುದಾರನಾಗಿ ಭಾರತದ ಸ್ಥಾನವನ್ನು ಮತ್ತಷ್ಟು ಬಲಪಡಿಸಲು ಇದು ಸಹಕಾರಿಯಾಗಲಿದೆ. ನ್ಯೂಜಿಲೆಂಡ್ ಸಂಸತ್ತು ಭಾರತದೊಂದಿಗಿನ ಮುಕ್ತ ವ್ಯಾಪಾರ ಒಪ್ಪಂದವನ್ನು ಜಾರಿಗೆ ತರುವ ಮಸೂದೆಯನ್ನು ಅಂಗೀಕರಿಸಿದೆ. ಇದು ಸುಂಕಗಳಲ್ಲಿ ಗಮನಾರ್ಹ ಕಡಿತ ಮತ್ತು ಉಭಯ ದೇಶಗಳ ನಡುವೆ ವ್ಯಾಪಾರ ವಿಸ್ತರಣೆಗೆ ದಾರಿ ಮಾಡಿಕೊಡಲಿದೆ. ವಿರೋಧ ಪಕ್ಷವಾದ ಲೇಬರ್ ಪಕ್ಷದ ಬೆಂಬಲದೊಂದಿಗೆ ಈ ಮಸೂದೆಯು 93-29 ಮತಗಳ ಅಂತರದಿಂದ ಅಂಗೀಕಾರಗೊಂಡಿತು. ಈ ಒಪ್ಪಂದವು ರಫ್ತುದಾರರಿಗೆ ತಕ್ಷಣದ ಮತ್ತು ಗಣನೀಯ ಪ್ರಯೋಜನಗಳನ್ನು ಒದಗಿಸಲಿದೆ ಎಂದು ನ್ಯೂಜಿಲೆಂಡ್ ಹಣಕಾಸು ಸಚಿವ ಟಾಡ್ ಮೆಕಕ್ಲೆ ತಿಳಿಸಿದ್ದಾರೆ. ಉತ್ತಮ ಗುಣಮಟ್ಟದ ಈ ವ್ಯಾಪಾರ ಒಪ್ಪಂದವು ಈ ವರ್ಷದ ನಂತರ ಜಾರಿಗೆ ಬರುವ ನಿರೀಕ್ಷೆ ಇದೆ ಎಂದು ಅವರು ಹೇಳಿದ್ದಾರೆ. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಅವರು ಇಂದಿನಿಂದ 2 ದಿನಗಳ ಅಧಿಕೃತ ಪ್ರವಾಸಕ್ಕಾಗಿ ಭೂತಾನ್ಗೆ ತೆರಳಲಿದ್ದಾರೆ. ಭೇಟಿಯ ಸಂದರ್ಭದಲ್ಲಿ ಸಚಿವರು ಭೂತಾನ್ ವಿದೇಶಾಂಗ ಸಚಿವ ಲ್ಯಾನ್ಫೋ ಡಿಎನ್ ಡುಂಗಲ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಭೂತಾನ್ನ ರಾಜರಿಂದ ರಾಜಮನೆತನದ ಗೌರವ ಸ್ವೀಕರಿಸಲಿರುವ ಸಚಿವ ಜೈಶಂಕರ್ ಭೂತಾನ್ ಪ್ರಧಾನಮಂತ್ರಿಯವರನ್ನು ಭೇಟಿಯಾಗಲಿದ್ದಾರೆ. ಭಾರತ ಮತ್ತು ಭೂತಾನ್ ನಡುವಿನ ನಿಯಮಿತ ಉನ್ನತ ಮಟ್ಟದ ವಿನಿಮಯದ ಪರಂಪರೆಗೆ ಅನುಗುಣವಾಗಿ ಈ ಭೇಟಿ ನಡೆಯುತ್ತಿದೆ. ಉಭಯ ದೇಶಗಳ ನಡುವಿನ ನಿಕಟ ಸ್ನೇಹ ಮತ್ತು ಸಹಕಾರದ ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸುವುದು ಭೇಟಿಯ ಉದ್ದೇಶವಾಗಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಭಾರತೀಯ ಸೇನಾ ಮುಖ್ಯಸ್ಥ ಜನರಲ್ ಧೀರಜ್ ಸೇಠ್ ಇಂದಿನಿಂದ ಇದೇ 18ರವರೆಗೆ ರಷ್ಯಾಕ್ಕೆ 3 ದಿನಗಳ ಅಧಿಕೃತ ಪ್ರವಾಸ ಕೈಗೊಂಡಿದ್ದಾರೆ. ಪ್ರವಾಸದ ಸಂದರ್ಭದಲ್ಲಿ ಜನರಲ್ ಧೀರಜ್ ಸೇಠ್ ರಷ್ಯಾದ ಭೂಸೇನಾ ಮುಖ್ಯಸ್ಥ ಕರ್ನಲ್ ಜನರಲ್ ಹ್ಯಾಂಡ್ರೆ ನಿಕೋಲೋವಿಚ್ ಮೋಟ್ರೆವಿಚ್ ಅವರೊಂದಿಗೆ ಪರಸ್ಪರ ಹಿತಾಸಕ್ತಿಯ ವಿಷಯಗಳ ಕುರಿತು ಚರ್ಚೆ ನಡೆಸಲಿದ್ದಾರೆ. ವೃತ್ತಿಪರ ಸೇನಾ ಸಹಕಾರ ಮತ್ತು ತರಬೇತಿ ಸೇರಿದಂತೆ ವಿವಿಧ ವಿಚಾರಗಳು ಮಾತುಕತೆಯಲ್ಲಿ ಒಳಗೊಂಡಿರಲಿವೆ. ಮಾಸ್ಕೋದಲ್ಲಿ ಅವರಿಗೆ ಗೌರವ ವಂದನೆ ಸ್ವೀಕಾರ ಸಮಾರಂಭ ನಡೆಯಲಿದ್ದು ಹುತಾತ್ಮ ಯೋಧರಿಗೆ ಗೌರವ ಸಲ್ಲಿಸಲಿದ್ದಾರೆ. ರಕ್ಷಣಾ ಸಚಿವಾಲಯದ ಪ್ರಕಾರ ಸೇನಾ ಮುಖ್ಯಸ್ಥರು ಮಾಸ್ಕೋದಲ್ಲಿರುವ ರಾಷ್ಟೀಯ ರಕ್ಷಣಾ ನಿಯಂತ್ರಣ ಕೇಂದ್ರಕ್ಕೂ ಭೇಟಿ ನೀಡಲಿದ್ದಾರೆ. ರಷ್ಯಾದ ರಕ್ಷಣಾ ಸಚಿವಾಲಯದ ಹಿರಿಯ ಅಧಿಕಾರಿಗಳೊಂದಿಗೆ ಅವರು ಸಂವಾದ ನಡೆಸಲಿದ್ದಾರೆ. ರಕ್ಷಣಾ ಉದ್ಯಮ ಮತ್ತು ಖರೀದಿ ವ್ಯವಹಾರಗಳನ್ನು ನೋಡಿಕೊಳ್ಳುವ ರಕ್ಷಣಾ ಉಪಸಚಿವ ಸರ್ಗೇವಿಚ್ ಒಸ್ಮಾಕೋವ್ ಅವರೊಂದಿಗೂ ಮಾತುಕತೆ ನಡೆಸಲಿದ್ದಾರೆ. ಈ ಸಭೆಗಳು ಸಮಕಾಲೀನ ಸೇನಾ ಬೆಳವಣಿಗೆಗಳ ಕುರಿತು ಅಭಿಪ್ರಾಯ ವಿನಿಮಯ ಮಾಡಿಕೊಳ್ಳಲು ಹಾಗೂ ರಕ್ಷಣಾ ಸಹಕಾರವನ್ನು ಮತ್ತಷ್ಟು ವಿಸ್ತರಿಸುವ ಮಾರ್ಗಗಳನ್ನು ಅನ್ವೇಷಿಸಲು ಅವಕಾಶ ಒದಗಿಸಲಿವೆ ಎಂದು ಸಚಿವಾಲಯ ತಿಳಿಸಿದೆ. ಭಾರತ ಮತ್ತು ರಷ್ಯಾ ನಡುವಿನ ದೀರ್ಘಕಾಲದ ರಕ್ಷಣಾ ಪಾಲುದಾರಿಕೆ ಹಾಗೂ ಉಭಯ ದೇಶಗಳ ಸೇನಾ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವುದು ಈ ಭೇಟಿಯ ಉದ್ದೇಶವಾಗಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಶ್ವ ಓಜೋನ್ ದಿನವನ್ನು ಇಂದು ಜಗತ್ತಿನಾದ್ಯಂತ ಆಚರಿಸಲಾಗುತ್ತಿದೆ. ಭೂಮಿಯ ಮೇಲಿನ ಜೀವ ಸಂಕುಲವನ್ನು ರಕ್ಷಿಸುವಲ್ಲಿ ಓಜೋನ್ ಪದರದ ಮಹತ್ವದ ಕುರಿತು ಜಾಗೃತಿ ಮೂಡಿಸುವುದು ಈ ದಿನದ ಮುಖ್ಯ ಉದ್ದೇಶವಾಗಿದೆ. 2026 ವಿಶ್ವ ಓಜೋನ್ ದಿನದ ಧ್ಯೇಯ ವಾಕ್ಯ ತಂಪಾದ ಗ್ರಹಕ್ಕಾಗಿ ಜಾಗತಿಕ ಕ್ರಮ ಎಂಬುದಾಗಿದ್ದು, ಓಜೋನ್ ಪದರದ ರಕ್ಷಣೆಯಲ್ಲಿ ಅಂತಾರಾಷ್ಟ್ರೀಯ

ಅಂತಾರಾಷ್ಟ್ರೀಯ ಸಹಕಾರದಿಂದ ಸಾಧಿಸಿರುವ ಪ್ರಗತಿಯನ್ನು ಒತ್ತಿ ಹೇಳುತ್ತದೆ. ಜೊತೆಗೆ ಓಜೋನ್ ಸಂರಕ್ಷಣೆಯನ್ನು ಹವಾಮಾನ ಬದಲಾವಣೆ ತಡೆಗಟ್ಟುವ ಕ್ರಮಗಳೊಂದಿಗೆ ಸಂಯೋಜಿಸುತ್ತದೆ. ಪರಿಸರ ಸ್ನೇಹಿ ತಂತ್ರಜ್ಞಾನಗಳು ಮತ್ತು ಸುರಕ್ಷಿತ ಪರ್ಯಾಯಗಳ ಬಳಕೆಯನ್ನು ಉತ್ತೇಜಿಸುತ್ತದೆ. ಓಜೋನ್ ಪದರವು ಸೂರ್ಯನಿಂದ ಬರುವ ಹಾನಿಕಾರಕ ನೇರಳಾತೀತ ಕಿರಣಗಳನ್ನು ತಡೆದು ಭೂಮಿಯ ಮೇಲಿನ ಜೀವಸಂಕುಲಕ್ಕೆ ರಕ್ಷಣೆ ನೀಡುತ್ತದೆ. ಈ ನೈಸರ್ಗಿಕ ರಕ್ಷಣಾ ಕವಚವು ಚರ್ಮದ ಕ್ಯಾನ್ಸರ್, ಕಣ್ಣಿನ ಪೊರೆ ಹಾಗೂ ಪರಿಸರ ವ್ಯವಸ್ಥೆಗಳಿಗೆ ಉಂಟಾಗುವ ಹಾನಿಯ ಅಪಾಯವನ್ನು ಗಣನೀಯವಾಗಿ ತಗ್ಗಿಸುತ್ತದೆ. ವಿಶ್ವ ಓಜೋನ್ ದಿನದ ಅಂಗವಾಗಿ ಹಾನಿಕಾರಕ ನೇರಳಾತೀತ ಕಿರಣಗಳ ವಿರುದ್ಧ ಓಜೋನ್ ಪದರವು ರಕ್ಷಣಾ ಕವಚವಾಗಿದೆ ಎಂದು ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಖಾತೆ ರಾಜ್ಯ ಸಚಿವ ಕೀರ್ತಿವರ್ಧನ್ ಸಿಂಗ್ ಹೇಳಿದ್ದಾರೆ. ಓಜೋನ್ ಪದರದ ಸಂರಕ್ಷಣೆ ಪ್ರತಿಯೊಂದು ಮನೆಯಲ್ಲಿಯೇ ಆರಂಭವಾಗುತ್ತದೆ ಎಂಬುದನ್ನು ವಿಶ್ವ ಓಜೋನ್ ದಿನ ನೆನಪಿಸುತ್ತದೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಉಜ್ಬೇಕಿಸ್ತಾನದ ಸಮರ್ಖಂಡ್ನಲ್ಲಿ 46ನೇ ಫಿಡೆ ಚೆಸ್ ಒಲಿಂಪಿಯಾಡ್ ಆರಂಭವಾಗಿದೆ. ಪಂದ್ಯ ಆರಂಭಕ್ಕೂ ಮುನ್ನ ಉಜ್ಬೇಕಿಸ್ತಾನದ ಗ್ರ್ಯಾಂಡ್ ಮಾಸ್ಟರ್ ಸಿಂಡರೋ ಅವರಿಗೆ ಎಐಸಿಎಫ್ ಅಧ್ಯಕ್ಷ ನಿತಿನ್ ನಾರಂಗ್ ಜ್ಯೋತಿಯನ್ನು ಹಸ್ತಾಂತರಿಸಿದರು. ಈ ಕ್ರೀಡಾಕೂಟದಲ್ಲಿ 1980 ಸ್ಪರ್ಧಿಗಳು ಭಾಗವಹಿಸುವ ನಿರೀಕ್ಷೆ ಇದೆ. ಮುಕ್ತ ವಿಭಾಗದಲ್ಲಿ 208 ತಂಡಗಳು, ಮಹಿಳಾ ವಿಭಾಗದಲ್ಲಿ 191 ತಂಡಗಳು ಪಾಲ್ಗೊಳ್ಳಲಿವೆ. ಮುಕ್ತ ಹಾಗೂ ಮಹಿಳಾ ವಿಭಾಗಗಳಲ್ಲಿ ಭಾರತ ಹಾಲಿ ಚಾಂಪಿಯನ್ ಆಗಿದ್ದು ಪ್ರಶಸ್ತಿ ಗಳಿಸುವ ನೆಚ್ಚಿನ ತಂಡವಾಗಿದೆ. ಮೆಕ್ಕಾ ಸಮೀಪ ನಿನ್ನೆ ಹೌತಿ ಬಂಡಕೂರರ ಡ್ರೋನ್ವೊಂದನ್ನು ತನ್ನ ವಾಯು ರಕ್ಷಣಾ ವ್ಯವಸ್ಥೆಗಳು ಪತ್ತೆ ಹಚ್ಚಿ ಧ್ವಂಸಗೊಳಿಸಿವೆ ಎಂದು ಸೌದಿ ಅರೇಬಿಯಾ ತಿಳಿಸಿದೆ. ಯಮನ್ನಲ್ಲಿ ಸರ್ಕಾರವನ್ನು ಬೆಂಬಲಿಸುವ ಮೈತ್ರಿ ಪಡೆಗಳ ವಕ್ತಾರ ಮೇಜರ್ ಜನರಲ್ ತುರ್ಕಿ ಅಲ್ ಮಾಲಿಕಿ ಮಾತನಾಡಿ, ಇದು ಮೆಕ್ಕಾ ಮೇಲೆ ಹೌತಿಗಳು ನಡೆಸಲು ಯತ್ನಿಸಿದ ಎರಡನೇ ದಾಳಿಯಾಗಿದೆ ಎಂದು ಹೇಳಿದ್ದಾರೆ. ಮುಂದಿನ ಯಾವುದೇ ದಾಳಿಗಳ ವಿರುದ್ಧ ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ಸೌದಿ ನೇತೃತ್ವದ ಮೈತ್ರಿ ಪಡೆ ಎಚ್ಚರಿಕೆ ನೀಡಿದೆ. ಆದರೆ ಮೆಕ್ಕಾವನ್ನು ಗುರಿಯಾಗಿಸಿಕೊಂಡು ದಾಳಿ ನಡೆಸಿರುವುದನ್ನು ಹೌತಿಗಳು ನಿರಾಕರಿಸಿದ್ದಾರೆ. ಸೌದಿ ಅರೇಬಿಯಾ ಮತ್ತು ಹೌತಿಗಳ ನಡುವಿನ ಸಂಘರ್ಷ ತೀವ್ರಗೊಂಡಿರುವ ಸಂದರ್ಭದಲ್ಲೇ ಈ ಘಟನೆ ನಡೆದಿದೆ. ರಷ್ಯಾ ಮತ್ತು ಉಕ್ರೇನ್ ಇಂಧನ ಮೂಲ ಸೌಕರ್ಯಗಳ ಮೇಲೆ ಪರಸ್ಪರ ದಾಳಿ ನಡೆಸಿವೆ. ಕೈವ್ನಲ್ಲಿರುವ ಪೆಟ್ರೋಲ್ ಬಂಕ್ಗಳ ಮೇಲೆ ರಷ್ಯಾ ದಾಳಿ ಮಾಡಿದರೆ ರಷ್ಯಾದ ತೈಲ ಸಂಸ್ಕರಣಾಗಾರವನ್ನು ಗುರಿಯಾಗಿಸಿಕೊಂಡು ಉಕ್ರೇನ್ ದಾಳಿ ನಡೆಸಿದೆ. ಕಿವ್ ಮತ್ತು ಉಕ್ರೇನ್ನ ಇತರ ನಗರಗಳ ಮೇಲೆ ರಾತ್ರಿಯಿಡೀ ಸುಮಾರು 200 ಡ್ರೋನ್ಗಳಿಂದ ರಷ್ಯಾ ದಾಳಿ ನಡೆಸಿದ್ದು ಇಬ್ಬರು ಸಾವನ್ನಪ್ಪಿದ್ದಾರೆ. ಪೆಟ್ರೋಲ್ ಬಂಕ್ಗಳ ಜೊತೆಗೆ ರಷ್ಯಾದ ದಾಳಿಗಳು ಇತರ ಪ್ರದೇಶಗಳಲ್ಲಿನ ಇಂಧನ ಮತ್ತು ಬಂದರು ಮೂಲಸೌಕರ್ಯಗಳ ಮೇಲೂ ಪರಿಣಾಮ ಬೀರಿವೆ ಎಂದು ಉಕ್ರೇನ್ ಅಧಿಕಾರಿಗಳು ತಿಳಿಸಿದ್ದಾರೆ. ಇನ್ನೊಂದೆಡೆ ಓಲ್ಗಾ ನದಿಯ ಉದ್ದಕ್ಕೂ ಇರುವ ರಷ್ಯಾದ ಸಮಾರ ಪ್ರದೇಶದ ಸ್ರಿಜ್ರಾನಲ್ಲಿರುವ ತೈಲ ಸಂಸ್ಕರಣಾಗಾರಗಳ ಮೇಲೆ ಉಕ್ರೇನ್ ದಾಳಿ ನಡೆಸಿದೆ. ಅಲ್ಲದೆ ಟ್ಯಾಗನ್ ರೋಗ್ ಮತ್ತು ಓರಿಯೋಲ್ ಪ್ರದೇಶಗಳಲ್ಲಿ ಡ್ರೋನ್ ಉತ್ಪಾದನೆಯಲ್ಲಿ ತೊಡಗಿರುವ ಸೌಲಭ್ಯಗಳ ಮೇಲೂ ಡ್ರೋನ್ ಮೂಲಕ ದಾಳಿ ನಡೆಸಲಾಗಿದೆ ಎಂದು ಉಕ್ರೇನ್ ಅಧ್ಯಕ್ಷ ಲಾಡಿಮಿರ್ ಜೆಲೆನ್ಸ್ಕಿ ತಿಳಿಸಿದ್ದಾರೆ. ಸೋಮವಾರವಷ್ಟೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾತನಾಡಿ, ರಷ್ಯಾ ಮತ್ತು ಉಕ್ರೇನ್ ಪರಸ್ಪರರ ಇಂಧನ ಮೂಲ ಸೌಕರ್ಯದ ಮೇಲಿನ ದಾಳಿಗಳನ್ನು ನಿಲ್ಲಿಸಲು ಒಪ್ಪಿಕೊಂಡಿವೆ ಎಂದು ಹೇಳಿದ್ದರು. ಆದರೂ ದಾಳಿಗಳು ಮುಂದುವರೆದಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ನಾಳೆ ಸೆಮಿಕಾನ್ ಇಂಡಿಯಾ 2026 5ನೇ ಆವೃತ್ತಿಗೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ. ಭಾರತದೊಂದಿಗಿನ ಮುಕ್ತ ವ್ಯಾಪಾರ ಒಪ್ಪಂದ ಜಾರಿಗೆ ತರುವ ಮಸೂದೆಗೆ ನ್ಯೂಜಿಲೆಂಡ್ ಸಂಸತ್ತು ಅಂಗೀಕಾರ. ಭೂತಾನ್ ವಿದೇಶಾಂಗ ಸಚಿವರೊಂದಿಗೆ ಇಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಮಾತುಕತೆ. ಭಾರತೀಯ ಸೇನಾ ಮುಖ್ಯಸ್ಥ ಜನರಲ್ ಧೀರಜ್ ಸೇಠ್ ಇಂದಿನಿಂದ ರಷ್ಯಾಗೆ 3 ದಿನಗಳ ಅಧಿಕೃತ ಪ್ರವಾಸ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: Attention, national recognition for your hard work. For those making outstanding contributions to the animal husbandry and dairy sector and embracing innovative practices, the Department of Animal Husbandry and Dairy, Government of India, invites nominations for the prestigious National Gopal Ratna Awards 2026. The awards recognize excellence in three categories: Best Dairy Farmer, Best Dairy Cooperative Society, Best Artificial Insemination Technician. And there is more. Special provisions have been made for the Northeastern region and Himalayan states. Nomination period 10th August to 10th September 2026. So what are you waiting for? Apply today at www.awards.gov.in or visit your nearest CSC center to submit your nomination. National Gopal Ratna Awards 2026, issued in public interest by the Department of Animal Husbandry and Dairy, Government of India.
2: ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6 ಗಂಟೆಗೆ ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
0: ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 ಎಫ್ಎಂ. ಈಗ ಸಮಯ ಆಗಿದೆ 1:22. ಹೌದು ಆತ್ಮೀಯ ಕೇಳುಗರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಇದು ಗೇಮ್ ಶೋ ಸಮಯ. ಇವತ್ತು ಬುಧವಾರ, ಬುಧವಾರದ ವಿಶೇಷ ಗೇಮ್ ಶೋ ಪದ ಬಂದ. ನಾವೆಲ್ಲರೂ ಈ ಒಂದು ಏನು ಗೇಮನ್ನು ಆಡಲಿಕ್ಕೆ ಸಿದ್ಧ ಆಗೋಣ. ಸಿದ್ಧ ಆಗ್ತಾ ಇರೋರು ಸಿದ್ಧ ಆಗಿ ಅಂತ ಹೇಳ್ತಾ ಇದ್ದೀನಿ. ಯಾಕಪ್ಪ ಅಂದರೆ ನಿಮಗೆ ಅತ್ಯಂತ ಕಡಿಮೆ ಸಮಯ ಏನಿರೋದಿಲ್ಲ, ಒಂದು ಗೀತೆಯ ಸಮಯಾವಕಾಶವನ್ನು ನಾನು ಕೊಡ್ತೀನಿ. ಆ ಸಮಯಾವಕಾಶದ ಒಳಗಡೆ ನಾನು ಕೊಡುವ ಸುಳಿವನ್ನು ಬಳಸಿಕೊಂಡು ನೀವು ಉತ್ತರವನ್ನು ನಮಗೆ ಕಳಿಸ್ಕೊಡ್ಬೇಕು. ಎಲ್ಲಿಗೆ ಕಳಿಸ್ಕೊಡ್ಬೇಕು ಅಂದರೆ ನಮ್ಮ ವಾಟ್ಸಪ್ ಸಂಖ್ಯೆ 9483091209. ಮತ್ತೊಮ್ಮೆ ನಮ್ಮ ವಾಟ್ಸಪ್ ಸಂಖ್ಯೆ 9483091209. ಈ ಒಂದು ಸಂಖ್ಯೆಗೆ ನಿಮ್ಮ ಉತ್ತರಗಳನ್ನು ಕಳುಹಿಸಿ ಕೊಡಬೇಕು, ಜೊತೆಗೆ ನಿಮ್ಮ ಹೆಸರುಗಳನ್ನು ಸಹ ಟೈಪ್ ಮಾಡಿ ಕಳಿಸಿ ಅಂತ ಹೇಳ್ತಾ ಇದ್ದೀನಿ. ಈಗ ಮೊದಲ ಪ್ರಶ್ನೆ ಅಂತ ನಾವು ಹೋಗೋಣ. ಹರಿದು ಬಂದು ಹೊಳೆ ಸಮುದ್ರ ಸೇರುವಂತಹ ಸ್ಥಳ, ಹರಿದು ಬರುವಂತಹ ಹೊಳೆ ಸಮುದ್ರವನ್ನು ಸೇರುವಂತಹ ಸ್ಥಳಕ್ಕೆ ಹೀಗೆನ್ನುವರು. ಉತ್ತರ 4 ಅಕ್ಷರಗಳನ್ನು ಒಳಗೊಂಡಿದೆ. ಉತ್ತರ 4 ಅಕ್ಷರಗಳನ್ನು ಒಳಗೊಂಡಿದೆ. ಪ್ರಶ್ನೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಹರಿದು ಬಂದ ಹೊಳೆ ಸಮುದ್ರ ಸೇರುವಂತಹ ಸ್ಥಳಕ್ಕೆ ಹೀಗೆಂದು ಕರೆಯುವರು, ಹೀಗೆಂದು ಹೆಸರು ಅಥವಾ ಹೀಗೆಂದು ಕರೆಯುವರು. ಉತ್ತರಗಳನ್ನು ಕಳಿಸ್ಕೊಡ್ಲಿಕ್ಕೆ ನಿಮಗೆ ಒಂದು ಗೀತೆಯ ಕಾಲಾವಕಾಶ ಇರುತ್ತೆ. ಈಗ ಕೇಳಿ ಪ್ರೀತ್ ಸೆ ಪ್ರೀತ್ ಸೆ ಚಿತ್ರದ ಗೀತೆಯನ್ನು ಅನೂಪ್ ಸಿಳಿನ್ ಅವರ ಧ್ವನಿಯಲ್ಲಿ, ಅರಸು ಅಂತಾರೆ ಅವರ ಸಾಹಿತ್ಯಕ್ಕೆ, ಅನೂಪ್ ಸಿಳಿನ್ ಅವರ ಸಂಗೀತ ಇರುವಂತಹ ಗೀತೆಯನ್ನು.

ಪದಬಂಧ ಗೇಮ್ ಶೋನಲ್ಲಿ ನಾವಿದ್ದೇವೆ. ನಾನು ಪ್ರಶ್ನೆಯನ್ನು ಕೇಳಿದ್ದೆ, ಹರಿದು ಬಂದು ಹೊಳೆಯನ್ನು ಸೇರುವ, ಸಮುದ್ರ ಸೇರುವಂತಹ ಸ್ಥಳಕ್ಕೆ ಹೀಗೆಂದು ಹೆಸರು ಅಂತ. ಅದಕ್ಕೆ ನೀವುಗಳು ಉತ್ತರವನ್ನು ಕಳಿಸ್ಕೊಟ್ಟಿದ್ದೀರಿ. ಸರಿಯಾದ ಉತ್ತರವನ್ನು ಯಾರು ಕಳಿಸ್ಕೊಟ್ಟಿದ್ದಾರೆ ಅಂತ ನೋಡ್ತಾ ಹೋಗೋಣ. ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ ಜಗದಂಬಿಕಾ ಹಂಸವೇಣಿ ಅವರು. ಎನ್ ರಾಘವನ್ ಹೊನ್ನೂರು ಹಲಿ ಹನುಮಂತಪುರದಿಂದ, ಇನ್ನು ದೇವಿ ಸಿಂಗ್ ಸರೋಜ ಸಿಂಗ್ ಅವರು ಚಾಮರಾಜಪೇಟೆಯಿಂದ, ಜಯಶೀಲ ಅವರು ಜೆ ಪಿ ನಗರದಿಂದ, ವರಲಕ್ಷ್ಮಿ ಅವರು ಪೀಣ್ಯದಿಂದ, ಹಾಗೆ ಸುದರ್ಶನ್ ರಾಜಗೋಪಾಲ್ ನಗರದಿಂದ, ಬನಶಂಕರಿಯಿಂದ ಕೌಸಲ್ಯ ಅವರ ಸಂದೇಶ ಉತ್ತರ ಸರಿಯಾಗಿದೆ. ಇನ್ನು ಜಿ ಎಸ್ ಚಂದನ ಚಿತ್ರದುರ್ಗದಿಂದ, ಪೂರ್ಣಿಮಾ ಮೇಸ್ತ್ರಿ ಅವರು ನಾರಾಯಣಪುರ ಧಾರವಾಡದಿಂದ, ಇನ್ನು ಸ್ವರೂಪ್ ಲೋಕೇಶ್ ಅವರು ಕುಣಿಗಲ್ನಿಂದ, ಗಾಯತ್ರಿ ಚಂದ್ರಶೇಖರ್ ಅವರು ಸಾಗರದಿಂದ, ಕೆಲವರು ಸಮಾಗಮ ಅಂತ ಕಳಿಸಿದಿರಿ. ಖಂಡಿತ ಸಮಾಗಮ ಅಲ್ಲ ಉತ್ತರ. ಹರೀಶ್ ಮಲ್ಲೇಶ್ವರ ಅವರ ಉತ್ತರ ಸರಿ ಇದೆ. ಇನ್ನು ನೇತ್ರ ಕೆಂಗೇರಿ ನಿಮ್ಮ ಉತ್ತರ ಸಹ ಸರಿ ಇದೆ. ಸುಬಾನ್ ಕೋರಿ ಹಂಪಸಾಗರದಿಂದ, ಇನ್ನು ಈಶಣ್ಣ ಮುತ್ತಿಗಾರನ ಹಳ್ಳಿಯಿಂದ, ಇನ್ನು ಕೆಲವರು ಜಲಸಂಧಿ ಅಂತ ಕಳಿಸಿದ್ದೀರಾ, ಖಂಡಿತ ಅದೂ ಸಹ ಅಲ್ಲ ಉತ್ತರ. ಇನ್ನು ಪೂಜಾ ಬೆಂಗಳೂರಿನಿಂದ, ಪೂರ್ಣಿಮಾ ಅವರು ಬೆಂಗಳೂರಿನಿಂದ ಸಂದೇಶವನ್ನು ಉತ್ತರನ ಕಳಿಸ್ಕೊಟ್ಟಿದ್ದಾರೆ. ಇನ್ನು ಬಿ ಎನ್ ಭರತ್ ಅವರು ಭರತ್ ನಗರದಿಂದ ಬೆಂಗಳೂರು, ಉಮೇಶ್ ಸಿರಿಗೆರೆಯಿಂದ, ಅರ್ಪಿತಾ ಬೆಂಗಳೂರಿನಿಂದ, ಹಾಗೆಯೇ ಅನುಪಮ

ಅವರು ಕುಮಾರ ಪಾರ್ಕ್ನಿಂದ, ಎನ್ ಜಿ ಬಸವರಾಜು ಚಿತ್ರದುರ್ಗದಿಂದ, ಪದ್ಮಾ ಅವರು ಸಹ ಕಳಿಸ್ಕೊಟ್ಟಿದ್ದಾರೆ, ಬಹ್ರೈನ್ನಿಂದ ಸಂದೇಶ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಇನ್ನು ಕೃಷ್ಣಾರೆಡ್ಡಿ ಗೌರಿಬಿದನೂರಿನಿಂದ, ಮೈಸೂರು ವಿದ್ಯಾಪುರಂನಿಂದ ಪ್ರಸಾದ್ ಅವರು ಜಲಪಾತ ಅಂತ ಕಳಿಸ್ಕೊಟ್ಟಿದ್ದಾರೆ, ಖಂಡಿತ ಅದು ಉತ್ತರ ಅಲ್ಲ. ಇನ್ನು ನಳಿನಾ ಧೀರಜ್ ಅವರು ಹಲಸೂರಿನಿಂದ ನಿಮ್ಮ ಉತ್ತರ ಸರಿ ಇದೆ. ರೋಹಿಣಿ ಮೋಹನ್ ಹಳೆ ಹುಬ್ಬಳ್ಳಿ ನಿಮ್ಮ ಉತ್ತರ ಸಹ ಸರಿ ಇದೆ. ಮಂಡ್ಯದ ಕಾವೇರಿ ನಗರದಿಂದ ರಾಘವೇಂದ್ರ ಎಮ್ ಎಸ್ ಪ್ರಜ್ವಲ್ ಅವರು ನಿಮ್ಮ ಉತ್ತರ ಸಹ ಸರಿ ಇದೆ. ಇನ್ನೊಬ್ಬರು ಕಳಿಸ್ಕೊಟ್ಟಿದ್ದಾರೆ ನದಿ ಮೂಲ ಅಂತ, ಅದೆಲ್ಲ ಅದಕ್ಕೆ ಹತ್ತಿರದ ಒಂದು ಪದ ಆಗತ್ತೆ ಅದು, ಹೌದು. ಇನ್ನು ಲಿಂಗರಾಜು ಬೊಮ್ಮೇನಹಳ್ಳಿಯಿಂದ ನಿಮ್ಮ ಉತ್ತರ ಸಹ ಸರಿ ಇದೆ. ಮಂಡಿಕಲ್ ಕೃಪಾ ಅವರು, ಇನ್ನು ಧರ್ಮಣ್ಣ ದನ್ನಿ ಅವರು ಉತ್ತರ ಸರಿ ಇದೆ. ಕಿರಣ್ ಜೋಶಿ ಬೆಂಗಳೂರಿನಿಂದ, ಬೆಳಗಾವಿಯಿಂದ. ಇನ್ನು ಎಸ್ ಜಗದೀಶ್ವರಾಚಾರ್ ಮಹಾಲಕ್ಷ್ಮಿ ಲೇಔಟ್ನಿಂದ, ವೆಂಕಟೇಶ್ ಕಬಾಡಿ ಬೆನ್ನಿಪೇಟೆಯಿಂದ, ಇನ್ನು ಕೆಲವರು ಮುಖಜಭೂಮಿ ಅಂತ ಕಳಿಸ್ಕೊಟ್ಟಿದ್ದಾರೆ, ಖಂಡಿತ ಅದಲ್ಲ ಉತ್ತರ. ಇನ್ನು ಪದ್ಮಶ್ರೀ ಕುಟುಂಬದಿಂದ ರಾಮಚಂದ್ರಪುರ ಬೆಂಗಳೂರು ನಿಮ್ಮ ಉತ್ತರ ಸಹ ಸರಿ ಇದೆ. ಇನ್ನು ಗೋಪಾಲಕೃಷ್ಣ ಪುರುಷನ್ ರಾಣಿಬೆನ್ನೂರು ನಿಮ್ಮ ಉತ್ತರ ಸಹ ಸರಿ ಇದೆ. ಹಾಗಾದರೆ ಸರಿಯಾದ ಉತ್ತರ ಏನಾಗಿತ್ತು? ಸರಿಯಾದ ಉತ್ತರ ಆಗಿತ್ತು ನದಿಮುಖ, ಹೌದು. ಹರಿದು ಬಂದು ಹೊಳೆಯನ್ನು ಸೇರುವಂತಹ ಸಮುದ್ರ ಸೇರೋದಕ್ಕೆ ನದಿಮುಖ ಎನ್ನುವಂತಹದ್ದು ಉತ್ತರ ಆಗಿತ್ತು. ಈಗ ನಿಮಗೆ ಮುಂದಿನ ಸುಳಿವನ್ನು ಕೊಡ್ತಾ ಇದ್ದೀನಿ, ಆದಷ್ಟು ಬೇಗ ಆ ಸುಳಿವನ್ನು ಕಂಡುಹಿಡಿಬೇಕು. ಏನಪ್ಪ ಹಾಗಾದರೆ ಅದು ಮುಂದಿನ ಸುಳಿವು ಅಂತ ನೀವು ಕೇಳೋದಾದರೆ, ಸ್ವೀಕೃತ ಮಗನಿಗೆ ಮಗ ಎಂಬರ್ಥದ ಪದ, ಸ್ವೀಕೃತ ಮಗ ಎಂಬರ್ಥದ ಪದವನ್ನು ಸೂಚಿಸುವಂತಹ ಇನ್ನೊಂದು ಪದ ಯಾವುದು ಅದು? ಅದು ಕೇವಲ 4 ಅಕ್ಷರಗಳ ಪದ ಆಗಿದೆ. ಆದಷ್ಟು ಬೇಗ ನೀವು ಉತ್ತರಗಳನ್ನು ಕಳಿಸ್ಕೊಡಿ, ನಿಮಗೆ ಒಂದು ಗೀತೆಯ ಕಾಲಾವಕಾಶ ಇರುತ್ತೆ.

0: ಹಂಗೆ ಬ್ಲಡ್ ಸ್ವಲ್ಪ ಕಮ್ಮಿ ಆದಂಗೆ.
1: ಆತ್ಮೀಯ ಕೆಳಗರೆ, ನಾನು ಪ್ರಶ್ನೆಯನ್ನು ಕೇಳಿದ್ದೆ. ಏನದು ಪ್ರಶ್ನೆ ಅಂದರೆ, ತುಂಬ ಸಿಂಪಲ್ ಆಗಿತ್ತು ಪ್ರಶ್ನೆ. ಅಂದರೆ ಮಗನನ್ನು, ಅಂದರೆ ಒಬ್ಬ ಪುತ್ರನನ್ನು

ಪ್ರಶ್ನೆಯನ್ನ ಕೇಳಿದ್ದೆ ನಾನು, ಸ್ವೀಕೃತ ಮಗ ಎಂಬರ್ಥದ ಪದವನ್ನ ಬರುವಂತಹ ಇನ್ನೊಂದು ಅರ್ಥದ ಪದ ಏನು ಅಂತ. ಬಹುತೇಕರು ಅದಕ್ಕೆ ಸರಿಯಾದ ಉತ್ತರಗಳನ್ನೇ ಕಳಿಸ್ಕೊಟ್ಟಿದ್ದೀರಿ ಅನ್ಕೊಳ್ತಾ ಇದ್ದೀನಿ, ಯಾಕಂದ್ರೆ ತುಂಬಾ ಉತ್ತರಗಳು ಬಂದಿವೆ. ಅದರಲ್ಲಿ ಯಾವ್ಯಾವುದು ಸರಿಯಾದ ಉತ್ತರ ಕಳಿಸ್ಕೊಟ್ಟಿದ್ದೀರಿ ಅವರ ಹೆಸರುಗಳನ್ನ ನಾನು ಓದ್ತಾ ಹೋಗ್ತೀನಿ. ಜಗದಂಬಿಕಾ ಹಂಸವೇಣಿ ಅವರು, ಇನ್ನು ಬೆಂಗಳೂರು ಲಾಲ್ಬಾಗ್ನಿಂದ ಪೂರ್ಣಿಮಾ ಅವರು, ಇನ್ನು ನವೋದಯ ನಾಗರಾಜ್ ಅವರು, ಹರೀಶ್ ಮಲ್ಲೇಶ್ವರ, ದಯಮಾಡಿ ನಿಮ್ಮ ಹೆಸರುಗಳನ್ನು ದಯಮಾಡಿ ಉತ್ತರದ ಪಕ್ಕದಲ್ಲಿ ಹಾಕಿ ಕಳಿಸ್ಕೊಡ್ಬೇಕು. ಇನ್ನು ಕಬಾಡಿ ವೆಂಕಟೇಶ್ ಅವರು ಇಂದಿರಾನಗರ ಬೆನ್ನಿಪೇಟೆಯಿಂದ, ಹೊನ್ನೂರು ಅಲಿ ಅವರು ಹನುಮಂತಪುರದಿಂದ, ಚಂದ್ರಕಲಾ ಮಲ್ಲೇಶ್ವರ ಅವರು, ಇನ್ನು ಸುಮಾ ಅವರು ರಾಜಾಜಿನಗರದಿಂದ, ಎನ್ ರಾಘವನ್ ಅವರು, ಇನ್ನು ಲಿಂಗರಾಜು ಬೊಮ್ಮೇನಹಳ್ಳಿಯಿಂದ, ಬಿ ಎನ್ ಭರತ್ ಅವರು ಬೆಂಗಳೂರಿನಿಂದ, ಜಯಶೀಲ ಅವರು ಜೆ ಪಿ ನಗರದಿಂದ, ಸುಭಾಂಗ್ ಕೋರಿ ಅವರು ಹಂಪಸಾಗರದಿಂದ, ಇನ್ನು ನೇತ್ರ ನಟರಾಜ್ ಅವರು ಚಿತ್ರದುರ್ಗದಿಂದ, ಗಾಯತ್ರಿ ಚಂದ್ರಶೇಖರ್ ಅವರು, ಇನ್ನು ರೇಖಾ ಯಲಹಂಕದಿಂದ, ಸ್ಫೂರ್ತಿ ಶ್ರೇಯ ತಿಂಡ್ಲುಯಿಂದ, ಇನ್ನು ಮಾಧವಿ ಪ್ರಸಾದ್ ಅವರು ತಿಂಡ್ಲುಯಿಂದ, ಸುಜಾತ ಆರ್ ಗಣೇಶ್ ರಾಜಾಜಿನಗರದಿಂದ, ಹಾಗೆ ಅನುಪಮಾ ಅವರು ಕುಮಾರ ಪಾರ್ಕ್ನಿಂದ, ಗೀತಾ ಜೋಶಿ ಅವರು ಅಹಮದಾಬಾದ್ನಿಂದ, ಕೌಸಲ್ಯ ಬನಶಂಕರಿಯಿಂದ, ಸುಮಾ ಅವರು ಚಿಕ್ಕಮಗಳೂರಿನಿಂದ, ಸುದರ್ಶನ್ ರಾಜಗೋಪಾಲ ನಗರದಿಂದ, ಎನ್ ಜಿ ಬಸವರಾಜ್ ಅವರು ಚಿತ್ರದುರ್ಗದಿಂದ, ಅರ್ಪಿತಾ ಬೆಂಗಳೂರಿನಿಂದ, ಹಾಗೆಯೇ ರೋಹಿಣಿ ಮೋಹನ್ ಹಳೆ ಹುಬ್ಬಳ್ಳಿಯಿಂದ, ಅಶೋಕ್ ಕುಮಾರ್ ಹೊಸಕೇರನ ಹಳ್ಳಿಯಿಂದ, ಹಾಗೆಯೇ ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣದನ್ನಿ ಅವರು, ಇನ್ನು ರೂಪಾ ಪಾಂಡುರಂಗರಾವ್ ಚಿತ್ರದುರ್ಗದಿಂದ, ಜಿ ಎಸ್ ಚಂದನ ಚಿತ್ರದುರ್ಗದಿಂದ, ಪೂಜಾ ಬೆಂಗಳೂರಿನಿಂದ, ಪೂರ್ಣಿಮಾ ಮೇಸ್ತ್ರಿ ಅವರು ನಾರಾಯಣಪುರ ಧಾರವಾಡದಿಂದ, ದಯಮಾಡಿ ನಿಮ್ಮ ಹೆಸರುಗಳನ್ನು ಹಾಕಿ ಕಳಿಸಿ. ಅನೇಕರು ತಮ್ಮ ಹೆಸರುಗಳನ್ನೇ ಹಾಕಿಲ್ಲ, ದಯಮಾಡಿ ನಿಮ್ಮ ಹೆಸರುಗಳನ್ನು ಮೆನ್ಷನ್ ಮಾಡಿ ಉತ್ತರದ ಜೊತೆಗೆ. ಇನ್ನು ಎಂ ಈಶಣ್ಣ ಮುತ್ತಿಗಾರಹಳ್ಳಿಯಿಂದ, ಕಾಂಬಳೆ ಅವರು ಮೊಳಕಾಲ್ಮೂರಿನಿಂದ, ನಳೀನ್ ಧೀರಜ್ ಅವರು ಹಲಸೂರು ಬೆಂಗಳೂರಿನಿಂದ, ಕಿರಣ್ ಜೋಶಿ ಅವರು ಬೆಳಗಾವಿಯಿಂದ, ಉದಯ್ ಕರ್ಕೇರ ಅವರು ಉಡುಪಿಯಿಂದ, ಉಮೇಶ್ ನಾರಾಯಣ ಸ್ವಾಮಿ ಅವರು, ಇನ್ನು ಜಗದೀಶ್ ಎಂ ಕೋಟೆಯಿಂದ, ಮಮತಾ ರಘು ಅವರು ಕಡೂರಿನಿಂದ, ಕೃಷ್ಣಾರೆಡ್ಡಿ ಅವರು ಗೌರಿಬಿದನೂರಿನಿಂದ, ಪದ್ಮಶ್ರೀ ಕುಟುಂಬದಿಂದ ರಾಮಚಂದ್ರಪುರ ಇವರು ಬೆಂಗಳೂರಿನಿಂದ, ಮಹೇಶ್ ಅವರು ಮಂಡ್ಯದಿಂದ, ಇನ್ನು ಸಾವಿತ್ರಿ ಶಂಕರ್ ಗಜೇಂದ್ರಗಡದಿಂದ, ವರಲಕ್ಷ್ಮಿ ಅವರು ಪಿಂಡ್ಯದಿಂದ, ಮೈಸೂರು ವಿದ್ಯಾಪುರಂನಿಂದ, ರಾಮಪ್ರಸಾದ್ ಅವರು, ಹಾಗೆ ಅನೇಕರ ಉತ್ತರಗಳು ಬರ್ತಾ ಇದ್ದಾವೆ ಖಂಡಿತ. ಇಂದುಮತಿ ನಾಯಕ್ ಅವರು, ಇನ್ನು ಮೂರ್ತಿ ಅವರ ಉತ್ತರ ಸರಿ ಇದೆ, ಕೆಲವರು ಶ್ರೀಕಂಠ ಶ್ರೀಮಂತ ಅಂತ ಕಳಿಸಿದ್ದೀರಾ, ನನಗಂತೂ ಅದು ಉತ್ತರ ಯಾವುದಕ್ಕೆ ಕಳಿಸಿದ್ದೀರಿ ಅಂತ ನನಗಂತೂ ಗೊತ್ತಿಲ್ಲ. ಇನ್ನು ಸಾಯಿಪ್ರಿಯ ಅವರು ಕೇರಳದಿಂದ, ಇನ್ನು ದೇವಿ ಸಿಂಗ್ ಸರೋಜ ಸಿಂಗ್ ಅವರು ಚಾಮರಾಜಪೇಟೆಯಿಂದ, ರಾಯಭಾಗದಿಂದ ಕಲಾವತಿ ಅವರು, ಜಿ ಮಂಜುನಾಥ್ ಅವರು ತ್ಯಾಗರಾಜನ ಕೆರೆ ಚಳ್ಳಕೆರೆಯಿಂದ, ಇನ್ನು ಪ್ರಭಾಕರ್ ಪ್ರಾಪ್ತಿಯವರು ವಿದ್ಯಾನಗರ ಹುಬ್ಬಳ್ಳಿಯಿಂದ, ನೇತ್ರ ಅವರು ಕೆಂಗೇರಿಯಿಂದ, ಜಗದೀಶ್ವರ ಚಾರ್ ಮಹಾಲಕ್ಷ್ಮಿ ಲೇಔಟ್ನಿಂದ, ಬಹರೈನಿಂದ ಪದ್ಮಾ ಅವರು, ಇನ್ನು ಅನೇಕರ ಉತ್ತರಗಳದು ಬರ್ತಾ ಇದ್ದಾವೆ, ಆದರೆ ಎಲ್ಲ ಉತ್ತರಗಳನ್ನು ಓದಲಿಕ್ಕೆ ಸಾಧ್ಯ ಆಗ್ತಿಲ್ಲ, ಕ್ಷಮಿಸಿ. ಹಾಗಾದರೆ ಸರಿಯಾದ ಉತ್ತರ ಏನಾಗಿತ್ತಪ್ಪ ಅಂದರೆ, ಸರಿಯಾದ ಉತ್ತರ ಆಗಿತ್ತು ದತ್ತುಪುತ್ರ. ತುಂಬ ಏನು ಈಸಿಯೆಸ್ಟ್, ತುಂಬ ಅತ್ಯಂತ ಸರಳವಾದ ಉತ್ತರ ಇದಾಗಿತ್ತು. ಇನ್ನು ನಿಮ್ಮ ಮುಂದಿನ ಪ್ರಶ್ನೆಗೆ ಹೋಗುವಂಥ ಸಮಯ, ಬಿತ್ತನೆಗೆ ಬಳಸುವ ಪಶು ಎಂಬರ್ಥದ ಪದ. ಇನ್ನೊಮ್ಮೆ ಪ್ರಶ್ನೆನ ಕೇಳ್ತಾ ಇದ್ದೀನಿ, ಬಿತ್ತನೆಗೆ ಬಳಸುವಂತಹ ಪಶು ಎಂಬರ್ಥದ ಪದ ಎಂಬ ಅರ್ಥವನ್ನು ಕೊಡುವಂತಹ ಪದ. ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಪ್ರಶ್ನೆಯನ್ನು, ಅರ್ಥ ಆಗಿಲ್ಲ ಅಂದರೆ ಬೇಕಾದ್ರೆ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಬಿತ್ತನೆಗೆ ಬಳಸುವ ಪಶು ಎಂಬರ್ಥದ ಪದ ಇದು ನಾಲ್ಕು ಅಕ್ಷರಗಳ ಉತ್ತರ ಆಗಿರುತ್ತೆ. ಇದೇ ನಿಮಗೆ ಸುಳಿವು, ಆದಷ್ಟು ಬೇಗ ಉತ್ತರವನ್ನು ಕಳಿಸಿಕೊಡಿ.

ಆತ್ಮೀಯ ಕೇಳುಗರೆ, ನಾನು ಪ್ರಶ್ನೆಯನ್ನ ಕೇಳಿದೆ ನಿಮಗೆ. ಬಿತ್ತನೆಗೆ ಬಳಸುವ ಪಶು ಎಂಬರ್ಥದ ಪದ ಅಂತ, ಆದರೆ ನಾನು ಅಂದುಕೊಂಡಂತಹ ಉತ್ತರ ಅಥವಾ ನನಗೆ ಸಿಕ್ಕಿರುವಂತಹ ಉತ್ತರಕ್ಕೂ ನೀವು ಕಳಿಸಿರುವ ಉತ್ತರಗಳಿಗೂ ಒಂದಷ್ಟರ ಮಟ್ಟಿಗೆ ಹೋಲಿಕೆ ಇರೋದರಿಂದ ನೀವು ಕಳಿಸಿರುವಂತಹ ಇನ್ನೊಂದು ಉತ್ತರವನ್ನು ಸಹ ನಾನು ಅಕ್ಸೆಪ್ಟ್ ಮಾಡ್ತೀನಿ. ಹಾಗಾದರೆ ಯಾರ್ಯಾರು ಸರಿಯಾದ ಉತ್ತರಗಳನ್ನು ಕಳಿಸ್ಕೊಟ್ಟಿದ್ದೀರಿ ಅಂತ ನೋಡ್ತಾ ಹೋಗೋಣ. ಸರಿಯಾದ ಉತ್ತರ ಕಳಿಸ್ಕೊಟ್ಟಿದ್ದಾರೆ ಹೊನ್ನೂರು ಹಲಿ ಹನುಮಂತಪುರದಿಂದ, ಇನ್ನು ಪೂರ್ಣಿಮಾ ಬೆಂಗಳೂರಿನಿಂದ, ಹಾಗೆ ನೇತ್ರ ನಟರಾಜ್ ಅವರು ಚಿತ್ರದುರ್ಗದಿಂದ, ಸುಭಾಂಕೋರಿ ಹಂಪಸಾಗರದಿಂದ, ಇನ್ನು ಕೆಲವರು ಪಶುಪತಿ ಅಂತ ಕಳಿಸಿದ್ರು, ಅದು ಪಶುಪತಿ ಅಲ್ಲ. ಇನ್ನು ಎನ್ ರಾಘವನ್ ಅವರ ಉತ್ತರ ಸರಿ ಇದೆ. ಸುಜಾತ ಆರ್ ಗಣೇಶ್ ಅವರು ರಾಜಾಜಿನಗರದಿಂದ, ನಿಮ್ಮ ಉತ್ತರ ಸಹ ಸರಿ ಇದೆ. ಬಿ ಎನ್ ಭರತ್ ಅವರು, ಇನ್ನು ಸಾವಿತ್ರಿ ಉಮೇಶ ದಾವಣಗೆರೆಯಿಂದ, ಇನ್ನು ನಳೀನ್ ಧೀರಜ್ ಅವರು ಹಲಸೂರು ಬೆಂಗಳೂರಿನಿಂದ, ಕಿರಣ ಜೋಶಿ ಬೆಳಗಾವಿಯಿಂದ, ಇನ್ನು ಗೌರಮ್ಮ ಅವರು

ಕಾವೇರಿಯಿಂದ, ಕಲಬುರಗಿ ಜಿಲ್ಲೆಯಿಂದ ಧರ್ಮಣ್ಣ ದನಿ ಅವರು, ರೇಖಾಯಿಂದ ರೇಖಾ ಅವರು ಯಲಹಂಕದಿಂದ, ಇನ್ನು ಅನೇಕರು ಬೇರೆ ಬೇರೆ ಉತ್ತರಗಳನ್ನು ಕಳಿಸ್ಕೊಟ್ಟಿದ್ದೀರಿ. ಅತ್ಯಂತ ಸುಲಭವಾದ ಪ್ರಶ್ನೆ, ಸುಲಭವಾದ ಉತ್ತರ ಕಳಿಸ್ಕೊಡಬಹುದಿತ್ತು ನೀವು ನನ್ನ ಪ್ರಕಾರ, ಬಟ್ ನಿಮ್ಮ ಪ್ರಕಾರ ಹೇಗೆ ಅಂತ ನನಗೆ ಗೊತ್ತಿಲ್ಲ. ಇನ್ನು ಪ್ರತಿಭಾ ರಾಘವೇಂದ್ರ ಅವರು ಚೂರನೂರಿಂದ, ಅನೇಕರು ತಪ್ಪು ತಪ್ಪು ಉತ್ತರಗಳನ್ನು ಕಳಿಸ್ಕೊಟ್ಟಿದ್ದೀರಿ ಬಹುತೇಕರು.

ಇನ್ನು ದೇವಿ ಸಿಂಗ್ ಸರೋಜ ಸಿಂಗ್ ಅವರು ಚಾಮರಾಜಪೇಟೆಯಿಂದ. ಬಹುತೇಕರು ತಪ್ಪು ಅರ್ಥ ಮಾಡ್ಕೊಂಡಿದ್ದೀರಾ ನಾನು ಕೇಳಿದ ಪ್ರಶ್ನೆಯನ್ನು ಅಂತ ಗೊತ್ತಾಗ್ತಿಲ್ಲ ನನಗೆ. ಯಾಕಂದರೆ ಕೆಲವರು ಏನೇನೋ ಕಳಿಸ್ಕೊಟ್ಟಿದ್ದೀರಿ ಉತ್ತರಗಳು. ಜೋಡಿ ನೇತ್ರ ಅವರು ಕೆಂಗೇರಿ, ನಿಮ್ಮ ಉತ್ತರ ಸರಿ ಇದೆ ನೇತ್ರ ಅವರದ್ದು. ಇನ್ನು ಜಗದಂಬಿಕಾ ಹಂಸವೇಣಿ, ನಿಮ್ಮ ಉತ್ತರ ಸಹ ಸರಿ ಇದೆ. ಇನ್ನು ಗಾಯತ್ರಿ ಚಂದ್ರಶೇಖರ್ ಅವರು, ಅವರು ತುಂಬ ಬುದ್ಧಿವಂತರಾಗಿದ್ದಾರೆ, ಮೂರು ಉತ್ತರಗಳನ್ನು ಕಳಿಸ್ಕೊಟ್ಟಿದ್ದಾರೆ. ಯಾವುದಾದ್ರೂ ನೀವು ಇಟ್ಕೊಳ್ಳಿ ಅದನ್ನು, ಯಾವ ಸರಿ ಉತ್ತರ ಇದೆ ಅದನ್ನು ತಗೊಳ್ಳಿ ಅಂತ. ಇನ್ನು ಆಶಾ ಶ್ರೀನಿವಾಸ್ ಅವರು ಬನ್ನಿಪೇಟೆಯಿಂದ, ಅನುಪಮ ಅವರು ಕುಮಾರಪ್ಪನಿಂದ, ಅನೇಕರು ಕಳಿಸ್ಕೊಟ್ಟಿದ್ದೀರಿ. ಆದರೆ ನನ್ನ ಉತ್ತರಕ್ಕೂ ನಿಮ್ಮ ಉತ್ತರಕ್ಕೂ ಸಾಮ್ಯತೆ ಸಿಗ್ತಾ ಇಲ್ಲ. ಆ ಕಾರಣಕ್ಕೆ ನಿಮ್ಮ ಉತ್ತರಗಳನ್ನು ಕನ್ಸಿಡರ್ ಮಾಡೋದಾ ಬೇಡವಾ ಅನ್ನೋದು ಪ್ರಶ್ನೆ. ಪರವಾಗಿಲ್ಲ, ಈಗ ನಾನು ಹೇಳಿದಂಥ ಹೆಸರುಗಳು ಏನಿದ್ದಾವೆ ಅವರೆಲ್ಲರೂ ಸಹ ನನ್ನ ಉತ್ತರಕ್ಕೆ ಹತ್ತಿರದ ಉತ್ತರಗಳನ್ನು ಕಳಿಸ್ಕೊಟ್ಟಿದ್ದೀರಿ. ಅವರಿಗಾಗಿ ಪ್ರೀತಿಯ ಚಪ್ಪಾಳೆ ಇದೆ. ಆದರೆ ಸರಿಯಾದ ಉತ್ತರ ಏನು ಅಂತ ನಾವು ತಿಳ್ಕೊಬೇಕಲ್ವಾ. ಸರಿಯಾದ ಉತ್ತರ ಏನಪ್ಪ ಅಂದರೆ ಹೂಡು ಪ್ರಾಣಿ ಅಂತ. ಹೂಡು ಪ್ರಾಣಿ ಅಂತ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಆದರೆ ಅನೇಕರು ಎತ್ತುಗಳು ಅಂತ ಕಳಿಸ್ಕೊಟ್ಟಿದ್ದೀರಿ, ಜೋಡಿ ಎತ್ತು ಎತ್ತು ಅಂತ ಕಳಿಸ್ಕೊಟ್ಟಿದ್ದೀರಿ. ಅದು ಸಹ ಉತ್ತರವಾಗಿ ನಾವು ಪರಿಗಣಿಸಬಹುದಾಗಿದೆ. ಅದರಿಂದಾಗಿ ಜೋಡಿ ಎತ್ತು ಅಥವಾ ಎತ್ತುಗಳು ಸಹ ಒಂದು ಉತ್ತರಕ್ಕೆ ಸರಿ ಹೊಂದುತ್ತವೆ ಅಥವಾ ಅದಕ್ಕೆ ಸರಿಸಮಾನವಾದ ಅರ್ಥವನ್ನು ಕೊಡುವಂತಹ ಪದ ಆಗಿದೆ. ಇನ್ನು ಮುಂದಿನ ಪ್ರಶ್ನೆಯತ್ತ ನಾವು ಹೋಗೋಣ. ಪಶುಗಳನ್ನು ಪ್ರೀತಿಸುವವ ಎಂದರ್ಥ ನೀಡುವಂತಹ ಪದ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಪಶುಗಳನ್ನು ಪ್ರೀತಿಸುವವ ಎಂದರ್ಥ ನೀಡುವಂತಹ ಎನ್ನುವಂತಹ ಅರ್ಥವನ್ನು ನೀಡುವಂತಹ ಪದ ಯಾವುದದು? ಅದು ನಾಲ್ಕು ಅಕ್ಷರದ ಪದ. ಆದಷ್ಟು ಬೇಗ ನಿಮ್ಮ ಉತ್ತರಗಳನ್ನು ಕಳಿಸ್ಕೊಡಿ. ನಿಮಗೆ ಒಂದು ಹಾಡಿನ ಕಾಲಾವಕಾಶ ಇರುತ್ತೆ.

ಆತ್ಮೀಯ ಕೇಳುಗರೆ, ನಾನು ಪ್ರಶ್ನೆಯನ್ನು ಕೇಳಿದ್ದೆ ನಿಮಗೆ. ಏನಪ್ಪ ಪ್ರಶ್ನೆ ಅದು ಅಂದರೆ, ಪಶುಗಳನ್ನು ಪ್ರೀತಿಸುವವ ಎಂದರ್ಥ ಬರುವಂತಹ ಪದ ಯಾವುದು ಅಂತ. ಅನೇಕರು ಉತ್ತರಗಳನ್ನು ಕಳಿಸ್ಕೊಟ್ಟಿದ್ದೀರಿ. ಯಾರ್ಯಾರು ಸರಿಯಾದ ಉತ್ತರಗಳನ್ನು ಕಳಿಸ್ಕೊಟ್ಟಿದ್ದೀರಿ ಅಂತ ನೋಡ್ತಾ ಹೋಗೋಣ. ಅಥವಾ ನನ್ನ ಉತ್ತರಕ್ಕೆ ಸಮಾನಾರ್ಥಕ ಉತ್ತರ ಕೊಟ್ಟಿರುವಂತಹ ಉತ್ತರಗಳನ್ನು ಸಹ ನಾನು ಇಲ್ಲಿ ಪರಿಗಣಿಸ್ತೀನಿ. ಈಗ ಉತ್ತರಗಳನ್ನು ಸರಿಯಾಗಿ ನೀಡಿರುವಂತಹ ಅವರ ಹೆಸರುಗಳನ್ನು ಹೇಳ್ತೀನಿ. ಜಗದಂಬಿಕಾ ಹಂಸವೇಣಿ ಅವರು, ನವೋದಯ ನಾಗರಾಜ್ ಅವರು, ಬಿ ಎನ್ ಭರತ್ ಅವರು, ಹಾಗೆ ಪೂರ್ಣಿಮಾ ಬೆಂಗಳೂರಿನಿಂದ, ರವಿಕುಮಾರ್ ಎಂ, ಇನ್ನು ಕಬಾಡಿ ವೆಂಕಟೇಶ್ ಅವರು ಬೆನ್ನಿಪೇಟೆಯಿಂದ, ಇನ್ನು ಕೆಲವರು ತಪ್ಪು ತಪ್ಪು ಉತ್ತರಗಳನ್ನು ಕಳಿಸ್ಕೊಟ್ಟಿದ್ದೀರಿ. ಹರೀಶ್ ಮಲ್ಲೇಶ್ವರ, ನಿಮ್ಮ ಉತ್ತರ ಸರಿ ಇದೆ. ಹೊನ್ನೂರು ಹಲಿ ಹನುಮಂತನಗರದಿಂದ, ಇನ್ನು ವರಲಕ್ಷ್ಮಿ ಅವರು ಪೀಣ್ಯದಿಂದ, ಇನ್ನು ಲಿಂಗರಾಜು ಅವರು ಬೊಮ್ಮೇನ ಹಳ್ಳಿಯಿಂದ, ಮಾಧವಿ ಪ್ರಸಾದ್ ಅವರು ತಿಂಡ್ಲೂಯಿಂದ, ಕೌಸಲ್ಯ ಅವರು ಬನಶಂಕರಿಯಿಂದ, ಇನ್ನು ಅಶೋಕ್ ಕುಮಾರ್ ಅವರು ಇನ್ನು ಅನುಪಮ ಅವರು ಕುಮಾರ ಪಾರ್ಕ್ನಿಂದ, ನೇತ್ರ ಅವರು ಕೆಂಗೇರಿಯಿಂದ, ಎಂ ಈಶಣ್ಣ ಅವರು ಮುತ್ತಿಗಾನಹಳ್ಳಿಯಿಂದ, ಇನ್ನು ಬೇರೆಯವರು ಸಹ ಉತ್ತರಗಳನ್ನು ಕಳಿಸ್ಕೊಟ್ಟಿದ್ದೀರಿ. ಎನ್ ಜಿ ಬಸವರಾಜು ಚಿತ್ರದುರ್ಗದಿಂದ, ಜಯಶೀಲ ಅವರು ಜೆ ಪಿ ನಗರದಿಂದ, ಸ್ಫೂರ್ತಿ ಶ್ರೇಯ ಅವರು ತಿಂಡ್ಲೂಯಿಂದ, ಕಲಬುರಗಿಯಿಂದ, ಧರ್ಮಣ್ಣ ಧನ್ಯ ಅವರು. ನಾನು ಆಗಲೇ ಹೇಳ್ತಿದ್ದೆ, ದಯಮಾಡಿ ನಿಮ್ಮ ಉತ್ತರದ ಜೊತೆಗೆ ನಿಮ್ಮ ಹೆಸರುಗಳನ್ನು ಸಹ ಹಾಕಿ ಕಳಿಸಿ ಅಂತ. ಅನೇಕರು ಆ ಕೆಲಸ ಮಾಡಿಲ್ಲ. ಇನ್ನು ಬಿ ವಿ ರಾಧಾನು ಅವರ ಉತ್ತರ ಸರಿ ಇದೆ. ಉಮೇಶ್ ಸಿರಿಗೆರೆ, ನಿಮ್ಮ ಉತ್ತರ ಸಹ ಸರಿ ಇದೆ. ಎನ್ ರಾಘವನ್, ಇನ್ನು ಸುಮಾ ಅವರು ಚಿಕ್ಕಮಗಳೂರಿನಿಂದ, ನಿಮ್ಮ ಉತ್ತರ ಸಹ ಸರಿ ಇದೆ. ಸುದರ್ಶನ್ ಅವರು ರಾಜಗೋಪಾಲನಗರದಿಂದ, ವಿ ಲೀಲಾ ಅವರು ಶಿವಮೊಗ್ಗದಿಂದ, ಪ್ರತಿಭಾ ರಾಘವೇಂದ್ರ ಅವರು, ಇನ್ನು ಉದಯ ಕರ್ಕೇರ ಅವರು ಉಡುಪಿಯಿಂದ, ಬಹ್ರೈನಿಂದ ಪದ್ಮಾ ಅವರು, ಜಿ ಎಸ್ ಚಂದನ ಅವರು ಚಿತ್ರದುರ್ಗದಿಂದ, ಅನಸೂಯ ಮೂರ್ತಿ ಅವರು ಮತ್ತಿಕೆರೆಯಿಂದ, ವಿದ್ಯಾ ಅವರು ಹಾವೇರಿಯಿಂದ, ಇನ್ನು ಮಮತಾ ರಘು ಅವರು ಕಡೂರಿನಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ, ಉತ್ತರ ಸರಿಯಾದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ನುಂಕಪ್ಪ ಕಾಂಬಳೆ ಅವರು ಮೊಳಕಾಲ್ಮೂರಿನಿಂದ, ಅರ್ಪಿತಾ ಅವರು ಬೆಂಗಳೂರಿನಿಂದ, ಎಸ್ ಜಗದೀಶ್ವರಾಚಾರ್ ಮಹಾಲಕ್ಷ್ಮಿ ಲೇಔಟ್ನಿಂದ, ಅನಿಲ್ ಭೀಷ್ಮಣ್ಣನವರ್ ಅವರು ಶಮೇನವಾಡಿಯಿಂದ ಚಿಕ್ಕೋಡಿ, ಇನ್ನೊಬ್ರು ಇಲ್ಲಿ ಕಳಿಸ್ಕೊಟ್ಟಿದ್ದಾರೆ ಪಕ್ಷಿ ಪ್ರೇಮಿ ಅಂತ, ಅದು ತಪ್ಪು ಉತ್ತರ ಆಗಿದೆ. ಇನ್ನು ಗಾಯತ್ರಿ ಚಂದ್ರಶೇಖರ್ ಅವರ ಉತ್ತರ ಸರಿ ಇದೆ. ಮೈಸೂರು ವಿದ್ಯಾಪುರಂನಿಂದ ರಾಮಚಂದ್ರ ಪ್ರಸಾದ್, ನಿಮ್ಮ ಉತ್ತರ ಸಹ ಸರಿ ಇದೆ. ಕಿರಣ್ ಜೋಶಿ ಬೆಳಗಾವಿಯಿಂದ, ವಿರೂಪಾಕ್ಷಪ್ಪ ಮಡಿವಾಳರ ಹಿಂದರಗಿ ಕೊಪ್ಪಳದಿಂದ, ಇನ್ನು ಅನೇಕರು ಉತ್ತರಗಳು ಬರ್ತಾನೆ ಇದ್ದಾವೆ ಖಂಡಿತ. ಆದರೆ ಸಮಯಾವಕಾಶ ಇಲ್ಲದೆ ಇರೋದರಿಂದ ಉತ್ತರವನ್ನು ನಾನು ಹೇಳಲೇಬೇಕಾಗಿದೆ. ಸರಿಯಾದ ಉತ್ತರ ಏನಪ್ಪ ಅಂದರೆ, ಸರಿಯಾದ ಉತ್ತರ ಪ್ರಾಣಿ ಪ್ರಿಯ, ಅಥವಾ ಏನಂತ ಹೇಳ್ಬೋದು, ಅದಕ್ಕಿಂತಲೂ ಅನೇಕರು ಬೇರೆ ಬೇರೆ ಉತ್ತರಗಳನ್ನು ಕೊಟ್ಟಿದ್ದೀರಿ. ಸಮಾನಾರ್ಥಕ ಪದಗಳನ್ನು ಪ್ರಾಣಿ ಪ್ರಿಯ ಅಂತ ಅನ್ನುವಂಥದ್ದು ಅದಕ್ಕೆ ಸರಿಯಾಗಿ ಒಪ್ಪುವಂತಹ ಪದವಾಗಿದೆ, ಅಥವಾ ಪಶುಪ್ರೇಮಿ ಅಥವಾ ಪ್ರಾಣಿಪ್ರೇಮಿ, ಈ ಒಂದು ಅರ್ಥಗಳು ಸರಿಯಾಗಿರುತ್ತೆ. ಆದರೆ ಕೆಲವರು ಪಶುಪತಿ ಅನ್ನುವಂತಹ ಉತ್ತರವನ್ನು ಕೊಟ್ಟಿದ್ದೀರಿ. ಪಶುಪತಿ ಎಂಬುದರ ಅರ್ಥ ಏನಪ್ಪ ಅಂದರೆ, ಪಶುಗಳ ಒಡೆಯ ಅಂತ. ನಾನಿಲ್ಲಿ ಕೇಳಿರುವಂತಹದ್ದು, ಪಶುಗಳನ್ನು ಪ್ರೀತಿಸುವವನನ್ನು ಏನಂತ ಕರೀತಾರೆ ಅಂತ. ಪಶುಗಳ ಒಡೆಯ ಎನ್ನುವಂತಹ ಅರ್ಥ ಬರುವ ಪದಗಳನ್ನು ನಾನು ಕೇಳಿಲ್ಲ. ಪಶುಪತಿ ಎಂಬುದರ ಅರ್ಥವಾಗಿದೆ ಪಶುಗಳ ಒಡೆಯ ಅಂತ. ಪಶುಗಳನ್ನು ಪ್ರೀತಿಸುವವನು ಪ್ರಾಣಿಪ್ರೇಮಿ ಆಗ್ತಾನೆ, ಅಥವಾ ಪ್ರಾಣಿಪ್ರೇಮಿ ಅಂತ ನಾವು ಕರೀಬೋದು. ಸಮಯ ಈಗಾಗಲೇ 1:57 ಆಗಿದೆ. ಒಂದು ಗೀತೆಯನ್ನು ಕೇಳ್ಕೊಂಡ್ಬಂದ್ಬಿಡೋಣ.

ಆತ್ಮೀಯ ಕೇಳುಗರೆ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ನಿಮಗೆಲ್ಲ ತುಂಬಹೃದಯ ಧನ್ಯವಾದ. ಅನೇಕರು ಸರಿಯಾದ ಉತ್ತರಗಳನ್ನು ಕೊಟ್ಟಿದ್ದೀರಿ, ಆದರೆ ತುಂಬ ಸಮಯ, ನಿಮಗೂ ಇನ್ನಷ್ಟು ಪ್ರಶ್ನೆಗಳನ್ನು ಕೇಳಬೇಕು ಅಂತ ಆಸೆ ಇದೆ, ಆದರೆ ಸಾಕಷ್ಟು ಸಮಯ ಇಲ್ಲದೆ ಇರುವ ಕಾರಣದಿಂದಾಗಿ ಇಲ್ಲಿಗೆ ನಮ್ಮ ಪದಬಂಧ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಮುಂದಿನ ಪ್ರಸಾರದಲ್ಲಿ ಅಥವಾ ಮುಂದಿನ ಏನು ಬುಧವಾರ ಇದೇ ಕಾರ್ಯಕ್ರಮದಲ್ಲಿ ಪದಬಂಧ ಕಾರ್ಯಕ್ರಮ ಇರುತ್ತೆ, ಖಂಡಿತ ನೀವು ಭಾಗವಹಿಸಿ.

0: ಮತ್ತೆ ಅವರು ಎಫ್ ಎಂ ರೇನ್ಬೋದಲ್ಲಿ ಕೂಡ ಕೆಲಸ ಮಾಡ್ತಾರೆ. ಅಲ್ಲಿಯ ಟಾಪಿಕ್ಕು ಇಲ್ಲಿಯ ಟಾಪಿಕ್ಕು ಯಾವಾಗ್ಲೂ ಸೇಮ್ ಟು ಸೇಮ್ ಆಗಿರುತ್ತೆ. ಹಾಡುಗಳು ಕೂಡ ಅಲ್ಲಿ ಹಾಕಿದ ಹಾಡುಗಳನ್ನ ಇಲ್ಲಿ ರಿಪೀಟ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ.
1: ಒಂದು ವಾಹಿನಿ ಅಂದ್ಮೇಲೆ ಒಂದು ವಾಹಿನಿಯಲ್ಲಿ ಏನ್ ನಾವು ವಿಷಯ ತಗೊಂಡಿರ್ತೀವಿ, ಏನು ಹಾಡು ಹಾಕಿರ್ತೀವಿ, ಅದು ಬೇರೆ ಒಂದು ಚಾನಲ್ಗೆ ಹೋದ್ಮೇಲೆ, ಬೇರೆ ಒಂದು ವಾಹಿನಿಗೆ ಹೋದ್ಮೇಲೆ ಅದೇ ಹಾಡು ಹಾಕೋದು, ಅದೇ ವಿಷಯ ತಗೊಳ್ಳೋದಾದ್ರೆ ಅದರಲ್ಲಿ ಏನು ಮತ್ತೆ ವ್ಯತ್ಯಾಸ ಏನು ಬಂತು
0: ಅಲ್ವಾ?
1: ಕೇಳಿದ್ರು ನಾವು ಏನು ಕೇಳೋದಿಲ್ಲ, ಈ ಚಾನಲ್ ಕೇಳಿದ್ರೆ ಇನ್ನೊಂದು ಚಾನಲ್ ಕೇಳೋದಿಲ್ಲ ಅನ್ನೋದು ಏನಿಲ್ಲ, ಎಲ್ಲ ಚಾನಲ್ ಕೇಳಿಸಿರ್ತಾರೆ, ಕೇಳ್ತಾ ಇರ್ತಾರೆ. ಎಲ್ಲ ಚಾನಲ್ಸ್ಗಳನ್ನ ಕೇಳೋರು ಇದ್ದಾರೆ, ಎಫ್ ಎಂ ರೈನ್ಬೋ ಕೇಳೋರು ಇದ್ದಾರೆ, ವಿವಿಧ ಭಾರತಿ ಕೇಳೋರು ಇದ್ದಾರೆ, ಬೆಂಗಳೂರು ಮುಖ್ಯ ವಾಹಿನಿ ಕೇಳೋರು ಇದ್ದಾರೆ, ಏನು ಖಾಸಗಿ ವಾಹಿನಿಗಳನ್ನು ಕೇಳೋರಿದ್ದಾರೆ. ಮತ್ತೆ ರಾಜ್ಯದಲ್ಲಿ ಸುಮಾರು ಒಂದು 14-15 ನಮ್ಮ ಏನು ಆಕಾಶವಾಣಿ ಕೇಂದ್ರಗಳಿದ್ದಾವೆ, ಅವೆಲ್ಲವನ್ನು ಕೂಡ ಕೇಳೋರು ಕೂಡ ಇದ್ದಾರೆ.
0: ಖಂಡಿತ,
1: ಯಾಕಂದ್ರೆ ನ್ಯೂಸ್ ಆನ್ ಏರ್ ಬಂದ್ಮೇಲೆ ಎಲ್ಲ ಕಡೆ ಎಲ್ಲ ಕಾರ್ಯಕ್ರಮಗಳು ಅವ್ರಿಗೆ ಸಿಗುತ್ತೆ.
0: ಅವ್ರು ಹುಡುಕ್ತಾ ಇರ್ತಾರೆ, ಇದಕ್ಕಿಂತ ಚೆನ್ನಾಗಿರೋದು ಇನ್ನೇನಿದೆ, ಇದಕ್ಕಿಂತ ಚೆನ್ನಾಗಿ ಇನ್ನೇನೋ ಹೇಳ್ತಾರೆ ಅಂತ ಹುಡುಕ್ತಾ ಇರ್ಬೇಕಾದ್ರೆ ಅದು ಅವ್ರ ಹಕ್ಕು, ಅವ್ರ ಇಷ್ಟ, ಅವ್ರಿಗೆ ಸ್ವಾತಂತ್ರ್ಯ ಇದೆ ಅದನ್ನ ಮಾಡ್ಲಿಕ್ಕೆ. ಹೀಗಿರ್ಬೇಕಾದ್ರೆ ನಾವು ಚೆನ್ನಾಗಿರುವಂತಹ ವಿಷಯವನ್ನ, ನಮ್ಮ ಪ್ರೆಸೆಂಟೇಶನ್ ಚೆನ್ನಾಗಿದ್ರೆ, ನಾವು ಅತ್ಯುತ್ತಮ ಮಾಹಿತಿಯನ್ನು ಕೊಟ್ರೆ ಖಂಡಿತ ಅವರೆಲ್ಲೂ ಹೋಗೋದಿಲ್ಲ, ನಮ್ಮ ಕಾರ್ಯಕ್ರಮಗಳನ್ನ ಕೇಳ್ತಾರೆ. ಆದ್ರೆ ಅದನ್ನ ಮಾಡುವ ಬದಲಾಗಿ ಅವ್ರು ಹೇಳ್ತಾ ಇದ್ರೆ, ತುಂಬಾ ಸ್ಪಷ್ಟವಾಗಿ ಹೇಳ್ತಾ ಇದ್ರೆ, ಈ ಎಲ್ಲ ವಿಷಯಗಳನ್ನ ನಾವು ಹೇಳ್ತಾ ಇರೋದು ಯಾರನ್ನೋ ಟಾರ್ಗೆಟ್ ಮಾಡ್ಲಿಕ್ಕೆ ಅಲ್ಲ, ಬದಲಾಗಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯ ಬಗ್ಗೆ ನಮಗೆ ಒಂದು ನಂಬಿಕೆ ಇದೆ, ವಿಶ್ವಾಸ ಇದೆ. ಆಕಾಶವಾಣಿ ಒಂದು ಮಾಧ್ಯಮವಾಗಿ ನಂಬಿಕೆಗೆ ಅರ್ಹವಾದಂಥ ಸಂಸ್ಥೆ. ಇಲ್ಲಿ ಪದೇ ಪದೇ ತಪ್ಪುಗಳನ್ನು ಹೇಳುವಂಥದ್ದು, ಉಚ್ಚಾರ ದೋಷ ಇದೆ, ಭಾಷಾ ಬಳಕೆ ಸರಿಯಾಗಿಲ್ಲ, ಹಾಡುಗಳು ಟಾಪಿಕ್ಕನ್ನು ಮತ್ತೆ ಮತ್ತೆ ಅದನ್ನೇ ಕೊಡೋದಾದರೆ ಎಲ್ಲೇ ಕ್ವಾಲಿಟಿ ಕಾರ್ಯಕ್ರಮ ಬರುತ್ತೆ?
1: ಸತ್ಯ. ಈಗ ಈ ಥರ ಒಂದು ತಪ್ಪುಗಳನ್ನು ತಿದ್ಕೋಬೇಕು. ಒಂದು ಮಾಧ್ಯಮ ಅಂದಮೇಲೆ ನಾವು ಕೊಡುವಂತಹ ಒಂದು ಮಾಹಿತಿ ಅದು ಕರೆಕ್ಟ್ ಆಗಿರ್ಬೇಕು,
0: ಸರಿಯಾಗಿ ಗೊತ್ತಿದ್ರೆ ಹೇಳ್ಬೇಕು, ಇಲ್ಲದಿದ್ರೆ ತೊಂದ್ರೆ ಇಲ್ಲ. ನೀವು ಹಾಡು ಹಾಕೊಂಡು ನೀವು ವಿಷಯ ತಿಳ್ಕೊಂಡು ಬಂದು ಮತ್ತೆ ರೆಡಿ ಆಗ್ಬಿಟ್ಟು ಕೊಡಿ ಕಾರ್ಯಕ್ರಮ.
1: ಸುಮಾರು ವಿಷಯಗಳು ಇರ್ತಾವ, ನಾವು ದಿನ ಬೆಳಗ್ಗೆ ಆದ್ರೆ ನೂರಾರು ವಿಷಯಗಳು ನಮಗೆ ಕಾಣಿಸ್ತಾ ಇರ್ತವೆ, ನೋಡ್ತಾ ಇರ್ತೀವಿ, ಕೇಳ್ತಾ ಇರ್ತೀವಿ, ಮಾತುಕತೆ ಆಗ್ತಾ ಇರುತ್ತೆ, ಸುಮಾರು ವಿಷಯಗಳನ್ನು ನಾವು ಗ್ರಹಿಸಬಹುದು. ಅದನ್ನು ನಾವು ನಮಗೆ ಅನುಕೂಲಕ್ಕೆ ತಕ್ಕಂಗೆ ನಾವು ನಮ್ಮ ವಾಹಿನಿಯಲ್ಲಿ ನಾವು ಪ್ರಸಾರ ಮಾಡಬಹುದು. ಅದು ಬಿಟ್ಟುಬಿಟ್ಟು ಹಳೇದೇ ಯಾವುದೋ ಒಂದು ಸಿಕ್ಕಿತು ಅಂದ್ಕೊಂಡು ನಾವು ಅದನ್ನೇ ದಿನ ಅದನ್ನೇ ಹೇಳೋದು, ಅದೇ ಪ್ರಶ್ನೆ ಕೇಳೋದು, ಅದೇ ಹಾಡು ಹಾಕೋದು, ಬೇರೆ ಚಾನಲ್ಗೆ ಹೋದ್ರು ಅದೇ ಪ್ರಶ್ನೆ ಕೇಳೋದು, ಮತ್ತೆ ಅದೇ ಹಾಡು ಹಾಕೋದು.
0: ನಮ್ಮಲ್ಲಿ ಹಾಡುಗಳಿಗೆ ಖಂಡಿತ ಬರಲ್ಲ.
1: ಹೌದು,
0: ಸ್ವಲ್ಪ ಹುಡುಕಿದ್ರೆ ಒಳ್ಳೊಳ್ಳೆ ಹಾಡುಗಳು, ಹಳೆ ಹಾಡಿದೆ, ಹೊಸ ಹಾಡಿದೆ,
1: ಒಂದು ಕ್ಲಿಕ್ ಕೊಡಿದ್ರೆ ಸಾವಿರಾರು ಹಾಡುಗಳು
0: ಬರುತ್ತೆ. ಆದ್ರೆ ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ಪ್ರಸಾರ ಆಗುವಂತ ಹಾಡುಗಳು ಸಾಮಾನ್ಯವಾಗಿ ಏನ್ ಮಾಡ್ತಾರೆ, ಜನಪ್ರಿಯ ಹಾಡುಗಳು ಹಿಂದೆ ಹೋಗ್ತಾರೆ, ಯಾವ್ದು ಹಿಟ್ ಆಗಿದೆ ಅದನ್ನೇ ದಿನಕ್ಕೆ 3 ಸಲ ಆದ್ರೂ ಅದನ್ನೇ ಹಾಕ್ತಾರೆ. ಅದ್ರ ಬದಲಾಗಿ ಅದೇ ಸಿನಿಮಾದ ಬೇರೆ ಹಾಡುಗಳು ಕೂಡ ಚೆನ್ನಾಗಿರುತ್ತೆ, ಅದ್ರ ಕಡೆ ಕೂಡ ಗಮನ. ಅಂದ್ರೆ ನಾನು ಸ್ವಲ್ಪ ಅಂದ್ರೆ ನಾವು ಯಾವಾಗ್ಲೂ ರೇಡಿಯೋದಲ್ಲಿ ಕೆಲಸ ಮಾಡೋದ್ರಿಂದ ನಮಗ್ ಗೊತ್ತಿರುತ್ತೆ ಇದನ್ನ ಎಲ್ಲರೂ ಹಾಕ್ತಾರೆ, ಇದ್ರ ಬದಲಾಗಿ ನಾನ್ ಬೇರೆ ಯಾವ್ದಾದ್ರು ಚೆನ್ನಾಗಿರೋ ಹಾಡು ಹಾಕಬಹುದಾ ಅಂತ ಯೋಚನೆ ಮಾಡಿದ್ರು ಕೂಡ ಒಂದಷ್ಟು ಒಳ್ಳೆ ಹಾಡುಗಳನ್ನ ಹಾಕಬಹುದು.
1: ಸ್ವಲ್ಪ ವೈವಿಧ್ಯಮಯತೆ
0: ವೈವಿಧ್ಯಮಯವಾಗಿರ್ಬೇಕು. ಸೊ ಅವ್ರು ತುಂಬಾ ಕ್ಲಿಯರ್ ಆಗಿ ಹೇಳ್ತಾ ಇದ್ರೆ ಕೃಷ್ಣಪ್ಪ ಅವರೇ, ಎಲ್ಲವೂ ಕೂಡ ವಿವಿಧ ಭಾರತೀಯ ಒಳ್ಳೆಯದಕ್ಕೋಸ್ಕರ, ನಾವು ಕೇಳುಗರಾಗಿ ನಮಗೂ ಕೂಡ ಒಂದಷ್ಟು ಹೊಸ ಹೊಸ ವಿಷಯಗಳನ್ನ ತಿಳ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಈ ಪತ್ರ ಬರೆದಿದ್ದೀನಿ. ಯಾರನ್ನು ಗುರಿಯಾಗಿಸಿಲ್ಲ, ನಾನು ಮುಂದಿನ ದಿನಗಳಲ್ಲಿ ಬದಲಾವಣೆಯನ್ನು ಬಯಸ್ತೀನಿ ಅಂತ ಹೇಳಿ ರಮೇಶ್ ಕುಮಾರ್ ಅವರು ಒಂದು ಸುದೀರ್ಘವಾದಂತ ಇಮೇಲ್ ಕಳಿಸ್ಕೊಟ್ಟಿದ್ದಾರೆ.
1: ರಮೇಶ್ ಕುಮಾರ್ ಅವರೇ, ನಿಮ್ಮ ಒಂದು ಏನು ಸಂದೇಶಕ್ಕೆ ಧನ್ಯವಾದಗಳು.
0: ಖಂಡಿತವಾಗ್ಲೂ ನನಗೆ ಸಣ್ಣ ಪುಟ್ಟ ತಪ್ಪು ಅಂತ ಅನ್ಸಲ್ಲ, ಯಾಕಂದ್ರೆ ಒಂದು ಲಕ್ಷಾಂತರ ಜನ ಕೇಳುವಂತಹ ಮೀಡಿಯಾದಲ್ಲಿ ಒಂದು ಕಾರ್ಯಕ್ರಮಕ್ಕೆ ನಾವು ಸಿದ್ಧವಾಗಿ ಪೂರ್ತಿ ಸಿದ್ಧವಾಗಿನೇ ಬರಬೇಕಾಗುತ್ತೆ. ತಪ್ಪು ಮಾಹಿತಿಯನ್ನ ಕೊಡೋದು ಖಂಡಿತವಾಗ್ಲೂ ಸರಿಯಲ್ಲ.
1: ಸರಿಯಲ್ಲ, ಮತ್ತೆ ಹೇಳಿದ ವಿಷಯಗಳನ್ನೇ ನಾವು ಹೇಳುವಂತದ್ದು, ಹಾಕಿದ ಏನು ಪ್ರಸಾರ ಮಾಡಿದಂತ ಹಾಡುಗಳನ್ನೇ ಮತ್ತೆ ಮತ್ತೆ ಪ್ರಸಾರ ಮಾಡೋದು.
0: ನಾವು ಈ ಎಲ್ಲ ವಿಷಯಗಳನ್ನ ನಮ್ಮ ಎಲ್ಲ ಆರ್ಜೆಗಳ ಗಮನಕ್ಕೆ ತಂದು ಅದ್ರ ಬಗ್ಗೆ ಒಂದು ಸೂಕ್ತವಾದ ಕ್ರಮ ತಗೊಳ್ಳುವಂತ
1: ಒಂದು ಕೆಲಸವನ್ನು ಮಾಡೋಣ,
0: ಸೂಕ್ತವಾದ ಕ್ರಮವನ್ನ ತೆಗೆದುಕೊಳ್ಳುತ್ತೇವೆ ಅಂತ ಭರವಸೆ ಕೊಡೋಣ ಅಲ್ವಾ?
1: ಖಂಡಿತ ಖಂಡಿತ, ತರ ಒಂದು ದೋಷಗಳಾಗದಂಗೆ ನಾವು ಎಚ್ಚರಿಕೆಯನ್ನ ತಗೊಳ್ಬೇಕು.

0: ರಮೇಶ್ ಕುಮಾರ್ ಅವರ ಒಂದು ಸಂದೇಶವನ್ನ ನಾವು ನೋಡಿದ್ವಿ, ತುಂಬಾ ಗಂಭೀರವಾದಂತ ವಿಷಯನೇ ಇದೆ.
1: ಹೌದು,
0: ಇವರ ಒಂದು ಸಂದೇಶಕ್ಕೆ ಧನ್ಯವಾದಗಳು. ದೋಷಗಳು ಏನಿದೆ ಅದನ್ನ ನಾವು ಸರಿಪಡಿಸಿಕೊಳ್ಳೋದಕ್ಕೆ ನಮ್ಮ ಎಲ್ಲಾ ಅರ್ಜಿಗಳಿಗೂ ಸೂಚನೆಯನ್ನು ಕೊಡ್ತೀವಿ. ಈ ಸಂದರ್ಭದಲ್ಲಿ ಒಂದು
1: ಹೇಳಿ,
0: ರೋಗಿ ಆಸ್ಪತ್ರೆಗೆ ಬರ್ತಾನಂತೆ, ಡಾಕ್ಟ್ರೆ ನನ್ಗೆ ಬಲಗಾಲು ತುಂಬಾ ನೋವುತ್ತಾ ಇದೆ. ಆಯ್ತು ಡಾಕ್ಟ್ರ್ ಬನ್ನಿಯಪ್ಪ ಏನಾಗಿದೆ ಅಂತೇಳಿ ಎಲ್ಲ ಚೆಕ್ ಮಾಡ್ತಾರೆ. ಚೆಕ್ ಮಾಡಿ ಹೇಳ್ತಾರೆ, ಏನಾಗಿಲ್ಲ, ಇದು ವಯಸ್ಸಿನ ಸಮಸ್ಯೆ ಅಷ್ಟೇ, ನೀವೇನು ಹೆದರಬೇಡಿ, ಇದು ವಯಸ್ಸಿನ ಸಮಸ್ಯೆ ಆಗಿರೋದ್ರಿಂದ ಆ ಥರ ಕಾಲು ನೋವು ಬರ್ತಾ ಇದೆ ಬಲಗಾಲು ಅಂತ ಹೇಳ್ತಾರೆ. ತಪ್ಪು ಡಾಕ್ಟ್ರ್, ಇನ್ನು ಸುಳ್ಳು ಹೇಳ್ತಿದ್ದೀರಾ ಅಂತ.
1: ಹಾಂ,
0: ಸುಳ್ಳು ಹೇಳ್ತಿದ್ದೀನಿ ನಾನು. ಹೌದು, ಎರಡು ಕಾಲಿಗೆ ಒಂದೇ ವಯಸ್ಸಾನೆ.
2: ಆತ್ಮೀಯ ಕೇಳುವರೆ, ಇದುವರೆಗೂ ಸ್ಪಂದನ ನಮ್ಮ ನಿಮ್ಮ ಮಾತು ಹಾಗೂ ಪತ್ರ ಹಾಗೂ ಇಮೇಲ್ ಆಧಾರಿತ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಚಂದು ಹಾಗೂ ಕೆವಿ ಕೃಷ್ಣಪ್ಪ. ಸಮಯ ಇನ್ನೇನು 2:30 ಆಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಕೇಳಿ ಪ್ರದೇಶ ಸಮಾಚಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು. 8ನೇ ಅಂತಾರಾಷ್ಟ್ರೀಯ ತೆರಿಗೆ ಸಮ್ಮೇಳನಕ್ಕೆ ಬೆಂಗಳೂರಿನಲ್ಲಿ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಚಾಲನೆ. ಯುಪಿಐ ವಹಿವಾಟಿಗೆ ತೆರಿಗೆ ವಿಚಾರ, ಕೇಂದ್ರ ಸರ್ಕಾರದ ನಿರ್ಧಾರಕ್ಕೆ ಕಾಂಗ್ರೆಸ್ ಖಂಡನೆ. ಮಿಮ್ಸ್ ಜಾಗ ಅತಿಕ್ರಮಣ ಕುರಿತಂತೆ ಕೂಡಲೇ ಸಮಸ್ಯೆ ಇತ್ಯರ್ಥಕ್ಕೆ ಸಚಿವ ಚೆಲುವರಾಯಸ್ವಾಮಿ ಜಿಲ್ಲಾಡಳಿತಕ್ಕೆ ಸೂಚನೆ. ಚಾಮರಾಜನಗರದಲ್ಲಿ ಮುಂದುವರೆದ ಹುಲಿಸೆರೆ ಕಾರ್ಯಾಚರಣೆ, ಜಮೀನುಗಳಿಗೆ ತೆರಳದಂತೆ ಅರಣ್ಯಾಧಿಕಾರಿಗಳು ರೈತರಿಗೆ ಸೂಚನೆ. ಮುಂದಿನ 24 ಗಂಟೆಗಳಲ್ಲಿ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಭಾರೀ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ತೆರಿಗೆಗೆ ಸಂಬಂಧಿಸಿದ ಪ್ರಸ್ತಾವನೆಗಳು ಕೇವಲ ದರ ಕಡಿತ ವಿನಾಯಿತಿ ಅಥವಾ ರಿಯಾಯಿತಿಗಳನ್ನು ಕೋರುವುದಕ್ಕೆ ಸೀಮಿತವಾಗದೆ ರಾಷ್ಟ್ರದ ಹಿತಾಸಕ್ತಿಗೆ ಮೊದಲ ಆದ್ಯತೆ ನೀಡಬೇಕು ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಅಂತಾರಾಷ್ಟೀಯ ತೆರಿಗೆ ಸಂಶೋಧನೆ ಮತ್ತು ವಿಶ್ಲೇಷಣಾ ಪ್ರತಿಷ್ಠಾನ ಆಯೋಜಿಸಿದ್ದ ನವಯುಗದ ತೆರಿಗೆ ಪದ್ಧತಿ ಕುರಿತ 2 ದಿನಗಳ ಸಮ್ಮೇಳನವನ್ನು ಅವರು ಉದ್ಘಾಟಿಸಿದರು. ಸ್ವತಂತ್ರ ತೆರಿಗೆ ನೀತಿ ಸಂಶೋಧನೆಯನ್ನು ಸಾರ್ವಜನಿಕ ಚರ್ಚೆಯ ನಿಯಮಿತ ಭಾಗವನ್ನಾಗಿ ಮಾಡುವಂತೆ ಅವರು ಶಿಕ್ಷಣ ತಜ್ಞರು, ಸಂಶೋಧಕರು ಮತ್ತು ಚಿಂತಕರಿಗೆ ಕರೆ ನೀಡಿದ್ದಾರೆ. ತೆರಿಗೆ ಸಂಶೋಧನೆಯು ಸರ್ಕಾರದ ಬೊಕ್ಕಸಕ್ಕೆ ಉಂಟಾಗುವ ಪ್ರತಿ ಆದಾಯದ ನಷ್ಟಕ್ಕೂ ಕಾರ್ಯಸಾಧ್ಯವಾದ ಪರ್ಯಾಯಗಳನ್ನು ಸೂಚಿಸುವಂತಿರಬೇಕು ಎಂದು ಪ್ರತಿಪಾದಿಸಿದ್ದಾರೆ.
1: Year after year, the very large part of the representation eventually comes down to 3 requests: reduce the rate, provide an exemption, or grant.

0: grant a concession.
1: Here is a provision that no longer serves the tax system and ought to be removed, even though we presently benefit from it. The question should not only be, what should my sector get in this year's budget, but the larger question should be, what kind of a tax system should India have over the next two decades as we move towards Viksit Bharat 2047?
2: ಯುಪಿಐ ವಹಿವಾಟಿಗೆ ತೆರಿಗೆ ವಿಧಿಸಿರುವ ಕೇಂದ್ರ ಸರ್ಕಾರದ ನಿರ್ಧಾರವನ್ನು ಕಾಂಗ್ರೆಸ್ ಮುಖಂಡ ರಣದೀಪ್ ಸಿಂಗ್ ಸುರ್ಜೇವಾಲಾ ಖಂಡಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇದರಿಂದ ಜನರಿಗೆ ಹೊರೆಯಾಗಲಿದೆ ಎಂದು ಹೇಳಿದ್ದಾರೆ. ಇದೇ ವೇಳೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಸಚಿವ ಸಂಪುಟದಲ್ಲಿ ಮಹಿಳಾ ಶಾಸಕರಿಗೆ ಸ್ಥಾನ ನೀಡದ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು, ತಮ್ಮದೇ ತಪ್ಪಿಂದ ಸಂಪುಟದಲ್ಲಿ ಮಹಿಳಾ ಸಚಿವರಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಪರಿಶಿಷ್ಟ ಸಮುದಾಯದ ನಾಯಕ ಎಂಬ ಕಾರಣಕ್ಕೆ ಸತೀಶ್ ಜಾರಕಿಹೊಳಿಯವರನ್ನು ಎರಡು ಬಾರಿ ಗುರಿಯಾಗಿಸಿ ಇಡಿ ದಾಳಿ ನಡೆಸಿದೆ ಎಂದು ಆರೋಪಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಕೇಂದ್ರ ಸರ್ಕಾರದ ಮುಂದೆ ತಲೆಬಾಗುವುದಿಲ್ಲ ಎಂದು ತಿಳಿಸಿದ್ದಾರೆ. ಮಂಡ್ಯ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಜಾಗ ಅತಿಕ್ರಮಣ, ಕೊಳಚೆ ನಿರ್ಮೂಲನಾ ಮಂಡಳಿಯಲ್ಲಿ ನಡೆದಿದೆ ಎನ್ನಲಾದ ಅಕ್ರಮ ಹಾಗೂ ಅನಧಿಕೃತ ವಿದ್ಯುತ್ ಸಂಪರ್ಕ ಜಾಲದ ವಿರುದ್ದ ಪ್ರತಿಭಟನೆ ನಡೆಸುತ್ತಿದ್ದ ಹೋರಾಟಗಾರರ ಮನವಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಚೆಲುವರಾಯಸ್ವಾಮಿ ಸ್ಪಂದಿಸಿದ್ದಾರೆ. ಕೂಡಲೇ ಸಮಸ್ಯೆ ಇತ್ಯರ್ಥಕ್ಕೆ ಜಿಲ್ಲಾಧಿಕಾರಿಗೆ ಗಡುವು ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ವಿವಿಧ ಸಂಘಟನೆಗಳು ನಡೆಸುತ್ತಿದ್ದ ಅಮರಣಾಂತ ಉಪವಾಸ ಸತ್ಯಾಗ್ರಹವನ್ನು ಸಚಿವ ಚೆಲುವರಾಯಸ್ವಾಮಿ ಅವರ ಭರವಸೆಯ ಮೇರೆಗೆ ಹಿಂಪಡೆದಿದ್ದಾರೆ. ಜಿಲ್ಲಾಧಿಕಾರಿ ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳ ಜೊತೆ ಬೆಂಗಳೂರಿನಲ್ಲಿ ಶೀಘ್ರವೇ ಉನ್ನತ ಮಟ್ಟದ ಸಭೆ ನಡೆಸಿ ನವೆಂಬರ್ ಅಥವಾ ಡಿಸೆಂಬರ್ ಅಂತ್ಯದೊಳಗೆ ಕಾನೂನು ಚೌಕಟ್ಟಿನಲ್ಲಿ ಸಮಸ್ಯೆಗೆ ತಾರ್ಕಿಕ ಅಂತ್ಯ ಹಾಡಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಚಾಮರಾಜನಗರ ತಾಲೂಕಿನ ಬಡಗಲಪುರ ಗ್ರಾಮದ ಜಮೀನಿನಲ್ಲಿ ಹುಲಿ ದಾಳಿಗೆ ರೈತ ಬಸವಣ್ಣ ಮೃತಪಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಿಆರ್ಟಿ ಹುಲಿ ಸಂರಕ್ಷಿತ ಪ್ರದೇಶದ ಅರಣ್ಯ ಸಿಬ್ಬಂದಿ ಹುಲಿ ಸೆರೆ ಕಾರ್ಯಾಚರಣೆ ಮುಂದುವರೆಸಿದ್ದಾರೆ. ನಿನ್ನೆಯಿಂದಲೂ ಜಮೀನಿನಲ್ಲೇ ಬೀಡು ಬಿಟ್ಟಿರುವ ಅರಣ್ಯ ಸಿಬ್ಬಂದಿ ಹುಲಿ ಹೆಜ್ಜೆ ಗುರುತಿನ ಮೂಲಕ ಹುಲಿ ಇರುವಿಕೆ ಸ್ಥಳ ಪತ್ತೆ ಹಚ್ಚುತ್ತಿದ್ದಾರೆ. ಡ್ರೋಣ್ ಹಾಗೂ ಥರ್ಮಲ್ ಡ್ರೋಣ್ ಶ್ವಾನದಳದ ಮೂಲಕ ಕಾರ್ಯಾಚರಣೆ ನಡೆಸುತ್ತಿದ್ದು ಇದುವರೆಗೂ ಹುಲಿ ಸುಳಿವು ಸಿಕ್ಕಿಲ್ಲ. ಕಬ್ಬಿನ ಗದ್ದೆಯೊಳಗೆ ಆಯಕಟ್ಟಿನ ಸ್ಥಳದಲ್ಲಿ ಕೊಟ್ಟಿಗೆ ಮಾದರಿ ಬೋನ್ ಅಳವಡಿಸಲಾಗಿದೆ. 50ಕ್ಕೂ ಹೆಚ್ಚು ಅರಣ್ಯ ಸಿಬ್ಬಂದಿ ಈ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ. ಸುತ್ತಮುತ್ತಲಿನ ಜಮೀನುಗಳಿಗೆ ರೈತರು ತೆರಳದಂತೆ ಅರಣ್ಯಾಧಿಕಾರಿಗಳು ಸೂಚನೆ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
3: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಬೆಂಗಳೂರಿನಲ್ಲಿ ಕಳೆದ ರಾತ್ರಿ ಸುರಿದ ಭಾರೀ ಮಳೆಯಿಂದಾಗಿ ಹಲವು ಪ್ರದೇಶಗಳು ಜಲಾವೃತವಾಗಿವೆ. ಮುಂದಿನ 24-48 ಗಂಟೆಗಳಲ್ಲಿ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಬೆಂಗಳೂರಿನಲ್ಲಿ ನಿನ್ನೆ ಸುರಿದ ಭಾರೀ ಮಳೆಯಿಂದಾಗಿ ದೊಮ್ಮಲೂರು ಪ್ರದೇಶದಲ್ಲಿ ಸೇನಾ ಆವರಣದ ಗೋಡೆಯೊಂದು ಕುಸಿದು ಬಿದ್ದು 3 ಹಸುಗಳು ಸಾವನ್ನಪ್ಪಿವೆ. ಹಸುಗಳ ಮಾಲೀಕ ಮುನಿರಾಜು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ನೈಋತ್ಯ ಮುಂಗಾರು ಮತ್ತು ವಾಯುಭಾರ ಕುಸಿತದಿಂದಾಗಿ ರಾಜ್ಯದ ಕರಾವಳಿ, ಮಲೆನಾಡು ಮತ್ತು ಒಳನಾಡು ಜಿಲ್ಲೆಗಳಲ್ಲಿ ವ್ಯಾಪಕ ಮಳೆಯಾಗಲಿದೆ. ಉಡುಪಿ, ದಕ್ಷಿಣ ಕನ್ನಡ, ಕಾರವಾರ ಜಿಲ್ಲೆಗಳಲ್ಲಿ ಭಾರೀ ಗಾಳಿಯೊಂದಿಗೆ ಮಳೆಯಾಗುವ ಸಾಧ್ಯತೆ ಇದ್ದು ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಕೇಂದ್ರ ಸರ್ಕಾರದ ಭೂವಿಜ್ಞಾನ ಸಚಿವಾಲಯದ ನೇತೃತ್ವದಲ್ಲಿ ಕಡಲ ತೀರಗಳನ್ನು ಸ್ವಚ್ಛಗೊಳಿಸಲು ಮತ್ತು ಸಾಗರ ಸಂರಕ್ಷಣೆಯನ್ನು ಉತ್ತೇಜಿಸಲು ರಾಷ್ಟ್ರವ್ಯಾಪಿ ಸ್ವಚ್ಛ ಸಾಗರ ಸುರಕ್ಷಿತ ಸಾಗರ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಇದರ ಅಂಗವಾಗಿ ಇದೇ 19ಕ್ಕೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಕಡಲ ತೀರ ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ಕುರಿತು ಆಕಾಶವಾಣಿಯೊಂದಿಗೆ ಮಾತನಾಡಿದ ಅಭಿಯಾನದ ಸಂಯೋಜಕ ಡಾ ಜಗನ್ನಾಥ ರಾಥೋಡ್, ಕಡಲ ತೀರಗಳಲ್ಲಿ ಪ್ಲಾಸ್ಟಿಕ್ ಹಾಗೂ ಇತರೆ ಕಸದ ಶೇಖರಣೆಯನ್ನು ಕಡಿಮೆ ಮಾಡುವುದು ಮತ್ತು ಸಾಗರದ ಆರೋಗ್ಯವನ್ನು ಕಾಪಾಡುವುದು ಇದರ ಮುಖ್ಯ ಉದ್ದೇಶವಾಗಿದೆ ಎಂದು ತಿಳಿಸಿದ್ದಾರೆ.
0: ದಿನಾಂಕ 19/9/2026 ಕಾರವಾರದ ರವೀಂದ್ರನಾಥ ಟ್ಯಾಗೋರ್ ಕಡಲ ತೀರದಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ವರ್ಷದ ಒಂದು ಸ್ಲೋಗನ್ ಏನಂದ್ರೆ ಸ್ವಚ್ಛ ಸಾಗರ ಸುರಕ್ಷಿತ ಸಾಗರ. ನಮ್ಮ ಭಾರತ ಸರ್ಕಾರವು ಸುಮಾರು 9 ಬೀಚ್ಗಳಲ್ಲಿ 19ನೇ ತಾರೀಕಿನ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದೆ. ಮುಖ್ಯವಾಗಿ ಎಲ್ಲರಿಗೊಂದು ಜಾಗೃತಿಯನ್ನು ಮೂಡಿಸೋದು, ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನ ಬಳಸದೇ ಇರುವಂಗೆ ಜನರಲ್ಲಿ ಒಂದು ತಿಳುವಳಿಕೆ ಮೂಡಿಸೋದು, ಮತ್ತೆ ಈ ವೇಸ್ಟ್ ಏನ ಜನರೇಟ್ ಮಾಡ್ತೀವಿ ನಾವು ಅದ್ರ ಮೂಲದಲ್ಲೇನೆ ಬೇಸಿಕ್ ಲೆವೆಲ್ ಅಲ್ಲೇ ಅದನ್ನ ಸೆಗ್ರಿಗೇಷನ್ ವಿಂಗಡಣೆ ಮಾಡಿ ಒಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೊಡೋದು.
2: ಕೆಪಿಸಿಸಿ ಕಚೇರಿಯಲ್ಲಿ ಇಂದು ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳಾದ ಕೆಸಿ ವೇಣುಗೋಪಾಲ್ ಹಾಗೂ ಎಐಸಿಸಿ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್, ನೂತನವಾಗಿ ನೇಮಕವಾಗಿರುವ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರೊಂದಿಗೆ ಸಭೆ ನಡೆಸಿದರು. ಈ ಕುರಿತಂತೆ ಪ್ರತಿಕ್ರಿಯೆ ನೀಡಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ನೂತನವಾಗಿ ಜಿಲ್ಲಾಧ್ಯಕ್ಷರು ನೇಮಕಗೊಂಡಿದ್ದು ಅವರಿಗೆ ಮಾರ್ಗದರ್ಶನ ನೀಡಲು ಹೈಕಮಾಂಡ್ ನಾಯಕರು ಸಭೆ ಕರೆದಿದ್ದಾರೆ ಎಂದು ತಿಳಿಸಿದ್ದಾರೆ. ನಾಳೆಯಿಂದ 3 ದಿನಗಳ ಕಾಲ ಕಲಬುರಗಿ, ಮಂಗಳೂರು, ಉಡುಪಿ, ಚಿಕ್ಕಮಗಳೂರು, ಹಾಸನ ಜಿಲ್ಲೆಗಳ ಪ್ರವಾಸ ಕೈಗೊಳ್ಳುವುದಾಗಿ ಹೇಳಿದ್ದಾರೆ. ಕಲಬುರಗಿ ಪ್ರವಾಸದ ವೇಳೆ ಬರ ಕುರಿತಂತೆ ಪರಿಶೀಲನೆ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. ನವದೆಹಲಿಯ ಇಂಡಿಯನ್ ಸೊಸೈಟಿ ಆಫ್ ಪ್ಲಾಂಟ್ ಜೆನೆಟಿಕ್ ರಿಸೋರ್ಸಸ್ ಹಾಗೂ ಬೆಂಗಳೂರಿನ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಸಹಯೋಗದೊಂದಿಗೆ ನಾಳೆಯಿಂದ 19ರವರೆಗೆ ಬೆಂಗಳೂರಿನ ಹೆಸರಘಟ್ಟದಲ್ಲಿ ದ್ವೀಪಕಲ್ಪ ಭಾರತದ ಸಸ್ಯತಳಿ ಸಂಪನ್ಮೂಲಗಳ ಸದ್ಬಳಕೆ ಕುರಿತ ರಾಷ್ಟೀಯ ವಿಚಾರ ಸಂಕಿರಣ ಆಯೋಜಿಸಲಾಗಿದೆ. ಪಶ್ಚಿಮ ಮತ್ತು ಪೂರ್ವ ಘಟ್ಟಗಳು, ದಕ್ಕನ್ ಪ್ರಸ್ಥಭೂಮಿ, ಕರಾವಳಿ ಪರಿಸರ ವ್ಯವಸ್ಥೆಗಳ ಕುರಿತಂತೆಯೂ ಚರ್ಚೆ ನಡೆಯಲಿದೆ. ಈ ವಿಚಾರ ಸಂಕಿರಣದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ರೈತರ ಕೃಷಿ ಪಂಪ್ಸೆಟ್ಗಳಿಗೆ ಹಗಲು ಹೊತ್ತಿನಲ್ಲೇ 7 ಗಂಟೆಗಳ ಕಾಲ ಗುಣಮಟ್ಟದ ಮತ್ತು ಸಮರ್ಪಕ ವಿದ್ಯುತ್ ನೀಡುವ ಕೇಂದ್ರದ ಮಹತ್ವಾಕಾಂಕ್ಷೆಯ ಕುಸುಮ್ ಘಟಕ ಸಿ ಯೋಜನೆಯಡಿ 28 ಕಾಮಗಾರಿಗಳು ಅನುಮೋದನೆಗೊಂಡಿದ್ದು 11 ಕಾಮಗಾರಿಗಳು ಪೂರ್ಣಗೊಂಡು 80 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಯಾಗುತ್ತಿದೆ. ಕುಸುಮ್ ಘಟಕ ಸಿ ಯೋಜನೆ ಈ ಭಾಗದ ರೈತರಿಗೆ ವರದಾನವಾಗಿ ಸೌರೀಕರಣದ ಮೂಲಕ ದೊರೆಯುತ್ತಿರುವ ವಿದ್ಯುತ್ ಹಗಲು ಹೊತ್ತಿನಲ್ಲೇ ತಡೆಯಿಲ್ಲದೆ 7 ಗಂಟೆಗಳ ಕಾಲ ಲಭ್ಯವಾಗುವ ಮೂಲಕ ರೈತರಲ್ಲಿ ಭರವಸೆ ಮೂಡಿಸಿದೆ. ಈ ಯೋಜನೆಯಡಿ ಜಿಲ್ಲೆಯ 680 ಅಧಿಕ ಎಕರೆ ಭೂಮಿಯಲ್ಲಿ ಸೋಲಾರ್ ಫಲಕಗಳನ್ನು ಅಳವಡಿಸುವ ಕಾರ್ಯ ಪ್ರಗತಿಯಲ್ಲಿದೆ. ಇದರಿಂದ ಒಟ್ಟು 208 ಮೆಗಾವ್ಯಾಟ್ ಸೋಲಾರ್ ವಿದ್ಯುತ್ ಉತ್ಪಾದನೆಯ ಗುರಿ ಹೊಂದಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 8ನೇ ಅಂತಾರಾಷ್ಟೀಯ ತೆರಿಗೆ ಸಮ್ಮೇಳನಕ್ಕೆ ಬೆಂಗಳೂರಿನಲ್ಲಿ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಚಾಲನೆ. ಯುಪಿಐ ವಹಿವಾಟಿಗೆ ತೆರಿಗೆ ವಿಚಾರ, ಕೇಂದ್ರ ಸರ್ಕಾರದ ನಿರ್ಧಾರಕ್ಕೆ ಕಾಂಗ್ರೆಸ್ ಖಂಡನೆ. ಮಿಮ್ಸ್ ಜಾಗ ಅತಿಕ್ರಮಣ ಕುರಿತಂತೆ ಕೂಡಲೇ ಸಮಸ್ಯೆ ಇತ್ಯರ್ಥಕ್ಕೆ ಸಚಿವ ಚಲುವರಾಯಸ್ವಾಮಿ ಜಿಲ್ಲಾಡಳಿತಕ್ಕೆ ಸೂಚನೆ. ಚಾಮರಾಜನಗರದಲ್ಲಿ ಮುಂದುವರೆದ ಹುಲಿಸೆರೆ ಕಾರ್ಯಾಚರಣೆ, ಜಮೀನುಗಳಿಗೆ ತೆರಳದಂತೆ ಅರಣ್ಯಾಧಿಕಾರಿಗಳು ರೈತರಿಗೆ ಸೂಚನೆ. ಮುಂದಿನ 24 ಗಂಟೆಗಳಲ್ಲಿ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಭಾರೀ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
6: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
7: ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ಸಮಯ ಆಗಿದೆ 2:40:23. ಈಗ ಚಿತ್ರತಾನ ಕಾರ್ಯಕ್ರಮ, ಒಂದೇ ಚಿತ್ರದ ಹಾಡುಗಳನ್ನು ಕೇಳುವಂತಹ ಸಮಯ. ಇವತ್ತು ನಾವು ಆಯ್ಕೆ ಮಾಡಿಕೊಂಡಿರುವಂತಹ ಚಿತ್ರ ಮಿಡಿದ ಹೃದಯಗಳು. ಹೌದು, ಮಿಡಿದ ಹೃದಯಗಳು ಚಿತ್ರ 1993 ಬಿಡುಗಡೆಯಾಗಿದ್ದು ಈ ಚಿತ್ರವನ್ನು ಎ.ಟಿ. ರಘು ಅವರು ನಿರ್ದೇಶನ ಮಾಡಿದ್ದಾರೆ. ಚಿತ್ರದಲ್ಲಿ ಅಂಬರೀಷ್, ಶ್ರುತಿ, ನಿರುಷಾ, ದೊಡ್ಡಣ್ಣ, ಲೋಹಿತಾಶ್ವ, ಗಿರಿಜಾ ಲೋಕೇಶ್ ಹಾಗೆಯೇ ರಮೇಶ್ ಭಟ್, ಲೋಕೇಶ್ ಅವರು ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ. ಚಿತ್ರದ ಗೀತೆಗಳಿಗೆ ಎಸ್.ಪಿ. ಬಾಲಸುಬ್ರಹ್ಮಣ್ಯಂ, ಉಷಾ ಗಣೇಶ್ ಹಾಗೆಯೇ ಮಂಜುಳಾ ಗುರುರಾಜ್, ಡಾಕ್ಟರ್ ರಾಜ್ಕುಮಾರ್ ಅವರು ಧ್ವನಿಯಾಗಿದ್ದಾರೆ. ಇನ್ನು ಚಿತ್ರದ ಎಲ್ಲ ಗೀತೆಗಳಿಗೂ ಹಂಸಲೇಖ ಅವರ ಸಾಹಿತ್ಯ ಹಾಗೆಯೇ ಸಂಗೀತ ಇದೆ. ಈಗ ಕೇಳಿ ಮಿಡಿದ ಹೃದಯಗಳು ಚಿತ್ರದ ಗೀತೆಗಳನ್ನು.

0: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
1: ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
0: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.

0: ಆತ್ಮೀಯ ಕೇಳುಗರೆ, ಸಮಯ ಆಗಿದೆ 2:59:40. ಇದುವರೆಗೂ ಚಿತ್ರತಾನ ಕಾರ್ಯಕ್ರಮದಲ್ಲಿ ಒಂದೇ ಚಿತ್ರದ ಹಾಡುಗಳನ್ನು ಕೇಳಿದಿರಿ. 3:00 to 4:00 ಹಿಂದಿ ಕಾರ್ಯಕ್ರಮಗಳಲ್ಲಿ ಸಖಿ ಸಹೇಲಿ ಮತ್ತು ಇತರೆ ಕಾರ್ಯಕ್ರಮಗಳನ್ನು ಕೇಳಿ ಆ ನಂತರ 4:00 to 5:00 ಕೇಳುವಿರಿ ಪರಿಮಳ ಮುಕ್ತ ಮಾತು.
1: और अब सदाबहार नगमे कार्यक्रम समाप्त होता है. ये विविध भारती है राष्ट्रीय सेवा देश की सुरीली धड़कन कार्यक्रम सखी सहेली बस कुछ ही पलों में.

ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸಮಯ ಆಗಿದೆ 4:01:30. ಈಗ ಕೇಳುವಿರಿ ಪರಿಮಳ ಮುಕ್ತ ಮಾತು. ಇವತ್ತಿನ ಪರಿಮಳ ಕಾರ್ಯಕ್ರಮದಲ್ಲಿ ಕನ್ನಡ ಚಲನಚಿತ್ರಗಳಲ್ಲಿನ ಹಾಸ್ಯ ಗೀತೆಗಳ ವೈಶಿಷ್ಟ್ಯದ ಕುರಿತು ಇಂದಿನ ಮುಕ್ತ ಮಾತು ನಿಮ್ಮೊಂದಿಗೆ. ಹಾಗಾದರೆ ಕನ್ನಡ ಸಿನಿಮಾಗಳಲ್ಲಿ ಕಾಮಿಡಿ ಸಾಂಗ್ಸ್ ಅನ್ನುವಂಥದ್ದು ತುಂಬ ಮುಖ್ಯ ಆಗುತ್ತೆ. ಅದರಲ್ಲೂ ವಿಶೇಷವಾಗಿ ಕಾಮಿಡಿ ಸಾಂಗ್ಸ್ ಅಂದರೆ ಬರೀ ನಗಿಸೋಕೆ ಇರೋ ಹಾಡುಗಳಲ್ಲ, ಅವು ನಮ್ಮ ಮನೆ ಅಕ್ಕಪಕ್ಕದ ಘಟನೆಗಳನ್ನೇ ತಮಾಷೆಯನ್ನಾಗಿ ಅದು ಕೈಗನ್ನಡಿ ಹಿಡಿದು ಅಂದರೆ ಅದಕ್ಕೆ ತಮಾಷೆಗಳನ್ನು ನಮಗೆ ತೋರಿಸುವಂತಹ ಕೈಗನ್ನಡಿಯಾಗಿ ಈ ಒಂದು ಹಾಡುಗಳು ಇರ್ತವೆ. ವಿಶೇಷವಾಗಿ

ಅಥವಾ ನಾಯಕ ನಾಯಕಿಯರು ಮೀನ್ಸ್ ಹೀರೋ ಹೀರೋಯಿನ್ಗಳು ಏನಾದರೂ ಜಗಳ ಆಡ್ತಿರ್ತಾರೆ ಚಿಕ್ಕ ಚಿಕ್ಕದಾಗಿ, ಆ ಥರದ ಗಂಭೀರ ವಿಚಾರವನ್ನು ತುಂಬ ಸೀರಿಯಸ್ ಆಗಿ ನೋಡಿಸೋದ್ರ ಬದಲಾಗಿ ಈ ಥರ ಕಾಮಿಡಿ ಕಾಮಿಡಿ ಥರ ಹಾಡುಗಳನ್ನು ಮಾಡಿ ಅದನ್ನು ತೋರಿಸೋದಿದೆಯಲ್ಲ, ಅದು ತುಂಬ ಅದ್ಭುತವಾದಂತಹ ಕೆಲಸ ಅಂತಲೇ ಹೇಳ್ಬೋದು. ಈಗ ಆ ಥರದ್ದೇ ಒಂದು ಅದ್ಭುತವಾದ ಗೀತೆ ಕೇಳ್ಕೊಂಬರೋಣ, ಮಾಯಾ ಬಜಾರ್ ಚಿತ್ರದ್ದು, ಸ್ವರಾಲತಾ ಅವರು ಹಾಗೆಯೇ ಮಧುವ ಪಿಂಡಿ ಸತ್ಯಂ ಅವರ ಧ್ವನಿ ಇರುವಂತಹ ಗೀತೆ, ಚಿ ಸದಾಶಿವಯ್ಯ ಅವರ ಸಾಹಿತ್ಯ ಹಾಗೆಯೇ ಘಂಟಶಾಲ ಅವರ ಸಂಗೀತ ಇರುವಂತಹ ಮಾಯಾ ಬಜಾರ್ ಚಿತ್ರದ ಆಹಾ ನನ್ನ ಮದುವೆಯಂತೆ ಗೀತೆಯನ್ನು

ಈಗ ಪ್ರಸಾರವಾದ ಗೀತೆ ಮಾಯಾ ಬಜಾರ್ ಚಿತ್ರದ್ದು, ಸ್ವರಾಲತಾ ಹಾಗೆಯೇ ಮಾಧವ ಪಿಂಡಿ ಅವರು, ಕ್ಷಮಿಸಿ, ಮಾಧವ ಪೆದ್ದಿ ಸತ್ಯಂ ಅವರು ಈ ಒಂದು ಗೀತೆಗೆ ಧ್ವನಿಯನ್ನು ನೀಡಿದರು. ಚಿ ಸದಾಶಿವಯ್ಯ ಅವರ ಸಾಹಿತ್ಯ ಹಾಗೆಯೇ ಘಂಟಶಾಲಾ ಅವರ ಸಂಗೀತ ಈ ಒಂದು ಗೀತೆಗೆ ಇತ್ತು. ನಾನು ಕನ್ನಡ ಹಾಸ್ಯ ಹಾಡುಗಳ ಕುರಿತಾಗಿ ಮಾತಾಡ್ತಿದ್ದೆ. ವಿಶೇಷವಾಗಿ ಈ ಒಂದು ಏನು ಹಾಡುಗಳಿರ್ತವೆ ಅಂದರೆ ಹಾಸ್ಯ ಹಾಡುಗಳು, ಇವು ಹೇಗಿರ್ತಾವಪ್ಪ ಅಂದರೆ ಪ್ರತಿದಿನ ನಾವು ಮನೆಯಲ್ಲಿ ಅಥವಾ ರಸ್ತೆಯಲ್ಲಿ ಗೆಳೆಯರ ಜೊತೆ ಮಾತನಾಡುವಂತಹ ಆಡು ಭಾಷೆ, ತೀರಾ ಒಳಾರ್ಥ ಇರುವಂತಹ ಭಾಷೆಗಳನ್ನು ಈ ಒಂದು ಹಾಸ್ಯ ಹಾಡುಗಳಿಗೆ ಬಳಸೋದೇ ಇಲ್ಲ. ವಿಶೇಷವಾಗಿ ಕುರಿಗಳು ಸಾರ್, ಕುರಿಗಳು ಅಥವಾ ಉಪೇಂದ್ರ ಅವರ ಸಿನಿಮಾದ ಬಹುತೇಕ ಗೀತೆಗಳು ಏನು ಆಡು ಭಾಷೆಯಲ್ಲಿಯೇ ಇರುವಂತಹದ್ದು. ಅವುಗಳನ್ನು ಕೇಳಿದ್ರೆ ನಮಗೆ ನಮ್ಮದೇ ದೈನಂದಿನ ನಾವೇ ನಮ್ಮ ಫ್ರೆಂಡ್ಸ್ ಜೊತೆ ಮಾತಾಡ್ತಾ ಇದ್ದೀವೇನೋ ಅನ್ನೋ ರೀತಿಯಲ್ಲಿ ಇರ್ತವೆ. ವಿಶೇಷವಾಗಿ ಅದರಲ್ಲಿ ಬರುವಂತಹ ಕೆಲವೊಂದು ಪದಗಳು ನಮಗೆ ನಗುವಿನ ಔತಣಕೂಟವನ್ನೇ ಬಡಿಸ್ಬಿಡ್ತವೆ. ಅಂತಹ ಹತ್ತಾರು ಸಾಲುಗಳು ನಮ್ಮ ತಕ್ಷಣ ತಲೆಗೆ ಬಂದ್ಬಿಡುತ್ತೆ ಒಂದು ಗೀತೆಗಳನ್ನು ಕೇಳಿದ ತಕ್ಷಣ. ಸಾಮಾನ್ಯ ಜನ ಸಹ ಈ ಹಾಡಿನ ಸಾಲುಗಳನ್ನು ತಮ್ಮ ದೈನಂದಿನ ಮಾತಿನಲ್ಲಿ ಬಳಸೋದುಂಟು. ಸಿನಿಮಾ ಗೀತೆಗಳೇನಿದ್ದಾವೆ ಅದರಲ್ಲಿ ಬಹುತೇಕ ಒಂದಷ್ಟು ಪದಗಳನ್ನು ನಮ್ಮ ಜನ ಆಡು ಭಾಷೆಯಲ್ಲಿ ಬಳಸ್ತಾರೆ. ಅಂತಹ ಒಂದು ಪದಗಳನ್ನೇ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ. ಈಗ ಅದೇ ರೀತಿಯ ಏನು ತೀರ ಒಳಾರ್ಥ ಕೊಡದಂತಹ ಒಂದು ಸಾಮಾನ್ಯ ಆಡು ಭಾಷೆಯಲ್ಲಿ ಪ್ರಕಟವಾದಂತಹ ಇನ್ನೊಂದು ಗೀತೆಯನ್ನು ನಾವು ಈಗ ಕೇಳೋಣ.

ಆತ್ಮೀಯ ಕೇಳುಗರೆ, ನಾವು ಪರಿಮಳ ಕಾರ್ಯಕ್ರಮದಲ್ಲಿ ಕನ್ನಡ ಚಲನಚಿತ್ರದಲ್ಲಿನ ಚಿತ್ರಗಳ ಹಾಸ್ಯ ಗೀತೆಗಳ ವೈಶಿಷ್ಟ್ಯತೆಯ ಕುರಿತು ಮಾತಾಡ್ತಾ ಇದ್ದೀವಿ. ಅದರಲ್ಲೂ ವಿಶೇಷವಾಗಿ ಹಾಸ್ಯ ಅಂದರೆ ಕೇವಲ ಬರೀ ಮಜಾ ಅಷ್ಟೇ ಅಲ್ಲ, ಹಾಸ್ಯ ಗೀತೆಗಳು ಅಂದರೆ ಬರೀ ಮಜಾ ಮಾತ್ರ ಇರೋದಿಲ್ಲ, ಅದರಲ್ಲಿ ಸಮಾಜದ ಮುಖವಾಡಗಳನ್ನು ಬಿಚ್ಚಿಡುವಂತಹ, ಅವುಗಳನ್ನು ಅನಾವರಣ ಮಾಡುವಂತಹ ಪ್ರಯತ್ನಗಳು ತುಂಬ ಹಿಂದೆಯಿಂದಲೂ ನಡ್ಕೊಂಡ್ಬಂದಿದ್ದಾವೆ. ಚಿ ಉದಯಶಂಕರ್ ಇರ್ಬೋದು, ಆರ್ ಎನ್ ಜಯಗೋಪಾಲ್ ಅವರಿಂದ ಹಿಡಿದು ಯೋಗರಾಜ್ ಭಟ್ರವರೆಗೆ, ಅಥವಾ ಇನ್ನು ಮುಂದಿನ ಜನರೇಷನ್ ಏನು ಸಾಕ್ತಾ ಇದೆ, ಅಷ್ಟೂ ಏನು ಡೈರೆಕ್ಟರ್ಗಳು, ಮ್ಯೂಸಿಕ್ ಡೈರೆಕ್ಟರ್ಗಳು ಬಂದರು, ಅವರುಗಳು ಮತ್ತು ರೈಟರ್ಗಳು ಅನೇಕ ಪ್ರಯತ್ನಗಳನ್ನು ಮಾಡ್ತಾನೆ ಬಂದಿದ್ದಾರೆ. ಈ ದಿಗ್ಗಜ ಸಾಹಿತಿಗಳು ಹಾಸ್ಯ ಗೀತೆಗಳನ್ನು ಅತ್ಯುತ್ತಮ ಸಾಹಿತ್ಯಿಕ ಮೌಲ್ಯವನ್ನು ಎತ್ಕೊಟ್ಟಿದ್ದಾರೆ, ಉಳಿಸ್ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸಮಾಜದಲ್ಲಿರುವಂತಹ ಡಾಂಬಿಕತೆ ಇರ್ಬೋದು, ಹಣದ ವ್ಯಾಮೋಹ, ಅಥವಾ ಹೆಣ್ಣು ಹೊಣ್ಣು ಮಣ್ಣು ಅಂತ ಏನು ಹೇಳ್ತೀವಿ ಅವುಗಳ ಕುರಿತಾಗಿ ಆಗಿರ್ಬೋದು, ಕಾಲಘಟ್ಟದ ಏನು ನಡೀತಾ ಇದೆ, ಆ ಕಾಲಘಟ್ಟ ಬದಲಾದಂತೆ ಹೇಗೆಲ್ಲ ಬದಲಾಯಿತು ಕಾಲಘಟ್ಟ ಅನ್ನೋದರ ಕುರಿತಾಗಿಯೂ ಅನೇಕ ವಿಚಾರಗಳನ್ನು ಹಂಚ್ಕೊಂಡಿದ್ದಾರೆ ಒಂದು ಗೀತೆಗಳ ಮೂಲಕ. ಅವು ನಮಗೆ ಅನಿಸುತ್ತೆ ತುಂಬ ಕಾಮಿಡಿ ಕಾಮಿಡಿ ಆಗಿದೆ ಸಾಂಗ್ ಅಂತ, ಆದರೆ ಆ ಸಾಂಗ್ಗಳನ್ನು ಕೇಳಿದ ಮೇಲೆ ಅನಿಸುತ್ತೆ ಏಯ್ ತುಂಬ ಸತ್ಯದ ವಿಚಾರಗಳನ್ನು, ಅಂದರೆ ಪ್ರಸ್ತುತ ವಿಚಾರಗಳನ್ನೆಲ್ಲ ಹೇಳಿದಾರಲ್ವ ಗೀತೆಯಲ್ಲಿ ಅಂತ ಒಂದ್ಸರಿ ಅನಿಸುತ್ತೆ ನಮಗೆ. ಆ ರೀತಿಯ ಒಂದು ಗೀತೆ ಉಪೇಂದ್ರ ಚಿತ್ರದ್ದು. ಈ ಒಂದು ಗೀತೆಗೆ ಉಪೇಂದ್ರ ಅವರೇ ಧ್ವನಿಯಾಗಿದ್ದಾರೆ, ವಿ ಮನೋಹರ್ ಅವರ ಸಾಹಿತ್ಯ ಹಾಗೆ ಗುರುಕಿರಣ್ ಅವರ ಸಂಗೀತ ಇರುವಂತಹ ಗೀತೆ.

ಆತ್ಮೀಯ ಕೇಳುಗರೆ, ಪರಿಮಳ ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರಗಳಲ್ಲಿನ ಹಾಸ್ಯ ಗೀತೆಗಳ ವೈಶಿಷ್ಟ್ಯದ ಕುರಿತಾಗಿ ನಾನು ಮಾತಾಡ್ತಾ ಇದ್ದೆ. ವಿಶೇಷವಾಗಿ ಒಂದು ಹಾಸ್ಯ ಹಾಡು ಹಿಟ್ ಆಗಬೇಕಪ್ಪ ಅಂತೇನಾದರೂ ಇದ್ರೆ ಅದರಲ್ಲಿ ಸಾಹಿತ್ಯದಷ್ಟೇ ಮುಖ್ಯವಾಗಿ ಅಲ್ಲಿನ ನಟರ ಅಭಿನಯ ಸಹ ಮುಖ್ಯ ಆಗುತ್ತೆ. ನರಸಿಂಹರಾಜು, ದ್ವಾರಕೀಶ್ ಅವರು, ಜಗ್ಗೇಶ್, ರಮೇಶ್ ಅರವಿಂದ್ ಅವರು, ಅನೇಕ ದಿಗ್ಗಜ ನಟರು ಈ ಹಾಡುಗಳಿಗೆ ತಮ್ಮದೇ ಆದಂತಹ ಶೈಲಿಯಲ್ಲಿ ಜೀವ ತುಂಬಿಸಿದ್ದಾರೆ. ದ್ವಾರಕೀಶ್ ಅವರ ವಿಶೇಷವಾಗಿ ನಿಮಗೆಲ್ಲ ಗೊತ್ತಿದೆ, ಗುರು ಶಿಷ್ಯರು ಚಿತ್ರದಲ್ಲಿನ ದೊಡ್ಡವರೆಲ್ಲ ಜಾಣರಲ್ಲ ಒಂದು ಗೀತೆ ನಿಜಕ್ಕೂ ಅತ್ಯದ್ಭುತವಾಗಿ ಮೂಡಿಬಂದಿತ್ತು. ಮ್ಯಾನರಿಸಮ್ ವಿಚಾರವಾಗಿ ನಾನು ನೋಡೋದಾದರೆ ಹಾಡನ್ನು ಕೇವಲ ಕೇಳೋದಕ್ಕಿಂತ ಒಂದು ದೃಶ್ಯ ರೂಪದಲ್ಲಿ ಕಟ್ಕೊಟ್ಟಾಗ ಹೇಗೆ ಎಷ್ಟು ಅತ್ಯದ್ಭುತವಾಗಿ ಮೂಡಬರ್ಬೋದು ಅನ್ನೋದಕ್ಕೆ ಗುರು ಶಿಷ್ಯರು ಚಿತ್ರವೇ ಒಂದು ಸಾಕ್ಷಿ ಅಂತ ಹೇಳ್ಬೋದು. ಈಗ ಅದೇ ಚಿತ್ರದ ಗೀತೆಯನ್ನು ಕೇಳೋಣ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೆ ಸಂಗಡಿಗರ ಧ್ವನಿಯಲ್ಲಿ ಈ ಒಂದು ಗೀತೆಗೆ ಚಿ ಉದಯಶಂಕರ್ ಅವರ ಸಾಹಿತ್ಯ ಹಾಗೆ ಕೆ ವಿ ಮಹಾದೇವನ್ ಅವರ ಸಂಗೀತ ಇದೆ.

ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಈಗ ನಾವು ಪರಿಮಳ ಕಾರ್ಯಕ್ರಮದಲ್ಲಿ ಕನ್ನಡ ಚಲನಚಿತ್ರಗಳಲ್ಲಿನ ಹಾಸ್ಯ ಗೀತೆಗಳ ವೈಶಿಷ್ಟ್ಯತೆಯ ಕುರಿತಾಗಿ ಮಾತಾಡ್ತಾ ಇದ್ದೀವಿ. ಹಾಸ್ಯ ಗೀತೆಗಳಿಗೆ ಟ್ಯೂನ್ ಹಾಕೋದು ನಿಜಕ್ಕೂ ಸವಾಲಿನ ಕೆಲಸ ಅಂದರೆ ತಪ್ಪಾಗೋದಿಲ್ಲ. ರಾಜನ್ ನಾಗೇಂದ್ರ ಅವರು, ಜಿ ಕೆ ವೆಂಕಟೇಶ್ ಅವರು, ಹಂಸಲೇಖ ಅವರು, ಗುರುಕಿರಣ್, ವಿ ಮನೋಹರ್, ಹೀಗೆ ಅನೇಕ ಸಂಗೀತ ನಿರ್ದೇಶಕರು ಈ ಹಾಡುಗಳಿಗೆ ಸಖತ್ತು ವೆರೈಟಿ ಸಂಗೀತ ನೀಡಿದ್ದಾರೆ. ಮಾಮೂಲಿ ವಾದ್ಯಗಳ ಜೊತೆಗೆ ಕಾರಿನ ಹಾರ್ನ್ ಇರ್ಬೋದು, ತಮಾಷೆ ಸೌಂಡ್ ಇರ್ಬೋದು, ಇಮೋಜಿ ಸೌಂಡ್ಸ್ ಇರ್ಬೋದು, ಸ್ಪೆಷಲ್ ಎಫೆಕ್ಟ್ಸು ಅದರಲ್ಲಿ, ಮತ್ತು ಶ್ರುತಿಯಲ್ಲಿರುವಂತಹ ವಿಚಿತ್ರ ಬದಲಾವಣೆಗಳನ್ನು ಮಾಡಿ ಹಾಡಿನ ಕಾಮಿಡಿ

0: ಈ ಮೂಡ್ಗೆ ಇನ್ನಷ್ಟು ಇಂಪನ್ನು ಕೊಡ್ತಾ ಇದ್ರು ಆ ಒಂದು ಕಾಲಘಟ್ಟದಲ್ಲಿ, ಅಥವಾ ಈಗಲೂ ಸಹ ಒಂದು ವಿಶೇಷ ಇಂಪನ್ನು ಕೊಡ್ತಾರೆ ಕೇಳುಗರಿಗೆ. ತಕ್ಷಣ ಅದನ್ನು ಕೇಳಿದ ತಕ್ಷಣ ವಾವ್ ಎಷ್ಟು ಚೆನ್ನಾಗಿದೆ ಅಲ್ಲ ಇದು, ಮಧ್ಯ ಏನೋ ಒಂದು ಹಾರ್ನ್ ಪ್ಲೇ ಆಗ್ತಿರುತ್ತೆ, ಮತ್ತಿನ್ನೇನೋ ಕಾರಿನ ಸೌಂಡ್ ಬರ್ತಿರುತ್ತೆ, ಮತ್ತಿನ್ಯಾವುದೋ ಶಬ್ದ ಆಗ್ತಿರುತ್ತೆ, ಅಂದು ವೈಶಿಷ್ಟ್ಯ ಪೂರ್ಣವಾಗಿ ಒಂದು ಗೀತೆನ ರೂಪಿಸೋದಿದೆಯಲ್ಲ, ನಿಜಕ್ಕೂ ಅದು ಸವಾಲಿನ ಕೆಲಸ ಅಂತಲೇ ಹೇಳ್ಬೋದು. ಇಂಥ ಸಾಂಗ್ಸ್ ಕೇಳಿದ ತಕ್ಷಣ ಒಂಥರ ಮೈಂಡ್ ರಿಫ್ರೆಶ್ ಆಗುತ್ತೆ. ಅದರಲ್ಲೂ ಈ ಮ್ಯೂಸಿಕ್ ಕಂಪೋಸಿಷನ್ ಇದೆಯಲ್ಲ, ಅದೊಂಥರ ಅತ್ಯದ್ಭುತ ಕೆಲಸ ಅಂತಲೇ ಹೇಳ್ಬೋದು. ಅದು ಅತ್ಯಂತ ಆ ಒಂದು ಕ್ಷೇತ್ರದಲ್ಲಿ ಪಳಗಿರುವವರಿಗೆ ಮಾತ್ರ ಅದು ಒಲಿಯುವಂತಹದ್ದು ಅಂತಲೇ ಹೇಳ್ಬೋದು. ಈಗ ಕೇಳೋಣ ಕೃಷ್ಣಲೀಲಾ ಚಿತ್ರದ ಗೀತೆಯನ್ನು. ಶಶಾಂಕ್ ಶೇಷಗಿರಿ ಅವರ ಧ್ವನಿಯಲ್ಲಿ ಶಿವ ತೇಜಸ್ವಿ ಅವರ ಸಾಹಿತ್ಯ, ಹಾಗೆಯೇ ಶ್ರೀಧರ್ ವಿ ಸಂಭ್ರಮ್ ಅವರ ಸಂಗೀತ ಇರುವಂತಹ ಗೀತೆ.
1: ಮಾರ್ನಿಂಗು ಮಧ್ಯಾಹ್ನ ಈವ್ನಿಂಗು ನೈಟು ಮಾತಲ್ಲೇ ಮುಳುಗೋಗಿ ಪೂರಾ ಟೈಟು
2: ಫುಲ್ ಟೈಟು
1: ಪುರ್ಸೊತ್ತು.

ಆತ್ಮೀಯ ಕೇಳುಗರೆ, ಕನ್ನಡ ಚಲನಚಿತ್ರಗಳ ಹಾಸ್ಯ ಗೀತೆಗಳ ವೈಶಿಷ್ಟ್ಯತೆ ಕುರಿತಾಗಿ ಪರಿಮಳ ಕಾರ್ಯಕ್ರಮದಲ್ಲಿ ನಾನು ಮಾತಾಡ್ತಾ ಇದ್ದೀನಿ. ಪಿ ಬಿ ಶ್ರೀನಿವಾಸ್ ಅವರು, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು, ಸಿ ಅಶ್ವಥ್ ಅವರು, ಎಸ್ ಜಾನಕಿ ಅವರು, ಮತ್ತು ಲತಾ ಮಂಗೇಶ್ಕರ್ ಅವರು ಇರ್ಬೋದು, ಅಥವಾ ಅನುರಾಧ ಶ್ರೀರಾಮ್ ಅವರು ಇರ್ಬೋದು, ಅನೇಕರು ಅಂದರೆ ಇತ್ತೀಚಿನ ದಿನಗಳಲ್ಲಿ ಬಂದಂತಹ ಇತ್ತೀಚೆಗೆ ಅನ್ನೋದಕ್ಕಿಂತ 2000 ನಂತರದಲ್ಲಿ ಬಂದಂತಹ ವಿಜಯ್ ಪ್ರಕಾಶ್ ಅವರು ಇರ್ಬೋದು, ರಾಜೇಶ್ ಕೃಷ್ಣನ್ ಇರ್ಬೋದು, ಅನೇಕ ಗಾಯಕರು ಹಾಸ್ಯ ಗೀತೆಗಳಿಗೆ ನೀಡಿದಂತಹ ಕೊಡುಗೆ ಅಪಾರ ಅಂತಲೇ ಹೇಳಬೇಕು. ವಿಶೇಷವಾಗಿ ಎಸ್ ಪಿ ಬಿ ಅವರು ಹಾಡುವಾಗ ನೀಡುತ್ತಿದ್ದಂತಹ ತಮಾಷೆಯ ನಗು ಕೆಮ್ಮು, ಮತ್ತು ಎಸ್ ಜಾನಕಿ ಅವರ ಏನು ಎಳೆ ಮಕ್ಕಳ ರೀತಿಯಲ್ಲಿ, ಅಂದರೆ ಇನ್ನೂ ಆಗ ತಾನೇ 1ನೇ ಕ್ಲಾಸು ಅಥವಾ 2ನೇ ಕ್ಲಾಸು ಓದ್ತಿರುವಂತಹ ಮಗುವಿನ ಧ್ವನಿಯಲ್ಲಿ ಅವರು ಹಾಡುತ್ತಿದ್ದಂತಹ ಗೀತೆಗಳು, ಆ ಏರಿಳಿತಗಳು ಹಾಡಿನ ತೂಕವನ್ನು ನಿಜಕ್ಕೂ ಹೆಚ್ಚಿಸ್ತಿದ್ವು. ಕೇವಲ ಶ್ರುತಿಬದ್ಧವಾಗಿ ಹಾಡೋದಷ್ಟೇ ಅಲ್ಲ, ಆ ಪಾತ್ರಕ್ಕೆ ತಕ್ಕಂತೆ, ಆ ಒಂದು ಏಜ್ಗೆ ಅಂದರೆ ಆ ಒಂದು ವಯಸ್ಸಿಗೆ ತಕ್ಕಂತೆ ತಮ್ಮ ಧ್ವನಿಯನ್ನು ಬದಲಾಯಿಸಿ ನಟಿಸುತ್ತಲೇ ಹಾಡ್ತಿದ್ರಲ್ಲ, ಅದು ನಿಜಕ್ಕೂ ಅತ್ಯದ್ಭುತವಾಗಿರ್ತಿತ್ತು ಅಂತಲೇ ಹೇಳ್ಬೋದು. ಈಗ ಎಸ್ ಜಾನಕಿ ಅಮ್ಮ ಅವರ ಧ್ವನಿಯಲ್ಲಿ ಮೂಡಿಬಂದಂತಹ ಹಳ್ಳಿ ಮೇಷ್ಟ್ರು ಚಿತ್ರದ ಗೀತೆಯನ್ನು ಕೇಳೋಣ. ಹಂಸಲೇಖ ಅವರು ಈ ಒಂದು ಗೀತೆಗೆ ಸಂಗೀತ ಹಾಗೆ ಸಾಹಿತ್ಯವನ್ನು ನೀಡಿದ್ದಾರೆ.

ಆತ್ಮೀಯ ಕೆಳಗರೆ, ಕನ್ನಡದ ಹಾಸ್ಯ ಗೀತೆಗಳು ಯಾವತ್ತೂ ಒಂದೇ ರೀತಿ ಇರಲಿಲ್ಲ. 60-70 ದಶಕದಲ್ಲಿ ಕೌಟುಂಬಿಕ ಸನ್ನಿವೇಶಗಳು ಮತ್ತು ಪ್ರೇಮದ ಗೊಂದಲಗಳು, ಆ ಒಂದು ಸುತ್ತಲೇ ಆ ಒಂದು ಕಾಮಿಡಿ ಸಾಂಗ್ಗಳು ಅಂದರೆ ಹಾಸ್ಯ ಗೀತೆಗಳು ರೂಪಿತ ಆದವು. ನಂತರದಲ್ಲಿ 80-90 ದಶಕದಲ್ಲಿ ನೋಡಿದಾಗ ನಿರುದ್ಯೋಗ, ಬಡತನ ಮತ್ತು ಸಿಟಿ ಲೈಫ್ ಇರುವಂತಹ ತೊಂದರೆಗಳು ಏನಿದ್ದಾವೆ ಅದರ ಬಗ್ಗೆ ಹಾಸ್ಯ ವಸ್ತುವಾಗಿಟ್ಕೊಂಡು ಗೀತೆಗಳನ್ನು ರಚಿಸಲಾಯಿತು. ನಂತರ ಇಂದಿನ ಆಧುನಿಕ ಯುಗದಲ್ಲಿ ಸೋಷಿಯಲ್ ಮೀಡಿಯಾ ಇರ್ಬೋದು, ಮೊಬೈಲ್ ಗೀಳು ಮತ್ತು ಇಂದಿನ ಯುವಜನತೆಯ ಲೈಫ್ ಸ್ಟೈಲ್ ಆಧರಿಸಿ ಹಾಡುಗಳು ಬರ್ತಾ ಇದ್ದಾವೆ. ಈ ರೀತಿಯ ಕಾಲೋಚಿತ ಬದಲಾವಣೆಯಿಂದಾಗಿ ಕನ್ನಡ ಹಾಸ್ಯ ಗೀತೆಗಳು ಎಂದಿಗೂ ಹಳೆಯದು ಅನಿಸೋದೇ ಇಲ್ಲ. ಯಾವಾಗ ಕೇಳಿದ್ರೂ ನಿಮಗೆ ಓ ಇದು ಪ್ರಸ್ತುತವಾಗಿದೆಯಲ್ಲ ಅಂತಲೇ ಅನಿಸುತ್ತೆ. ಅದೇ ರೀತಿಯಾಗಿರುವಂತಹ ಒಂದು ಗೀತೆ ಕೋತಿಗಳು ಸರ್ ಕೋತಿಗಳು, ಗೀತೆಯನ್ನು ಕೇಳ್ಕೊಂಬನ್ನಿ.

ಆತ್ಮೀಯ ಕೇಳುಗರೆ, ಹಾಸ್ಯ ಗೀತೆಗಳಲ್ಲಿ ಹಾಡಿನ ಸಾಹಿತ್ಯ ಮತ್ತು ಟ್ಯೂನ್ ಜೊತೆಗೆ ಅದನ್ನು ಶೂಟ್ ಮಾಡಿರುವಂತಹ ವಿಧಾನ ಸಹ ತುಂಬ ಮುಖ್ಯ ಆಗುತ್ತೆ. ವಿಚಿತ್ರ ಬಣ್ಣದ ಬಟ್ಟೆಗಳಿರ್ಬೋದು, ತಮಾಷೆಯ ಸೆಟ್ಗಳಿರ್ಬೋದು, ಅಥವಾ ಕಲ್ಪನೆಗೆ ಮೀರಿದ ಸನ್ನಿವೇಶಗಳನ್ನು ಈ ಹಾಡುಗಳಲ್ಲಿ ಕಾಣ್ಬೋದು. ನಾಯಕ ಕನಸು ಕಾಣ್ತಾ ಇರ್ತಾನೆ, ಆ ಕನಸಲ್ಲಿ ಆತ ವಯಸ್ಸಾಗಿರಬಹುದು, ಆತನ ವಯಸ್ಸಾಗಿರುವಂತೆ ಆತನ ಚಿತ್ರಿಸೋದಿರ್ಬೋದು, ಈ ರೀತಿಯ ವಿಶೇಷ ದೃಶ್ಯಗಳನ್ನು ಕಾಣುವ ಹಾಗೆ ಮಾಡೋದಿದೆಯಲ್ಲ, ನಿಜಕ್ಕೂ ಒಂದು ಕಷ್ಟಕರ ಕೆಲಸ ಅಂತಲೇ ಹೇಳ್ಬೋದು. ಹಿನ್ನೆಲೆಯಲ್ಲಿ ಬರುವಂತಹ ಪೋಷಕ ಪಾತ್ರಗಳೇನಿರ್ತವೆ ಅವುಗಳಿಗೆ ತಮಾಷೆಯ ರಿಯಾಕ್ಷನ್ಗಳನ್ನು ಕೊಡೋದು, ಪ್ರೇಕ್ಷಕರ ಕಣ್ಣಿಗೆ ಅದೊಂಥರ ಹಬ್ಬ ಇದ್ದಂಗೆ ತುಂಬ ಅದ್ಭುತವಾಗಿ ಮೂಡಿಬರುತ್ತೆ. ಆ ರೀತಿಯ ಸಿನಿಮಾಗಳನ್ನು ರೂಪಿಸೋದಿದೆಯಲ್ಲ, ನಿಜಕ್ಕೂ ಅದ್ಭುತ. ಆ ರೀತಿಯ ಗೀತೆಗಳನ್ನು ರೂಪಿಸೋದು ಸಹ ತುಂಬ ಕಷ್ಟ. ಅಂತಹ ಗೀತೆಗಳನ್ನು ರೂಪಿಸ್ತಾರಲ್ಲ ಆರ್ಟ್ ಡೈರೆಕ್ಟರ್ಗಳು, ಅಂತಹ ಆರ್ಟ್ ಡೈರೆಕ್ಟರ್ಗಳ ಕೆಲಸ ತುಂಬ ಇರುತ್ತೆ ಅಂತಲೇ ಹೇಳ್ಬೋದು. ಅದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದರೆ ಕುಶಲವೇ ಕ್ಷೇಮವೇ ಚಿತ್ರದಲ್ಲಿ ಇರುವಂತಹ ಒಂದು ಗೀತೆ, ಕಾಮಾಕ್ಷಿ ಮೀನಾಕ್ಷಿ ಒಂದು ಗೀತೆ. ಕೇಳ್ಕೊಂಬನ್ನಿ, ತುಂಬ ಅದ್ಭುತವಾಗಿದೆ. ಎಸ್ ಮಹೇಂದರ್ ಅವರ ಧ್ವನಿಯಲ್ಲಿ ಒಂದು ಗೀತೆ ಮೂಡಿ ಬಂದಿದೆ. ಕೆ ಕಲ್ಯಾಣ್ ಅವರ ಸಾಹಿತ್ಯ ಹಾಗೆ ರಾಜೇಶ್ ರಾಮನಾಥ್ ಅವರ ಸಂಗೀತ ಈ ಒಂದು ಗೀತೆಗಿದೆ.

ಆತ್ಮೀಯ ಕೆಳಗರೆ, ಹಾಸ್ಯ ಗೀತೆಗಳ ಕುರಿತಾಗಿ ನಾನು ಮಾತಾಡ್ತಾ ಇದ್ದೀನಿ. ಕನ್ನಡದ ಹೆಚ್ಚಿನ ಹಾಸ್ಯ ಗೀತೆಗಳಿಗೆ ವಯಸ್ಸೇ ಆಗೋದಿಲ್ಲ. ಯಾಕಪ್ಪ ಅಂದರೆ, ದಶಕಗಳ ಹಿಂದೆ ಬಂದಂತಹ ರಾಯರ ಬಂಡಿ, ಜಟಕಾ ಬಂಡಿ ಆಗಲಿ, ಅಥವಾ ಇತ್ತೀಚಿನ ಹಿಟ್ ಹಾಡುಗಳಾಗಲಿ, ಇಂದಿಗೂ ಟಿವಿ ಅಥವಾ ರೇಡಿಯೋಗಳಲ್ಲಿ ನಾವು ಕೇಳಿದಂಥ ಸಂದರ್ಭದಲ್ಲಿ ಆ ಒಂದು ಗೀತೆಗಳು ನೀಡುವಂತಹ ಮುದಾನೇ ಬೇರೆ. ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೆ ಪ್ರತಿಯೊಬ್ಬರೂ ಈ ಹಾಡುಗಳನ್ನು ಕೇಳಿ ಇಷ್ಟಪಡ್ತಾನೆ ಇರ್ತಾರೆ. ಇಷ್ಟೊಂದು ವರ್ಷಗಳ ನಂತರವೂ ಸಹ ಈ ಹಾಡುಗಳು ನೀಡುವಂತಹ ಎನರ್ಜಿ, ಒಂದು ನಗು ಸ್ವಲ್ಪವೂ ಕಡಿಮೆ ಆಗಿಲ್ಲ ಅನ್ನೋದೇ ಈ ಒಂದು ಕನ್ನಡ ಹಾಸ್ಯಗಳಿಗಿರುವಂತಹ ನಿಜವಾದ ಶಕ್ತಿ ಅಂತಲೇ ಹೇಳ್ಬೋದು. ಈಗ ಕೇಳೋಣ ಡಕೋಟಾ ಎಕ್ಸ್ಪ್ರೆಸ್ ಚಿತ್ರದ ಗೀತೆಯನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೆ ಸಂಗಡಿಗರ ಧ್ವನಿಯಲ್ಲಿ. ಒಂದು ಗೀತೆಗೆ ಹಂಸಲೇಖ ಅವರ ಸಾಹಿತ್ಯ ಹಾಗೆ ಸಂಗೀತ ಇದೆ.

ಆತ್ಮೀಯ ಕೇಳುಗರೆ, ಇದುವರೆಗೂ ಪರಿಮಳ ಕಾರ್ಯಕ್ರಮದಲ್ಲಿ ಕನ್ನಡದ ಹಾಸ್ಯ ಗೀತೆಗಳ ವೈಶಿಷ್ಟ್ಯತೆಯ ಕುರಿತು ತಿಳಿದುಕೊಂಡ್ರಿ. ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದದ್ದು ನಾನು ನಿಮ್ಮ ಬಾನುಲಿ ಗೆಳೆಯ ವರುಣ್ ಜಿಜೆ. ಮುಂದಿನ ಪ್ರಸಾರದಲ್ಲಿ ನಿಮ್ಮ ಜೊತೆಯಾಗಲಿದ್ದಾರೆ ಆರ್ಜೆ ಶ್ರೀಗೌರಿ. ಸಮಯ 5 ಗಂಟೆ ಆಗ್ತಾ ಇದೆ. ಕೇಳಿ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ನೌಕರರ ಭವಿಷ್ಯ ನಿಧಿ ಸಂಘಟನೆಯ ಅಡಿಯಲ್ಲಿ ಕಡ್ಡಾಯ ವ್ಯಾಪ್ತಿಗೆ ಒಳಪಡುವ ವೇತನ ಮಿತಿಯನ್ನು ಕೇಂದ್ರ ಸಚಿವ ಸಂಪುಟ ತಿಂಗಳಿಗೆ 15,000 ರೂಪಾಯಿಗಳಿಂದ 25,000 ರೂಪಾಯಿಗಳಿಗೆ ಹೆಚ್ಚಿಸಿದೆ. ಇದರಿಂದ ದೇಶಾದ್ಯಂತ 51,00,000 ನೌಕರರು ಪ್ರಯೋಜನ ಪಡೆಯಲಿದ್ದಾರೆ. ರಾಜ್ಯದ ಬರಪೀಡಿತ ತಾಲೂಕುಗಳ ರೈತರ ನೆರವಿಗೆ ಧಾವಿಸಿರುವ ಬ್ಯಾಂಕರ್ಗಳ ರಾಜ್ಯಮಟ್ಟದ ಸಮಿತಿ ಕೃಷಿ ಮತ್ತು ಕೃಷಿ ಸಂಬಂಧಿತ ಸಾಲಗಳ ಮರುಪಾವತಿಗೆ ಸಂಬಂಧಿಸಿದಂತೆ ವಿಶೇಷ ಪರಿಹಾರ ಯೋಜನೆ ಪ್ರಕಟಿಸಿದೆ. ಸಾಲ ಮರುಪಾವತಿಗೆ 12 ತಿಂಗಳ ಕಾಲಾವಕಾಶ ನೀಡುವುದರ ಜೊತೆಗೆ ಒಟ್ಟು ಸಾಲ ಮರುಪಾವತಿಯ ಅವಧಿಯನ್ನು ವಿಸ್ತರಿಸಿ ರೈತರಿಗೆ ನೆರವಾಗಲು ನಿರ್ಧರಿಸಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನಾಳೆ ರಾಜ್ಯ ಪ್ರವಾಸ ಕೈಗೊಳ್ಳಲಿದ್ದು ಹುಬ್ಬಳ್ಳಿಯಲ್ಲಿ ನೂತನ ವೈದ್ಯಕೀಯ ಕಾಲೇಜು ಕಟ್ಟಡ ಹಾಗೂ 1,200 ಹಾಸಿಗೆಗಳ ಆಸ್ಪತ್ರೆಯನ್ನು ಜನಸೇವೆಗೆ ಸಮರ್ಪಿಸಲಿದ್ದಾರೆ. ರಾಜ್ಯವು ಜಾಗತಿಕ ಮಟ್ಟದಲ್ಲಿ ಎಲೆಕ್ಟ್ರಾನಿಕ್ಸ್ ಕ್ಷೇತ್ರದ ತಾಣವಾಗಬೇಕು ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಕರೆ ನೀಡಿದ್ದಾರೆ. ದೀರ್ಘಾವಧಿ ಲಾಭವನ್ನು ಪರಿಗಣಿಸಿ ಬೆಂಗಳೂರು, ಮೈಸೂರು ಮತ್ತು ಹುಬ್ಬಳ್ಳಿ ಧಾರವಾಡವನ್ನು ಎಲೆಕ್ಟ್ರಾನಿಕ್ಸ್ ಉದ್ಯಮದ ಕ್ಲಸ್ಟರ್ ಆಗಿ ಪರಿವರ್ತಿಸಲಾಗುತ್ತಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಕಾವೇರಿ ನೀರಾವರಿ ನಿಗಮ ವ್ಯಾಪ್ತಿ ಯೋಜನೆಗಳು, ಕುಡಿಯುವ ನೀರಿನ ಸಮಸ್ಯೆ ಹಾಗೂ ಮೇಕೆದಾಟು ಯೋಜನೆ ಕುರಿತಂತೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸದೆ ಕಾರ್ಯೋನ್ಮುಖರಾಗಬೇಕು ಎಂದು ಜಲಸಂಪನ್ಮೂಲ ಸಚಿವ ಚಲುವರಾಯಸ್ವಾಮಿ ನಿರ್ದೇಶನ ನೀಡಿದ್ದಾರೆ. ಮೆಕ್ಕಾ ಬಳಿ ನಡೆದ ಡ್ರೋನ್ ದಾಳಿಯ ಬಗ್ಗೆ ಭಾರತ ಕಳವಳ ವ್ಯಕ್ತಪಡಿಸಿದೆ. ಆ ಪ್ರದೇಶದಲ್ಲಿ ಶಾಂತಿ ಹಾಗೂ ಸ್ಥಿರತೆಯನ್ನು ಶೀಘ್ರ ಮರುಸ್ಥಾಪಿಸುವಂತೆ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಆಗ್ರಹಿಸಿದ್ದಾರೆ. ಗಾಜಾ ನಗರದಲ್ಲಿ ಇಸ್ರೇಲ್ ನಡೆಸಿದ ದಾಳಿಯಿಂದಾಗಿ ಹಾನಿಗೊಳಗಾಗಿದ್ದ ವಸತಿ ಸಮುಚ್ಚಯವೊಂದು ಕುಸಿದು ಬಿದ್ದಿದ್ದು 5 ಮಕ್ಕಳು ಸೇರಿದಂತೆ 16 ಪ್ಯಾಲೆಸ್ತೇನ್ ಪ್ರಜೆಗಳು ಮೃತಪಟ್ಟಿದ್ದಾರೆ. ಐಸಿಸಿ ಟಿ20 ಬ್ಯಾಟಿಂಗ್ ಶ್ರೇಯಾಂಕದಲ್ಲಿ ಭಾರತದ ಬ್ಯಾಟರ್ ಇಶಾನ್ ಕಿಶಾನ್ ಅಗ್ರಸ್ಥಾನ ಕಾಯ್ದುಕೊಂಡಿದ್ದಾರೆ. ಭಾರತದವರೇ ಆದ ಬ್ಯಾಟರ್ ಅಭಿಷೇಕ್ ಶರ್ಮಾ 2ನೇ ಸ್ಥಾನಕ್ಕೆ ಏರಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಸಂಜೆ 6 ಗಂಟೆಗೆ.

0: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿ ಅವರ ಸಂಕಲ್ಪ.
1: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ.
0: ಇಲ್ಲಿಯವರೆಗೆ 9 ಕೋಟಿ 50 ಲಕ್ಷಕ್ಕಿಂತಲೂ ಹೆಚ್ಚು ಫಲಾನುಭವಿಗಳು ಈ

ಪ್ರೀತಿ ಕೇಳುಗರೆ, ಶುಭ ಸಂಜೆ ಹಾಗೂ ಇಂದಿನ ಕಾರ್ಯಕ್ರಮಗಳಿಗೂ ಸ್ವಾಗತ, ಸುಸ್ವಾಗತ. ಸಂಜೆಯ ಪ್ರಸಾರ ಕರದಲ್ಲಿ ನಿಮ್ಮ ಜೊತೆಯಾಗಿರ್ತೀನಿ ನಾನು ಶ್ರೀಗೌರಿ. ಬನ್ನಿ, ಇಂದು ಮತ್ತು ನಾಳೆ ನಮ್ಮ ನಿಲಯದಿಂದ ಯಾವೆಲ್ಲ ಕಾರ್ಯಕ್ರಮಗಳು ನಿಮಗೋಸ್ಕರ ಕಾಯ್ತಾ ಇದೆ ಅಂತ ನೋಡ್ಕೊಂಡು ಬರೋಣ. ಇನ್ನು ಕೆಲವೇ ಕ್ಷಣಗಳಲ್ಲಿ ಸೇಫ್ ಡ್ರೈವ್ ಇರುತ್ತೆ 8 ಗಂಟೆವರೆಗೂ. ಇದರಲ್ಲಿ ಮೊದಲನೆಯದಾಗಿ ಹಳೆಯ ಚಿತ್ರಗೀತೆಗಳನ್ನು ಕೇಳ್ತೀರಿ. ಇದಾದ ನಂತರ 6:02 ಗಾನ ಭಜಾನ, 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ ಇರುತ್ತೆ, 7:22 ಕಗ್ಗದ ಸಿರಿ ಪರಿಕಲ್ಪನೆ ಹಾಗೂ ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್ ಅವರದು. ಇದಾದ ನಂತರ ಮಕ್ಕಳಲ್ಲಿ ಕ್ಯಾನ್ಸರ್ ಕುರಿತಾದಂತಹ ಜಾಗೃತಿ ಕಾರ್ಯಕ್ರಮ ಇರುತ್ತೆ, 8:02 ಮಧುರ ಆಲಾಪ, ಭಾವಗೀತೆಗಳು, ಚಿತ್ರಗೀತೆಗಳು, ಹಿಂದಿ ಗಜಲ್ಗಳು, ಹಿಂದಿ ಚಿತ್ರಗೀತೆಗಳು ಎಲ್ಲ ಇರುತ್ತೆ ಇದರಲ್ಲಿ. 9:15 ಹಿಂದಿಯ ಚಲನಚಿತ್ರಗೀತೆಗಳು, ಹಿಂದಿ ಮೆಲೋಡೀಸ್, 10:02 ಪ್ರೇಮಗೀತೆಗಳ ಪ್ರೇಮ ನಿನಾದ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಇನ್ನು ನಾಳೆ 17ನೇ ತಾರೀಕು ಗುರುವಾರ ಬೆಳಗ್ಗೆ 6:05 ಭಕ್ತಿಗೀತೆಗಳ ನಾದೋಪಾಸನೆ ಕಾರ್ಯಕ್ರಮ, ಇದಾದ ನಂತರ 7:15 ಶುಭೋದಯ ಕರ್ನಾಟಕ. ಇದರಲ್ಲಿ ಮೊದಲನೆಯದಾಗಿ ಕನ್ನಡ ರತ್ನ ಭಂಡಾರ, ಇದಾದ ನಂತರ ಭಾವಗೀತೆಗಳು ಚಿತ್ರಗೀತೆಗಳು ಪ್ರಸಾರವಾಗುತ್ತೆ. ನಾಳೆ ಬೆಳಗ್ಗೆ 8:45 ಪ್ರಾಯೋಜಿತ ಕಾರ್ಯಕ್ರಮ ಇರುತ್ತೆ, ವನಸ್ಪಂದನ. ವಿಷಯ ಕರ್ನಾಟಕ ರಾಜ್ಯ ಔಷಧ ಗಿಡ ಮೂಲಿಕೆಗಳ ಪ್ರಾಧಿಕಾರದ ಕಾರ್ಯಚಟುವಟಿಕೆಗಳು. ಭಾಗವಹಿಸುತ್ತಾರೆ ಅರಸಲನ್ IFS ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ, ಕರ್ನಾಟಕ ರಾಜ್ಯ ಔಷಧ ಗಿಡಮೂಲಿಕೆ ಪ್ರಾಧಿಕಾರ ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರಣ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಇಂದಿನ ವಿಶೇಷ ಇರುತ್ತೆ, ಇದಾದ ನಂತರ 10:02 ಹಳೆಯ ಚಿತ್ರಗೀತೆಗಳನ್ನು ಕೇಳ್ತೀರಿ. 9:30 ನಾಳೆ ಬೆಳಗ್ಗೆ 9:30 ಮಕ್ಕಳಲ್ಲಿ ಕ್ಯಾನ್ಸರ್ ಕುರಿತಾದ ಜಾಗೃತಿಯ ಕಾರ್ಯಕ್ರಮ ಇರುತ್ತೆ. ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಕನ್ನಡ ಸಾಂಗ್ಸ್ 11:02 to 11:30. ಕಲಾಭಾರತಿ 11:30 to 12:00. ಕರಿಗೊಂದು ಹಾಡು ನಾಳೆ ಮಧ್ಯಾಹ್ನ 12:05. ನಾಳೆ ಮಧ್ಯಾಹ್ನ 1:20 ಗೇಮ್ ಶೋನಲ್ಲಿ ನಮ್ಮ ನಾಡು ಸ್ಪಂದನ, ಇಮೇಲ್ ಆಧಾರಿತ ಸಂದೇಶ ಆಧಾರಿತ ಕಾರ್ಯಕ್ರಮ, ನಮ್ಮ ವೀಕ್ಷಕರ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳುವಂತಹ ಸ್ಪಂದನ ಕಾರ್ಯಕ್ರಮ ಇರುತ್ತೆ 2:15 to 2:30. ಚಿತ್ರತಾನ, ಒಂದೇ ಚಿತ್ರದ ಹಾಡುಗಳು 2:40. ಸಖಿ ಸಹೇಲಿ 3:00 to 4:00 ಇರುತ್ತೆ. ಪರಿಮಳ, ಈ ಕಾರ್ಯಕ್ರಮ ನಾಳೆ 4:00 to 5:00 ಕೇಳ್ಬೋದು. ಇನ್ನು 5:02 to 8:00 ಸೇಫ್ ಡ್ರೈವ್. ಇದರಲ್ಲಿ ಮೊದಲನೇದಾಗಿ ಹಳೆಯ ಚಿತ್ರಗೀತೆಗಳು, ಇದಾದ ನಂತರ ಗಾನ ಭಜನ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ ನಾಳೆ 6:55. ಕಗ್ಗದ ಸಿರಿ 7:22. ಮಕ್ಕಳಲ್ಲಿ ಕ್ಯಾನ್ಸರ್ ಕುರಿತಾದ ಜಾಗೃತಿ ಕಾರ್ಯಕ್ರಮ 7:30. ನಮ್ಮ ಆಯ್ಕೆ, ಉದ್ಘೋಷಕರ ಮೆಚ್ಚಿನ ಗೀತೆಗಳ ಕಾರ್ಯಕ್ರಮ ನಾಳೆ ರಾತ್ರಿ 8:02. ಹಿಂದಿ ಮೆಲೋಡೀಸ್ 9:15 to 10:00, ಹಾಗೆ ಪ್ರೇಮ ಗೀತೆಗಳು 10:02 to 11:00 ಪ್ರಸಾರವಾಗಲಿದೆ. ಇದಾಗಿತ್ತು ಇಂದು ಮತ್ತು ನಾಳೆ

ನಮ್ಮ ನಿಲಯದಿಂದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗಾಗಿ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಒಂದು ಮುನ್ನೋಟ. ಸಮಯ 5:08 ಆಗಿದೆ. ಬನ್ನಿ, ಇನ್ನ ತಡೆಯಾಕೆ ಹಳೆಯ ಚಿತ್ರಗೀತೆಗಳನ್ನು ಈ ಕಾರ್ಯಕ್ರಮನ ಪ್ರಾರಂಭಿಸೋಣ. ಇಂದಿನ ಈ ಕಾರ್ಯಕ್ರಮಕ್ಕೆ ಎಲ್ಲ ಪ್ರೀತಿಯ ಕೇಳುಗರಿಗೂ ಸ್ವಾಗತ, ಸುಸ್ವಾಗತ. ಮೊದಲನೆಯ ಹಾಡು ನಿಮಗಾಗಿ.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರು ಹಾಡಿದರು. ಹಂಸಲೇಖಾ ಅವರ ಸಾಹಿತ್ಯ ಮತ್ತು ಸಂಗೀತದಲ್ಲಿ ಮಿಡಿದ ಹೃದಯಗಳು ಚಿತ್ರದ ಹಾಡನ್ನು ನಿವೇದಿಗ ಕೇಳಿದ್ರಿ. ಮುಂದಿನ ಗೀತೆ ಚಿವುದಯಶಂಕರ್ ಅವರ ಸಾಹಿತ್ಯ ಇದೆ, ವಿಜಯ ಭಾಸ್ಕರ್ ಅವರ ಸಂಗೀತ ಇದೆ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರು. ಚಿತ್ರ ಜಿಮ್ಮಿಗಲ್ದು.

ಡಾಕ್ಟರ್ ರಾಜ್ಕುಮಾರ್ ವಾಣಿ ಜಯರಾಮ್ ಅವರು ಹಾಡಿದ್ರು ಎರಡು ನಕ್ಷತ್ರಗಳು ಚಿತ್ರಕ್ಕಾಗಿ, ಚಿವದೇಶಂಕರ್ ಅವರ ಸಾಹಿತ್ಯ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ಈ ಹಾಡಿಗಿತ್ತು. ಹಳೆಯ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ. ಮುಂದಿನ ಗೀತೆ ಜಗ್ಗು ಚಿತ್ರದ್ದು, ಎಸ್ ಜಾನಕಿ ಅವರು ಹಾಡಿದ್ದಾರೆ, ಆರ್ ಎನ್ ಜಿ ಗೋಪಾಲ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತದಲ್ಲಿ.

ಆರತಿಯವ್ರಿಗೋಸ್ಕರ ಹಾಡಿದರು ಎಸ್ ಜಾನಕಿ ಅವರು ಜಗ್ಗು ಚಿತ್ರಕ್ಕಾಗಿ. ನೋಡಿ, ಹಣ ಮುಖ್ಯ ಅಂತ ಹೇಳ್ತಾರೆ, ಯಾವೆಲ್ಲ ರೂಪ ಪಡ್ಕೊಳ್ಳುತ್ತೆ ಹಣ, ಎಷ್ಟು ಹೆಸರು ಈ ಹಣಕ್ಕೆ. ದೇವಾಲಯಗಳಲ್ಲಿ ಕೊಟ್ಟರೆ ಅದನ್ನು ಹರಕೆ ಅಂತಾರೆ, ಶಾಲೆಗೆ ಕೊಟ್ಟರೆ ಶುಲ್ಕ, ಮದುವೆಯಲ್ಲಿ ಏನಾದರೂ ಹಣ ಕೊಟ್ಟರೆ ಅದು ವರದಕ್ಷಿಣೆ ಆಗುತ್ತೆ, ಅದೇ ವಿಚ್ಛೇದನದಲ್ಲಿ ಹಣ ಕೊಟ್ಟಾಗ ಜೀವನಾಂಶ. ಮರುಪಾವತಿಸಬೇಕು ಅಂತ ಯಾರಿಗಾದರೂ ನೀಡಿದಾಗ ಸಾಲ, ರಾಜಕೀಯ ಪಕ್ಷಗಳಿಗೆ ಕೊಟ್ಟಾಗ ದೇಣಿಗೆ, ಅನಾಥಾಶ್ರಮ ಕೊಟ್ಟರೆ ದಾನ, ನ್ಯಾಯಾಲಯಗಳಲ್ಲಿ ಪಾವತಿಸಿದ್ರೆ ದಂಡ, ಸರ್ಕಾರಕ್ಕೆ ಕೊಟ್ಟಾಗ ತೆರಿಗೆ, ಕೆಲಸ ಮಾಡೋರಿಗೆ ಕೊಟ್ಟಾಗ ಸಂಬಳ, ಹೋಟೆಲಲ್ಲಿ ನೀಡಿದಾಗ ಬಿಲ್, ಆ ವೇಟರ್ಸ್ಗೆ ಕೊಟ್ಟಾಗ ಟಿಪ್ಸ್, ನಿವೃತ್ತಿಯ ನಂತರ ಪಿಂಚಣಿ, ಕಾರ್ಮಿಕರಿಗೆ ಕೊಟ್ಟಾಗ ವೇತನ, ಅಕ್ರಮವಾಗಿ ಪಡೆದರೆ ಲಂಚ. ಓ ಹಣವೇ, ಓ ದುಡ್ಡೆ, ನಿನಗೆಷ್ಟು ಹೆಸರು.

ಸಿಡಿದದ್ದ ಸಹೋದರ ಚಿತ್ರದ ಹಾಡಿದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ್ರು. ಗೀತಪ್ರಿಯ ಅವರ ಸಾಹಿತ್ಯ, ಸತ್ಯಂ ಅವರ ಸಂಗೀತದಲ್ಲಿ.

ನ್ಯಾಯಕ್ಕಾಗಿ ಬಾಳು, ಪ್ರೀತಿಗಾಗಿ ಸೋಲು ಅಂತ ಸಾಲುಗಳನ್ನು ಕೊಟ್ಟಿದ್ದು ಚಿವುದೇಶಂಕರ್ ಅವರು ಇಳೆಯರಾಜ ಅವರ ಸಂಗೀತದಲ್ಲಿ ಅದ್ಭುತವಾಗಿ ಹಾಡಿದರು ಎಸ್ ಜಾನಕಿ ಅವರು. ಭರ್ಜರಿ ಬೇಟೆ ಚಿತ್ರದ ಹಾಡನ್ನು ನಿವೇದಿಕಾ ಕೇಳಿದ್ರಿ.

ಸತ್ಯಂ ಅವರ ಸಂಗೀತದಲ್ಲಿ ಎಸ್ ಜಾನಕಿ ಅವರು ಹಾಡಿದ್ರು. ಚಿ ಉದಯಶಂಕರ್ ಅವರ ಸಾಹಿತ್ಯ ಇತ್ತು. ದೇವರ ಆಟ ಚಿತ್ರದ ಹಾಡನ್ನ ನೀವಿದೀಗ ಕೇಳಿದ್ರಿ. ಹೇಳ್ತಾರೆ ಯೋಚಿಸಿ ಮಾತಾಡೋದನ್ನ ಕಲಿಬೇಕಂತೆ, ಯಾಕಂದ್ರೆ ನಾವಾಡಿದ ಮಾತನ್ನ ನಾವು ಮರ್ತು ಹೋಗ್ಬಿಡ್ಬೋದು, ಆದ್ರೆ ಕೇಳಿಸ್ಕೊಂಡವರು ಯಾವತ್ತೂ ಮರೆಯೋದಿಲ್ವಂತೆ.

ವಾತ್ಸಲ್ಯ ತೋರದೆ ನೆಮ್ಮದಿಯ ಕಾಣಲಾರೆ, ಎಷ್ಟು ಮುತ್ತಿನಂತಹ ಮಾತಿದು, ನಿಜ ಅಲ್ವಾ? ಒಬ್ಬರನ್ನ ದ್ವೇಷ ಮಾಡ್ತಾ ಮಾಡ್ತಾ ನಾವು ನೆಮ್ಮದಿಯಾಗಿರೋಕ್ಕೆ ಸಾಧ್ಯನಾ? ಶಿವದೇಶಂಕರ್ ಅವರು ಬರೆದಿದ್ದಂತಹ ಸಾಲುಗಳಿದು, ಜಿ ಕೆ ವೆಂಕಟೇಶ್ ಅವರ ಸಂಗೀತದಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದರು. ಹಣಬಲವೋ ಜನಬಲವೋ ಚಿತ್ರದ ಹಾಡನ್ನು ನೀವಿದೀಗ ಕೇಳಿದ್ರಿ. ಈ ಮಾತನ್ನು ಹೇಳ್ತಾ ಇನ್ನೊಂದು ಜ್ಞಾಪಕ ಬರುತ್ತೆ. ಇವತ್ತು ಬರ್ತಾ ಒಂದು ನೋಡಿದೆ, ಕಾರಿನ ಹಿಂದೆ ಹೀಗೆ ಬರೆದಿತ್ತು, ಈ ಪುಟ್ಟ ಹೃದಯದಿಂದ ಪರಿಶುದ್ಧ ಪ್ರೀತಿ ಕಾಳಜಿಯನ್ನೇ ನೀಡೋಣ. ಮಣ್ಣಾಗೋದು ದೇಹ, ನೆನಪಿನಲ್ಲಿ ಉಳಿಯೋದೇ ವ್ಯಕ್ತಿತ್ವ. ಸತ್ಯವಾದ ಮಾತಲ್ವಾ? ಹಾಗೆ ಇನ್ನು ನಾಲ್ಕು ವಿಷಯಗಳಿಗೆ ನಾವು ಕಾಯಬಾರ್ದಂತೆ. ಯಾವುದಪ್ಪ ನಾಲ್ಕು ವಿಷಯಗಳು ಅಂದರೆ, ನಿದ್ದೆ ಮಾಡೋಕ್ಕೆ ನಿದ್ದೆ ಬರೋವರೆಗೂ ಕಾಯಬಾರ್ದಂತೆ, ವಿಶ್ರಾಂತಿ ತಗೊಳ್ಳೋದಕ್ಕೆ ಸುಸ್ತಾಗೋವರೆಗೂ ಕಾಯಬಾರ್ದಂತೆ, ಹಾಗೆ ಸ್ನೇಹಿತನನ್ನು ಭೇಟಿಯಾಗೋಕ್ಕೆ ಅವನು ಕಾಯಿಲೆ ಬೀಳೋವರೆಗೂ ಕಾಯಬಾರ್ದಂತೆ, ಇನ್ನು ದೇವರನ್ನ ಪ್ರಾರ್ಥಿಸೋಕ್ಕೆ ಕಷ್ಟ ಬರೋವರೆಗೂ ಕಾಯಬಾರ್ದಂತೆ.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ್ರು. ಟಿ ಜಿ ಲಿಂಗಪ್ಪ ಅವರ ಸಂಗೀತ, ಜಿ ಉದಯಶಂಕರ್ ಅವರ ಸಾಹಿತ್ಯದಲ್ಲಿ ಭಕ್ತ ಪ್ರಹ್ಲಾದ ಚಿತ್ರದ ಹಾಡನ್ನ ನಿವೇದಿಕ ಕೇಳಿದ್ರಿ. ಬನ್ನೀಗ ಕೇಳೋಣ ರಾಜ ನಾಗೇಂದ್ರ ಅವರ ಸಂಗೀತ, ಜಿ ಉದಯಶಂಕರ್ ಅವರ ಸಾಹಿತ್ಯದಲ್ಲಿ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಸುಲೋಚನಾ ಅವರು. ಚಿತ್ರ ಮುನಿಯನ ಮಾದರಿ.

0: ಹೊಸ ನೀರು ಚಿತ್ರದ ಹಾಡು ಕೇಳಿದ್ರಿ. ರಾಜ್ಕುಮಾರ್ ಭಾರತಿ ಅವರು, ಎಸ್ ಜಾನಕಿ ಅವರು ಹಾಡಿದರು. ದೊಡ್ಡ ರಂಗೇಗೌಡ ಅವರ ಸಾಹಿತ್ಯ, ಜಿ ಕೆ ವೆಂಕಟೇಶ್ ಅವರ ಸಂಗೀತದಲ್ಲಿ. ಇಲ್ಲಿಗೆ ಇಂದಿನ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಮುಕ್ತಾಯವಾಯಿತು. ಸಾಕಷ್ಟು ಮಂದಿ ಕೇಳುಗರು ಸಂದೇಶನ ಕಳಿಸಿದ್ದೀರಾ. ನಿಮ್ಮ ಸಂದೇಶಗಳನ್ನು ನೋಡೋಣ ಮುಂದಿನ ಭಾಗದಲ್ಲಿ. ಕಾರ್ಯಕ್ರಮ ಕೇಳಿದಂತಹ, ಸಂದೇಶ ಕಳಿಸಿದ ಎಲ್ಲ ಕೇಳುಗರಿಗೂ ಧನ್ಯವಾದಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಗ್ರಾಮೀಣ ಪ್ರದೇಶಗಳಲ್ಲಿ ನೈರ್ಮಲ್ಯ ಸೇವೆಗಳ ಪೂರೈಕೆಯನ್ನು ಮೌಲ್ಯಮಾಪನ ಮಾಡಲು ಹಾಗೂ ಮೇಲ್ವಿಚಾರಣೆ ನಡೆಸಲು ರೂಪಿಸಲಾಗಿರುವ ಸ್ವಚ್ಛ ಸೇವಾ ಆಂಕಲನ್ ಆನ್ಲೈನ್ ಡಿಜಿಟಲ್ ಸ್ವಯಂ ಮೌಲ್ಯಮಾಪನ ವ್ಯವಸ್ಥೆಗೆ ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಚಾಲನೆ ನೀಡಿದ್ದಾರೆ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ನಾಳೆಗೆ ಯಶಸ್ವಿಯಾಗಿ 3 ವರ್ಷಗಳನ್ನು ಪೂರೈಸಲಿದೆ. ಇದುವರೆಗೆ 30 ಲಕ್ಷ ಫಲಾನುಭವಿಗಳನ್ನು ನೋಂದಾಯಿಸಿಕೊಳ್ಳುವ ಮೂಲಕ ಈ ಯೋಜನೆ ಪ್ರಮುಖ ಮೈಲಿಗಲ್ಲು ಸಾಧಿಸಿದೆ. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಅವರು ಇಂದು ಥಿಂಪುನಲ್ಲಿ ಭೂತಾನ್ ವಿದೇಶಾಂಗ ಸಚಿವ ಲಿಯೋನ್ ಪೋ ಡಿಎನ್ ತುಂಗಲ್ ಅವರನ್ನು ಭೇಟಿಯಾಗಿ ಎರಡೂ ದೇಶಗಳ ನಡುವಿನ ದ್ವಿಪಕ್ಷೀಯ ಸಹಕಾರದ ಕುರಿತು ಜಂಟಿ ಪರಾಮರ್ಶೆ ನಡೆಸಿದರು. ರಾಜ್ಯದ ಕಿಸಾನ್ ಕ್ರೆಡಿಟ್ ಕಾರ್ಡ್, ಕೃಷಿ ಸಾಲಗಳು, ಹೈನುಗಾರಿಕೆ, ರೇಷ್ಮೆ ಹಾಗೂ ಮೀನುಗಾರಿಕೆ ಸೇರಿದಂತೆ ಇತರ ಕೃಷಿ ಸಂಬಂಧಿತ ಸಾಲಗಳಿಗೆ 12 ತಿಂಗಳ ಮೊರಟೋರಿಯಂ ನೀಡಲು ಬ್ಯಾಂಕರ್ಗಳ ರಾಜ್ಯಮಟ್ಟದ ಸಮಿತಿ ನಿರ್ಧರಿಸಿದೆ. ಸಾಧಾರಣ ಬರಪೀಡಿತ ತಾಲೂಕುಗಳಲ್ಲಿ ಸಾಲ ಮರುಪಾವತಿ ಅವಧಿಯನ್ನು 36 ತಿಂಗಳಿಗೆ ಹಾಗೂ ತೀವ್ರ ಬರಪೀಡಿತ ತಾಲೂಕುಗಳಲ್ಲಿ 60 ತಿಂಗಳಿಗೆ ವಿಸ್ತರಿಸಲಾಗಿದೆ. ರಾಜ್ಯದಲ್ಲಿ ವಿಶೇಷ ತೀವ್ರ ಮತ ಪರಿಷ್ಕರಣೆ ಪ್ರಕ್ರಿಯೆ ಸಂದರ್ಭದಲ್ಲಿ ವಿವಿಧ ಕಾರಣಗಳಿಂದಾಗಿ ಬೇರೆ ಸ್ಥಳಗಳಿಗೆ ಸ್ಥಳಾಂತರಗೊಂಡಿರುವ ಜನರು ಮತದಾರರ ಪಟ್ಟಿಯಿಂದ ಹೊರಗುಳಿಯದಂತೆ ನೋಡಿಕೊಳ್ಳಬೇಕೆಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಪಾಕಿಸ್ತಾನದ ಐಎಸ್ಐ ಬೆಂಬಲಿತ ಭೂಗತ ಶಹಜಾದ್ ಭಟ್ಟಿಯ ಜಾಲವನ್ನು ಹತ್ತಿಕ್ಕಲು ಕೇಂದ್ರ ಗೃಹ ಸಚಿವಾಲಯ ಮಹತ್ವದ ಕ್ರಮ ಕೈಗೊಂಡಿದ್ದು, ಕಾನೂನು ವಿರೋಧಿ ಚಟುವಟಿಕೆಗಳ ತಡೆ ಕಾಯ್ದೆ ಅಡಿಯಲ್ಲಿ ಶಹಜಾದ್ ಭಟ್ಟಿ ನೆಟ್ವರ್ಕ್ ಎಸ್ಬಿಎನ್ ಸಂಸ್ಥೆಯನ್ನು ಭಯೋತ್ಪಾದಕ ಸಂಸ್ಥೆ ಎಂದು ಅಧಿಕೃತವಾಗಿ ಘೋಷಿಸಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 300

ವಿಶ್ವ ಬಾಕ್ಸಿಂಗ್ ಚಾಂಪಿಯನ್ಶಿಪ್ಗೆ ನೇರ ಪ್ರವೇಶ ಸಿಗಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 7:00.

ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾ ಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಕೇಳುಗರೆ, ವನಸ್ಪಂದನ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ತಿಂಗಳ ಮೊದಲ ಹಾಗೂ ಮೂರನೇ ಗುರುವಾರ ಬೆಳಗ್ಗೆ 7:15 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, ಬೆಳಗ್ಗೆ 8:45 ಪ್ರಸಾರವಾಗಲಿದೆ ವನಸ್ಪಂದನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರಣ್ಯ ಇಲಾಖೆ, ಕರ್ನಾಟಕ ಸರ್ಕಾರ.

ಬಹಳಷ್ಟು ಮಂದಿ ನಮ್ಮ ಕೇಳುಗರು ಸಂದೇಶನ ಕಳಿಸಿದ್ದೀರಾ. ಇವತ್ತಿನ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮನ ಮೆಚ್ಚಿಕೊಂಡು ಯಾರೆಲ್ಲ ಸಂದೇಶ ಕಳಿಸಿದ್ದಾರೆ ಅಂತ ನೋಡೋದಾದರೆ, ಹುಬ್ಬಳ್ಳಿ ಲಕ್ಷ್ಮೀ ಚಂದ್ರಶೇಖರ್ ಅವರು, ಹಾಗೆ ಇವರ ಕೋಲಾರದಿಂದ ಗೋವಿಂದ ಅವರು, ಧರ್ಮಣ್ಣ ದನ್ನಿಯವರು ಸಂದೇಶನ ಕಳಿಸಿ ಚಂದನ ಚಂದನದಿಂದ ಹಾಡನ್ನು ಮೆಚ್ಚಿದ್ದಾರೆ. ಕೌಸಲ್ಯವರು ಬನಶಂಕರಿಯಿಂದ, ಹನುಮಂತಪ್ಪ ಹುಲಗಮ್ಮನವರು, ಚಿದಾನಂದ ಪತ್ತಾರ್ ಅವರು, ಸವಿತಾ ಗಿರೀಶ್ ಅವರು, ಮಹಾಲಕ್ಷ್ಮಿ ಅವರು, ಉಮೇಶ್ ಸಿರಿಗೆರೆಯಿಂದ, ಕವಿತಾ ಶ್ರೀನಿವಾಸ್ ಧಾರವಾಡದಿಂದ, ಹೆಬ್ಬಾಳದ ರಮೇಶ್ ಅವರು, ಅರುಣ ಮೈತ್ರಿ ಜೆಸಿನಗರದಿಂದ, ಜಯಕುಮಾರ್ ದಾಸನಹಳ್ಳಿಯಿಂದ, ಅಲಸೂರ್ ಇಂದ ರಾಜೇಶ್ ಅವರು, ಪ್ರಭಾಕರ್ ಉತ್ತರಹಳ್ಳಿಯಿಂದ, ಮುರಳೀಧರ್ ಶಿಕಾರಿಪುರದಿಂದ, ಚಿದಾನಂದ್ ಟಿಬಿ ಸರ್ಕಲ್ ಹಾಗೂ ನಾಗರತ್ನ ರಾಜಾಜಿನಗರದಿಂದ ನಮ್ಮೆಲ್ಲ ಕೇಳುಗರು ಸಂದೇಶನ ಕಳಿಸಿದ್ದೀರಾ. ಸಂದೇಶ ಕಳಿಸಿದಂತಹ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಗಾನ ಭಜನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇ ಹಾಡು

ವಂಶಚಿತದ ಹಾಡನ್ನು ಕೇಳಿದ್ರಿ. ಪುನೀತ್ ರಾಜ್ಕುಮಾರ್, ಶ್ರೇಯಾ ಘೋಷಾಲ್ ಅವರು ಹಾಡಿದ್ರು. ರಾಮನಾರಾಯಣ್ ಅವರ ಸಾಹಿತ್ಯ, ಆರ್ ಪಿ ಪಟ್ನಾಯಕ್ ಅವರ ಸಂಗೀತದಲ್ಲಿ. ಆಗಲೇ ಒಂದು ಕಂಪ್ಲೇಂಟ್ ಬಂದಿದೆ ನಮಗೆ ಕೇಳೋದ್ರಿಂದ, ಸಂದೇಶ ಕಳಿಸಿದ್ರಿಗೆ ಮಾತ್ರ ಧನ್ಯವಾದಗಳ, ನಾವು ಶಾಂತವಾಗಿ ಕುಳಿತು ಕೇಳ್ತಾ ಇದ್ದೀವಿ ಅಂತ. ನಾನು ಕಾರ್ಯಕ್ರಮದಲ್ಲಿ ಆಗಲೇ ಹೇಳಿದೆ, 6 ಗಂಟೆಗೆ ಮುಂಚೆನೆ ಕಾರ್ಯಕ್ರಮ ಕೇಳ್ದ, ಸಂದೇಶ ಕಳಿಸಿದ ಎಲ್ಲರಿಗೂ ಧನ್ಯವಾದ ಅಂತ. ಬಹುಶಃ ನಮ್ಮ ಕೇಳೋಗರು ಕೇಳಿಸ್ಕೊಂಡಿಲ್ಲ ಅನಿಸುತ್ತೆ, ಪರವಾಗಿಲ್ಲ, ಏನೂ ಬೇಜಾರಿಲ್ಲ. ಬನ್ನಿ ಮುಂದಿನ ಗೀತೆನ ನೋಡೋಣ.

ಸೌಮ್ಯರಾವ್ ಹಾಗೂ ಸಂಗಡಿಗರು ಹಾಡಿದರು ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಚಿತ್ರದ ಹಾಡನ್ನ. ಪ್ರಕಾಶ್ ಶ್ರೀನಿವಾಸ್ ಅವರ ಸಾಹಿತ್ಯ, ಬಿ ಜೆ ಭರತ್ ಅವರ ಸಂಗೀತ ಈ ಹಾಡಿಗಿತ್ತು. ನೋಡಿ, ಕೆಲವರು ಜೀವನದಲ್ಲಿ ಇಂಥದೇ ಒಂದು ಗುರಿ ಅಂತ ಇಟ್ಕೊಂಡಿರ್ತಾರೆ, ಇದನ್ನು ಸಾಧಿಸಬೇಕು ಅಂತ ಇದನ್ನು ಛಲ ಇಟ್ಕೊಂಡಿರ್ತಾರೆ, ಇದನ್ನೆಲ್ಲರಿಗೂ ನಿರೂಪಿಸ್ಬೇಕು ನಾನು ಅಂತ ಕೆಲವರು ಇಟ್ಕೊಂಡಿದ್ರೆ, ಕೆಲವರು ಜೀವನ ಹೇಗೆ ಬರುತ್ತೋ ಹಾಗೆ ತಗೋತಾರೆ, ಇವತ್ತಿಂದ ಇವತ್ತಿಗೆ ನಾಳೆಗೆ ನಾಳೆಗೆ ಅಂತ ನೋಡುವಂಥ ಒಂದು ಸ್ವಭಾವ ಅವ್ರದ್ದಾಗಿರುತ್ತೆ. ಈ ಮಾತನ್ನು ಹೇಳಬೇಕಾದ್ರೆ ಒಂದು ವಚನ ನನಗೆ ನೆನಪಾಗುತ್ತೆ, ಅದು ಅಂಬಿಗರ ಚೌಡಯ್ಯ ಅವರದು. ಅದು ಹೀಗಿದೆ ಆ ವಚನ: ಬಡತನಕ್ಕೆ ಉಂಬೋ ಆಸೆ, ಉಣಲಾದರೆ ಉಡೋ ಚಿಂತೆ. ಸಾರಿ, ಬಡತನಕ್ಕೆ ಉಂಬುವ ಚಿಂತೆ, ಆಸೆ ಅಲ್ಲ ಚಿಂತೆ, ಬಡತನಕ್ಕೆ ಉಂಬುವ ಚಿಂತೆ, ಉಣಲಾದರೆ ಉಡುವ ಚಿಂತೆ, ಉಡಲಾದರೆ ಇಡುವ ಚಿಂತೆ, ಇಡಲಾದರೆ ಹೆಂಡಿರ ಚಿಂತೆ, ಹೆಂಡಿರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ. ಅಂಬಿಗರ ಚೌಡಯ್ಯ ಅವರ ಈ ವಚನದ ಹಾಗೆ ನಿಜಕ್ಕೂ ಸಾರ್ಥಕ ಬದುಕಿಗೆ ಏನು ಬೇಕು ಅನ್ನೋ ಒಂದು ಜಿಜ್ಞಾಸೆ, ಅಂದರೆ ಅದನ್ನು ಹುಡುಕಬೇಕು ಅಂತ ಅನಿಸೆ ಅನಿಸುತ್ತೆ. ಇವತ್ತಿನ ನಾನು ಒಂದು ಪ್ರಶ್ನೆ ಕೇಳೋದು ನಿಮಗೆ, ಯಾಕೆ ನಾನು ಪ್ರಶ್ನೆ ಕೇಳ್ತೀನಿ ಅಂದರೆ, ನಿಮ್ಮ ಉತ್ತರ ಇನ್ನೊಬ್ಬರಿಗೆ ಹೊಸ ರೀತಿಯ ಆಲೋಚನೆಯನ್ನು ಕೊಡಬಹುದು, ನಿಮ್ಮ ಉತ್ತರ ಇನ್ನೊಬ್ಬರಿಗೆ ಒಂದು ರೀತಿಯ ಮಾರ್ಗದರ್ಶನ ಆಗಬಹುದು. ಅದು ಒಂದೇ ಕಾರಣಕ್ಕೆ ಪ್ರಶ್ನೆ ಬಹಳ ಸರಳವಾಗಿದೆ. ನೀವು ಬಯಸಿದ ಎಲ್ಲ ಹಣ, ಐಶ್ವರ್ಯ, ಪದವಿ ಗಳಿಸಿದ ನಂತರ ನಿಮ್ಮ ಜೀವನದಲ್ಲಿ ನಿಮ್ಮ ಗುರಿ ಏನು? ಇನ್ನೊಮ್ಮೆ, ನೀವು ಬಯಸಿದ ಎಲ್ಲ ಹಣ, ಐಶ್ವರ್ಯವನ್ನು ಗಳಿಸಿದ ನಂತರ ನಿಮ್ಮ ಜೀವನದಲ್ಲಿ ನಿಮ್ಮ ಗುರಿ ಏನು? ಆಗಲೇ ಹೇಳಿದ ಹಾಗೆ, ನಿಮ್ಮ ಒಂದು ಉತ್ತರ ಇನ್ನೊಬ್ಬರ ಜೀವನದ ದಿಕ್ಕನ್ನೇ ಬದಲಿಸಬಹುದು. 7 ಗಂಟೆವರೆಗೂ ಈ ಕಾರ್ಯಕ್ರಮ ಇರುತ್ತೆ, ಆಗಲೇ 6:25 ಆಗಿದೆ. ನೋಡೋಣ ಎಷ್ಟು ಮಂದಿ ನಮ್ಮ ಕೇಳುಗರು ಸಂದೇಶನ ಕಳಿಸ್ತೀರಾ, ಯಾಕಂದರೆ 6:40 ಪ್ರದೇಶ ಸಮಾಚಾರ ಇರುತ್ತೆ.

ನಂತರ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ ಇರುತ್ತೆ. ನಂತರ 7 ಗಂಟೆ ನಂತರನೇ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಹಾಗಾಗಿ ಆದಷ್ಟು ಬೇಗ ನಿಮ್ಮ ಸಂದೇಶಗಳು ನಮ್ಮ ಹತ್ರ ಬರಲಿ, ನಮ್ಮ ಇನ್ಬಾಕ್ಸನ್ನು ತಲುಪಲಿ.

ಪುರಂದರದಾಸರ ರಚನೆಯನ್ನು ರಣಚಿತ್ರಕ್ಕೆ ಅಳವಡಿಸಿಕೊಂಡಿದ್ರು ವಿ ಹರಿಕೃಷ್ಣ ಅವರು. ವಾಣಿ ಹರಿಕೃಷ್ಣ ಕಾರ್ತಿಕ್ ಅವರು ಈ ಹಾಡನ್ನು ಹಾಡಿದರು. ಬಹಳಷ್ಟು ಸಂದೇಶಗಳು ಬರ್ತಾ ಇದೆ. ಸೋಮಶೇಖರ್ ಬಸವರಾಜ ಮುಗುದಮ್ಮ ಗೋಕಾಕ್ ಬೆಳಗಾವಿ ಜಿಲ್ಲೆಯಿಂದ ಹೇಳ್ತಾ ಇದ್ದಾರೆ, ಬದುಕಾದರೆ ಕೇಡಿನ ಚಿಂತೆ, ಕೇಡಾದರೆ ಮರಣದ ಚಿಂತೆ, ಇಂತೂ ಹಲವು ಚಿಂತೆಯಲ್ಲಿ ಇಷ್ಟವರ ಕಂಡೆನು, ಇಪ್ಪವರ ಕಂಡೆನು, ಶಿವನ ಚಿಂತೆಯಲ್ಲಿದ್ದವರೊಬ್ಬರನ್ನು ಕಾಣೆನೆಂದಾತ ನಮ್ಮ ಅಂಬಿಗರ ಚೌಡಯ್ಯ ಅಂತ ಅವರು ನಿಜ ಶರಣ ಅಂತ ಅವರ ವಚನ ಪೂರ್ತಿಯಾಗಿ ನಮಗೆ ಕಳಿಸ್ಕೊಟ್ಟಿದ್ದಾರೆ. ಗೀತಾ ಜೋಶಿ ಅವರು ಕಲಬುರಗಿಯಿಂದ ಹೇಳ್ತಾ ಇದ್ದಾರೆ, ನನ್ನ ಪ್ರಕಾರ ಆರೋಗ್ಯ ಮತ್ತು ಮನಃಶಾಂತಿ ಇದೇ ನನ್ನ ಜೀವನದ ಗುರಿ ಅಂತ ಅವರ ಅಭಿಪ್ರಾಯ. ಇನ್ನು ಸಾಕಷ್ಟು ಸಂದೇಶಗಳು ಬರ್ತಾ ಇದೆ, ಅದಕ್ಕೆ ಮುಂಚೆ ಒಂದು ಹಾಡನ್ನು ಕೇಳೋಣ, ನಂತರ ಸಂದೇಶಗಳತ್ತ ಗಮನ ಹರಿಸೋಣ.

ಕರಾವಳಿ ಹಾಡನ್ನ ಕೇಳಿದ್ರಿ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಚಿತ್ರದ ಆಗಿತ್ತಿದ್ದು. ವಿಜಯ್ ಪ್ರಕಾಶ್ ಅವರು ಮತ್ತೆ ವಾಸುಕಿ ವೈಭವ್ ಹಾಗೂ ಸಂಗಡಿಗರು ಹಾಡಿದ್ರು. ಅವಿನಾಶ್ ಬಳೆಕಲ್ಲ ಅವರ ಸಾಹಿತ್ಯ, ವಾಸುಕಿ ವೈಭವ್ ಅವರದ್ದೇ ಸಂಗೀತ ಈ ಹಾಡಿಗಿತ್ತು. ಇನ್ನ ಒಂದು ಪ್ರಶ್ನೆ ಕೇಳಿದೆ, ಮುಂದೆ ನಿಮ್ಮ ಎಲ್ಲ ಅನ್ಕೊಂಡ ಮೇಲೆ ಅಂದರೆ ನೋಡಿ, ನಮ್ಮ ಮೂಲಭೂತ ಅವಶ್ಯಕತೆಗಳು ತೀರದ ಮೇಲೂ ಸಹ ನಾವು ಸುಖಿಗಳ ಅಂತ ಯೋಚಿಸೋದಾದರೆ, ಸಣ್ಣ ಸಂಬಳ, ದೊಡ್ಡದಾಗಿ ಮದುವೆಯಾಗಿ ಮಕ್ಕಳಾಗಿ ಸ್ವಂತ ಮನೆ, ಕಾರು, ವಿದೇಶ ಪ್ರವಾಸಗಳು ಮತ್ತು ಗೌರವ, ಸಾಮಾಜಿಕ ಭದ್ರತೆ ಎಲ್ಲ ಅನುಭವಿಸಿದ ಮೇಲೂ ಮನಸ್ಸು ಖಾಲಿ ಅನಿಸಿದ್ರೆ ಏನು, ನಿಮ್ಮ ನೀವು ಅಂದ್ಕೊಂಡಿದ್ದನ್ನು ಸಾಧಿಸಿದ ನಂತರ ನಿಮ್ಮ ಗುರಿ ಏನು ಅಂತ ನನ್ನ ಪ್ರಶ್ನೆ ಆಗಿತ್ತು. ಕಷ್ಟದಲ್ಲಿರೋರಿಗೆ ನನ್ನ ಕೈಲಾದ ಸಹಾಯ ಮಾಡಬೇಕು ಅನ್ನೋದು ಹರೀಶ್ ಅವರ ಸಂದೇಶ. ಇನ್ನ ನೀವು ಹೇಳಿದ ಎಲ್ಲ ಪಡೆದ ನಂತರ ನನಗೆ ನನ್ನ ಗುರು ಆನೆ ಪಡುವಾಸೆ, ಅಂದರೆ ಆನೆ ಅಂದರೆ ಆರೋಗ್ಯ, ನೇ ಅಂದರೆ ನೆಮ್ಮದಿ ಅಂತ ನಮಗೆ ನವೋದಯ ನಾಗರಾಜ್ ಅವರು ಹೇಳ್ತಾ ಇದ್ದಾರೆ. ಇನ್ನು ಹಳೆಯ ಚಿತ್ರಗೀತೆಗಳಲ್ಲಿ ನಾವು ಹೇಳಿದಂತಹ ಹಣದ ವಿವಿಧ ಹೆಸರು, ಏ ಹಣವೇ ನಿನಗೆಷ್ಟು ಹೆಸರು, ಅದು ನನಗಿಷ್ಟ ಆಯಿತು ಅಂತ ಹರಿಪ್ರಕಾಶ್ ಮಲ್ಲೇಶ್ವರಮಿಂದ ಸಂದೇಶ ಕಳಿಸಿದ್ದಾರೆ. ಧನ್ಯವಾದ ನಿಮ್ಮ ಸಂದೇಶಕ್ಕೆ. ಇನ್ನು ನಾಗರತ್ನ ಅವ್ರು ಹೇಳ್ತಾ ಇದ್ದಾರೆ, ಚಿಂತೆ ಇಲ್ಲದ ಮನುಷ್ಯ ಇಲ್ಲ, ಆದರೆ ನಾನು ಯಾವ ಚಿಂತೆನೂ ಮಾಡೋದೇ ಇಲ್ಲ ಅನ್ನೋದು ಅವರ ಸಂದೇಶ. ಇನ್ನು ಒಟ್ಟು ಕುಟುಂಬದಲ್ಲಿದ್ದ ನಾವು ಇತ್ತೀಚೆಗೆ ನಮ್ಮ ಅಣ್ಣಗೆ ಹಿರಿಯರು ಕೊಟ್ಟ ಭಾಗವಾದ ಮನೆಗೆ ಹೊರಟು ಹೋದರು. ಇದು ನನಗೆ ಅತ್ಯಂತ ನೋವು ತಂತು. ನನ್ನ ಆಸೆ ನಮ್ಮ ಕುಟುಂಬ ಮತ್ತೆ ಒಂದಾಗಬೇಕು ಈ ನಿಟ್ಟಿನಲ್ಲಿ ಅಂತ ನಮಗೆ ಹೆಬ್ಬಾಳದ ರಮೇಶ್ ಅವರು ಸಂದೇಶನ ಕಳಿಸಿದ್ದಾರೆ. ಇನ್ನು ಸ್ವಲ್ಪ ವಿಶ್ರಾಂತಿ, ಸ್ವಲ್ಪ ಅಧ್ಯಾತ್ಮ, ಜೊತೆಗೆ ಪ್ರವಾಸ, ಸ್ವಲ್ಪ ದಾನ ಧರ್ಮ, ಅದನ್ನು ಉಳಿಸ್ಕೊಂಡು ಹೋಗೋಕ್ಕೆ ಮಕ್ಕಳು ಮತ್ತು ಮೊಮ್ಮಕ್ಕಳಿಗೆ ಕಿವಿ ಮಾತು ಹೇಳೋದು ಅಂತ ನಮಗೆ ಮಾಳೇಶ್ ತಂದಳೆ ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕು ಮನವಳ್ಳಿಯಿಂದ ಸಂದೇಶನ ಕಳಿಸಿದ್ದಾರೆ. ಸಂದೇಶ ಕಳಿಸಿದಂತಹ ಎಲ್ಲ ಕೇಳುಗರಿಗೂ ಧನ್ಯವಾದಗಳು. ಇನ್ನೂ ಬಹಳಷ್ಟು ಸಂದೇಶಗಳು ಇವೆ, ನೋಡೋಣ ಈ ಹಾಡಿನ ನಂತರ.

ಏನೆಂದು ಹೆಸರುಳಿ ಚಿತ್ರದ ಹಾಡಿದಾಗಿದ್ದು ದೊಡ್ಡರಂಗೇಗೌಡ ಅವರ ಸಾಹಿತ್ಯ, ಬಿ ಆರ್ ಸುರೇಂದ್ರನಾಥ್ ಅವರ ಸಂಗೀತದಲ್ಲಿ ಮನೋಜ್ ವಸಿಷ್ಠ ಅವರು ಹಾಡಿದರು. ನನಗೆ ಬಡ ಮತ್ತು ಶೋಷಿತ ವರ್ಗಗಳ ಜನರಿಗೆ ಸಹಾಯ ಮಾಡೋದು ಮತ್ತು ಅವ್ರ ಪರವಾಗಿ ನಿಲ್ಲೋದೇ ನನ್ನ ಗುರಿ ಅಂತ ಬಸವಯ್ಯ ಶ್ರಾಮಂತ್ ಅವರು ಹೇಳ್ತಾ ಇದ್ದಾರೆ, ಇವರು ಯಾದಗಿರಿಯಿಂದ. ಧನ್ಯವಾದಗಳು. ಬಹಳಷ್ಟು ಸಂದೇಶಗಳು ಇನ್ನೂ ಬಾಕಿ ಇದೆ, ನೋಡೋಣ. ಈ ಹಾಡಿನ ನಂತರ ಮತ್ತೆ ಪ್ರದೇಶ ಸಮಾಚಾರ ಇರುತ್ತೆ. 7 ಗಂಟೆ ನಂತರ ಕಾರ್ಯಕ್ರಮನ ಮುಂದುವರಿಸೋಣ.

ಬಿಡಲಾರೆ ಚಿತ್ರದ ಹಾಡಿದಾಗಿತ್ತು. ಇಂದ್ರಾ ಅವರ ಸಾಹಿತ್ಯ ಸಂಗೀತದಲ್ಲಿ ಶಂಕರ್ ಶಾನಭಾಗ್ ಅವರು ಹಾಡಿದರು. ಆಗಲೇ ಹೇಳಿದ ಹಾಗೆ ಸಂದೇಶಗಳು ಹರಿದು ಬರ್ತಾ ಇದೆ, ನಮ್ಮ ಇನ್ಬಾಕ್ಸ್ ತುಂಬ್ತಾ ಇದೆ. ಇವನ್ನೆಲ್ಲ ನೋಡೋಣ 7 ಗಂಟೆಯ ನಂತರ. ಈಗ ಕೇಳೋಣ ಪ್ರದೇಶ ಸಮಾಚಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆ ನಾರಾಯಣಕುಮಾರ್ ರಾಯಬಾಗಿ. ಮುಖ್ಯಾಂಶಗಳು. ಕನ್ನಡದ ಹಿರಿಯ ನಟ ಅನಂತನಾಗ್ ಅವರಿಗೆ ಒಲಿದ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ. ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಗಣ್ಯರಿಂದ ಅಭಿನಂದನೆ. ರಾಜ್ಯದಲ್ಲಿ ಬರ ಹಿಂದೆ, ರೈತರ ಬ್ಯಾಂಕ್ ಸಾಲ ಮರುಪಾವತಿಗೆ ವಿನಾಯಿತಿ ಘೋಷಣೆ, ಬಲವಂತದ ವಸೂಲಿ ನಿಷೇಧ. ಬಡವರಿಗೆ ನಿವೇಶನ ನೀಡುವ ಯೋಜನೆಯನ್ನು ಗಂಭೀರವಾಗಿ ಪರಿಗಣಿಸುವಂತೆ ಅಧಿಕಾರಿಗಳಿಗೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚನೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನಾಳೆ ರಾಜ್ಯ ಪ್ರವಾಸ. ಹುಬ್ಬಳ್ಳಿಯಲ್ಲಿ ನೂತನ ಖಾಸಗಿ ವೈದ್ಯಕೀಯ ಕಾಲೇಜು ಕಟ್ಟಡ ಹಾಗೂ ಆಸ್ಪತ್ರೆ ಲೋಕಾರ್ಪಣೆ. ಹವಾನಿಯಂತ್ರಿತ ಕೊಠಡಿ ಬಿಟ್ಟು ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುವಂತೆ ಅಧಿಕಾರಿಗಳಿಗೆ ಜಲಸಂಪನ್ಮೂಲ ಸಚಿವ ಚಲುವರಾಯಸ್ವಾಮಿ ನಿರ್ದೇಶನ. ಭಾರತೀಯ ಚಲನಚಿತ್ರರಂಗಕ್ಕೆ ನೀಡಿದ ಕೊಡುಗೆ ಹಾಗೂ ಹಲವು ತಲೆಮಾರುಗಳಿಗೆ ಸ್ಫೂರ್ತಿಯಾಗಿರುವ ಅದ್ಭುತ ಚಲನಚಿತ್ರ ಪ್ರಯಾಣಕ್ಕಾಗಿ ಕೇಂದ್ರ ಸರ್ಕಾರ ಹಿರಿಯ ನಟ ಅನಂತನಾಗ್ ಅವರಿಗೆ ಪ್ರತಿಷ್ಠಿತ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ 2024 ಘೋಷಿಸಿದೆ. ಗುಜರಾತ್ನ ಕೆವಾಡಿಯಾದಲ್ಲಿ ಈ ತಿಂಗಳ 72ನೇ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಈ ಪ್ರಶಸ್ತಿಯನ್ನು ನೀಡಲಾಗುತ್ತಿದೆ. ಪ್ರಶಸ್ತಿಗೆ ಭಾಜನರಾಗಿರುವ ಅನಂತನಾಗ್ ಅವರಿಗೆ ಪ್ರಧಾನಿ ನರೇಂದ್ರ ಮೋದಿ ಅಭಿನಂದನೆ ಸಲ್ಲಿಸಿದ್ದಾರೆ. ಸಾಮಾಜಿಕ ಜಾಲತಾಣದ ಪೋಸ್ಟ್ನಲ್ಲಿ ಅನಂತನಾಗ್ ಅವರ ಸಹಜ ಅಭಿನಯ, ಬಹುಮುಖ ಪ್ರತಿಭೆ ಮತ್ತು ಚಾತುರ್ಯವು ಭಾರತೀಯ ಚಲನಚಿತ್ರ ರಂಗದ ಮೇಲೆ ದಶಕಗಳ ಕಾಲ ಅಳಿಸಲಾಗದ ಛಾಪು ಮೂಡಿಸಿದೆ ಎಂದು ಬಣ್ಣಿಸಿದ್ದಾರೆ. ಒಬ್ಬ ಅತ್ಯುನ್ನತ ಕಲಾವಿದನಿಗೆ ಇದು ನಿಜಕ್ಕೂ ಅತ್ಯಂತ ಸೂಕ್ತವಾದ ಗೌರವವಾಗಿದೆ ಎಂದು ತಿಳಿಸಿದ್ದಾರೆ. 2025 ಅನಂತನಾಗ್ ಅವರು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ಪದ್ಮಭೂಷಣ ಪ್ರಶಸ್ತಿಯನ್ನು ಸ್ವೀಕರಿಸಿದರು. ಕನ್ನಡ ಚಿತ್ರರಂಗಕ್ಕೆ ನೀಡಿದ ಅದ್ಭುತ ಕೊಡುಗೆಗಾಗಿ 1995 ಸಾಲಿನ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ವರನಟ ಡಾ ರಾಜ್ಕುಮಾರ್ ಅವರಿಗೆ ನೀಡಿ ಗೌರವಿಸಲಾಗಿತ್ತು. ರಾಜ್ಕುಮಾರ್ ಬಳಿಕ ಕನ್ನಡ ಚಿತ್ರರಂಗಕ್ಕೆ ಸಿಕ್ಕ ಎರಡನೇ ಗೌರವ ಇದಾಗಿದೆ. ಅನಂತನಾಗ್ ಅವರು ನಟರಾಗಿ ಕನ್ನಡ, ಹಿಂದಿ, ಮರಾಠಿ, ತೆಲುಗು, ತಮಿಳು, ಮಲಯಾಳಂ, ಇಂಗ್ಲಿಷ್ ಭಾಷೆಗಳಲ್ಲಿ ಸ್ಮರಣೀಯ ಪಾತ್ರಗಳಲ್ಲಿ ನಟಿಸಿದ್ದಾರೆ. ರಾಜ್ಯದ ಬರಪೀಡಿತ ತಾಲೂಕುಗಳ ರೈತರ ನೆರವಿಗೆ ಧಾವಿಸಿರುವ ಬ್ಯಾಂಕರ್ಗಳ ರಾಜ್ಯಮಟ್ಟದ ಸಮಿತಿ ಕೃಷಿ ಮತ್ತು ಕೃಷಿ ಸಂಬಂಧಿತ ಸಾಲಗಳ ಮರುಪಾವತಿಗೆ ಸಂಬಂಧಿಸಿದಂತೆ ವಿಶೇಷ ಪರಿಹಾರ ಯೋಜನೆ ಪ್ರಕಟಿಸಿದೆ. ಸಾಲ ಮರುಪಾವತಿಗೆ 12 ಕಾಲಾವಕಾಶ ನೀಡುವುದರ ಜೊತೆಗೆ ಒಟ್ಟು ಸಾಲ ಮರುಪಾವತಿಯ ಅವಧಿಯನ್ನು ವಿಸ್ತರಿಸಿ ರೈತರಿಗೆ ನೆರವಾಗಲು ನಿರ್ಧರಿಸಿದೆ. ರಾಜ್ಯದ ಕಿಸಾನ್ ಕ್ರೆಡಿಟ್ ಕಾರ್ಡ್, ಕೃಷಿ ಸಾಲಗಳು, ಹೈನುಗಾರಿಕೆ, ರೇಷ್ಮೆ ಹಾಗೂ ಮೀನುಗಾರಿಕೆ ಸೇರಿದಂತೆ ಇತರ ಕೃಷಿ ಸಂಬಂಧಿತ ಸಾಲಗಳಿಗೆ 12 ಮೊರಟೋರಿಯಂ ನೀಡಲು ನಿರ್ಧರಿಸಿದೆ. ಸಾಧಾರಣ ಬರಪೀಡಿತ ತಾಲೂಕುಗಳಲ್ಲಿ ಸಾಲ ಮರುಪಾವತಿ ಅವಧಿಯನ್ನು 36 ಹಾಗೂ ತೀವ್ರ ಬರಪೀಡಿತ ತಾಲೂಕುಗಳಲ್ಲಿ 60 ವಿಸ್ತರಿಸಲಾಗಿದೆ. ಈ ವರ್ಷ ರೈತರಿಂದ ಯಾವುದೇ ರೀತಿಯ ಬಲವಂತದ ಸಾಲ ವಸೂಲಾತಿ ಮಾಡದಂತೆ ಕಟ್ಟುನಿಟ್ಟಿನ ಜೀರೋ ಟಾಲರೆನ್ಸ್ ನೀತಿಯನ್ನು ಜಾರಿಗೆ ತರಲಾಗಿದೆ. ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವ ಡಾ ಜಿ ಪರಮೇಶ್ವರ್ ವಿಧಾನಸೌಧದಲ್ಲಿ ಇಂದು ಜಿಲ್ಲಾಧಿಕಾರಿಗಳೊಂದಿಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕಂದಾಯ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು. ಈ ವೇಳೆ ಮಾತನಾಡಿದ ಅವರು, ಭಾರತ್ ಜೋಡೋ ಯುವ ಸಂಘದ ನೋಂದಣಿ ಕಾರ್ಯ ತ್ವರಿತಗೊಳಿಸಬೇಕು ಹಾಗೂ ಪ್ರಜಾಸೇವಾ ಅಭಿಯಾನದಲ್ಲಿ ಬರುವ ಅರ್ಜಿಗಳನ್ನು ತ್ವರಿತ ವಿಲೇವಾರಿ ಮಾಡುವಂತೆ ಸೂಚನೆ ನೀಡಿದ್ದಾರೆ. ಬಡವರಿಗೆ ನಿವೇಶನ ನೀಡುವ ಕಾರ್ಯಕ್ರಮ ಘೋಷಣೆ ಜನರಿಂದ ಉತ್ತಮ ಪ್ರತಿಕ್ರಿಯೆ ಬರುತ್ತಿದ್ದು ಈ ಯೋಜನೆಯನ್ನು ಅಧಿಕಾರಿಗಳು ಗಂಭೀರವಾಗಿ ಪರಿಗಣಿಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಕೆಲ ಜಿಲ್ಲೆಗಳಲ್ಲಿ ಭೂಮಿ ಗುರುತಿಸುವ ಕೆಲಸ ಆಗಿಲ್ಲ. ಅಧಿಕಾರಿಗಳು ಭೂಮಿ ಗುರುತಿಸುವ ಪ್ರಕ್ರಿಯೆಯನ್ನು ತಿಂಗಳಾಂತ್ಯದ ವೇಳೆಗೆ ಪೂರ್ಣಗೊಳಿಸಬೇಕು ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ವಿಶೇಷ ಸಮಗ್ರ ಮತದಾರರ ಪಟ್ಟಿ ಪರಿಷ್ಕರಣೆ ಸಂದರ್ಭದಲ್ಲಿ ವಿವಿಧ ಕಾರಣಗಳಿಂದಾಗಿ ಬೇರೆ ಸ್ಥಳಗಳಿಗೆ ಸ್ಥಳಾಂತರಗೊಂಡಿರುವ ಜನರು ಮತದಾರರ ಪಟ್ಟಿಯಿಂದ ಹೊರಗುಳಿಯದಂತೆ ನೋಡಿಕೊಳ್ಳಬೇಕು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ರಾಜ್ಯಾದ್ಯಂತ 483,000 ಮತದಾರರ ಮ್ಯಾಪಿಂಗ್ ಕಾರ್ಯ ಇನ್ನೂ ಪೂರ್ಣಗೊಂಡಿಲ್ಲ ಎಂದು ತಿಳಿಸಿದ್ದಾರೆ. ಶಾಶ್ವತ ನಿವಾಸಿ ಪ್ರಮಾಣ ಪತ್ರಗಳನ್ನು ನೀಡುವಲ್ಲಿ ವಿಳಂಬ ಮಾಡಬೇಡಿ. ಅರ್ಜಿ ನಮೂನೆ 6 ಕುರಿತು

0: ಹೆಚ್ಚಿನ ಗಮನ ಹರಿಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನಾಳೆ ರಾಜ್ಯ ಪ್ರವಾಸ ಕೈಗೊಳ್ಳಲಿದ್ದು ಹುಬ್ಬಳ್ಳಿಯಲ್ಲಿ ನೂತನ ಖಾಸಗಿ ವೈದ್ಯಕೀಯ ಕಾಲೇಜು ಕಟ್ಟಡ ಹಾಗೂ 1200 ಹಾಸಿಗೆ ಆಸ್ಪತ್ರೆಯನ್ನು ಜನಸೇವೆಗೆ ಸಮರ್ಪಿಸಲಿದ್ದಾರೆ. ಈ ಕುರಿತಂತೆ ಹುಬ್ಬಳ್ಳಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಕೆಎಲ್ಇ ಅಕಾಡೆಮಿ ಕುಲಪತಿ ಡಾ ಪ್ರಭಾಕರ್ ಬಿ ಕೋರೆ, 700 ಕೋಟಿ ರೂಪಾಯಿ ವೆಚ್ಚದಲ್ಲಿ 50 ಎಕರೆ ಪ್ರದೇಶದಲ್ಲಿ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು 1200 ಹಾಸಿಗೆಗಳ ಆಸ್ಪತ್ರೆ ನಿರ್ಮಾಣವಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ವಿವಿಧ ಸರ್ಕಾರಿ ಯೋಜನೆಗಳ ಅಡಿ ಅರ್ಹ ಫಲಾನುಭವಿಗಳಿಗೂ ಚಿಕಿತ್ಸೆ ದೊರೆಯಲಿದೆ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕಾವೇರಿ ನೀರಾವರಿ ನಿಗಮ ವ್ಯಾಪ್ತಿಯ ಯೋಜನೆಗಳು, ಕುಡಿಯುವ ನೀರಿನ ಸಮಸ್ಯೆ ಹಾಗೂ ಮೇಕೆದಾಟು ಯೋಜನೆ ಕುರಿತಂತೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸದೆ ಕಾರ್ಯೋನ್ಮುಖರಾಗಬೇಕು ಎಂದು ಜಲಸಂಪನ್ಮೂಲ ಸಚಿವ ಚಲುವರಾಯಸ್ವಾಮಿ ನಿರ್ದೇಶನ ನೀಡಿದ್ದಾರೆ. ಬೆಂಗಳೂರಿನಲ್ಲಿಂದು ಕಾವೇರಿ ನೀರಾವರಿ ನಿಗಮದ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಮಾತನಾಡಿದ ಅವರು, ಅಧಿಕಾರಿಗಳು ಹವಾ ನಿಯಂತ್ರಿತ ಕೊಠಡಿಯಲ್ಲಿ ಕುಳಿತು ಲೆಕ್ಕಾಚಾರ ಹಾಕುವ ಬದಲು ರೈತರ ಸಮಸ್ಯೆಗಳಿಗೆ ಸ್ಪಂದಿಸುವಂತೆ ತಿಳಿಸಿದ್ದಾರೆ. ಕೆಲಸ ಮಾಡದ ಅಧಿಕಾರಿಗಳ ಶಿಸ್ತು ಕ್ರಮ ಎದುರಿಸಲು ಸಿದ್ಧರಾಗಬೇಕು ಎಂದು ಎಚ್ಚರಿಕೆ ನೀಡಿದ್ದಾರೆ. 5 ವರ್ಷಗಳಲ್ಲಿ ಸುಮಾರು 112.88 ಟಿಎಂಸಿ ಹೆಚ್ಚುವರಿ ಕಾವೇರಿ ನೀರು ಸಮುದ್ರ ಪಾಲಾಗಿದೆ. ಇದಕ್ಕೆ ಮೇಕೆದಾಟು ಯೋಜನೆಯೊಂದೇ ಶಾಶ್ವತ ಪರಿಹಾರ ಎಂದು ತಿಳಿಸಿದ್ದಾರೆ. ಸಾರ್ವಜನಿಕರ ಹಿತದೃಷ್ಟಿಯಿಂದ ರಾಜ್ಯ ಸರ್ಕಾರ ಕೇಂದ್ರದಿಂದ 4,500 ಎಲೆಕ್ಟ್ರಾನಿಕ್ ಬಸ್ಸುಗಳನ್ನು 21,000 ಕೋಟಿ ವೆಚ್ಚದಲ್ಲಿ ಖರೀದಿ ಮಾಡಿ ಪ್ರಯಾಣಿಕರ ಸಂಚಾರ ವ್ಯವಸ್ಥೆಗೆ ಅನುಕೂಲ ಮಾಡಿದೆ ಎಂದು ಸಾರಿಗೆ ಸಚಿವ ಬಿಎಸ್ ಭೈರತಿ ಸುರೇಶ್ ತಿಳಿಸಿದ್ದಾರೆ. ತುಮಕೂರಿನಲ್ಲಿ ಕುಣಿಗಲ್ ಬೆಂಗಳೂರು ಮಾರ್ಗವಾಗಿ ನೂತನ ಹವಾ ನಿಯಂತ್ರಿತ ವಜ್ರ ವಿಸ್ತಾರ ಬಸ್ ಸೇವೆಯನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ರಾಜ್ಯವು ಜಾಗತಿಕ ಮಟ್ಟದಲ್ಲಿ ಎಲೆಕ್ಟ್ರಾನಿಕ್ಸ್ ಕ್ಷೇತ್ರದ ತಾಣವಾಗಬೇಕು ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಕರೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಕರ್ನಾಟಕ ವಿದ್ಯುನ್ಮಾನ ನಾಯಕತ್ವ ಸಮಾವೇಶದಲ್ಲಿ ಮಾತನಾಡಿದ ಅವರು, ನಮ್ಮಲ್ಲೇ ವಿನ್ಯಾಸ, ಉತ್ಪಾದನೆ, ಪರೀಕ್ಷೆ ಮತ್ತು ರಫ್ತು ವಹಿವಾಟು ಸೇರಿದಂತೆ ಪ್ರತಿಯೊಂದು ಚಟುವಟಿಕೆ ನಡೆಯಬೇಕು ಎಂಬುದು ಸರ್ಕಾರದ ಗುರಿಯಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದಲ್ಲಿ 20,000 ಹೆಚ್ಚು ಚಿಪ್ ವಿನ್ಯಾಸಕಾರರು, 10,000 ಹೆಚ್ಚು ಅನಲಾಗ್ ಎಂಜಿನಿಯರ್ಗಳು ಇದ್ದು ಈಗಾಗಲೇ ಹಲವು ದಿಗ್ಗಜ ಕಂಪನಿಗಳು ರಾಜ್ಯದಲ್ಲಿ ನೆಲೆಯೂರಿವೆ. ದೀರ್ಘಾವಧಿ ಲಾಭವನ್ನು ಪರಿಗಣಿಸಿ ಬೆಂಗಳೂರು, ಮೈಸೂರು ಮತ್ತು ಹುಬ್ಬಳ್ಳಿ ಧಾರವಾಡವನ್ನು ಎಲೆಕ್ಟ್ರಾನಿಕ್ಸ್ ಉದ್ಯಮದ ಕ್ಲಸ್ಟರ್ ಆಗಿ ಪರಿವರ್ತಿಸಲಾಗುತ್ತಿದೆ ಎಂದು ಸಚಿವರು ಸ್ಪಷ್ಟಪಡಿಸಿದ್ದಾರೆ. 2025-26 ಶೈಕ್ಷಣಿಕ ವರ್ಷದ ಅತ್ಯುತ್ತಮ ಎನ್ಡಿಎ ಫಲಿತಾಂಶಕ್ಕಾಗಿ ಬೆಂಗಳೂರಿನ ರಾಷ್ಟೀಯ ಮಿಲಿಟರಿ ಶಾಲೆ ಚೀಫ್ ಆಫ್ ದಿ ಆರ್ಮಿ ಸ್ಟಾಫ್ ಸಿಒಎಎಸ್ ಟ್ರೋಫಿಯನ್ನು ಗೆದ್ದುಕೊಂಡಿದೆ. ದೆಹಲಿಯ ಮಾಣೇಕ್ಷಾ ಕೇಂದ್ರದಲ್ಲಿ ನಡೆದ ರಾಷ್ಟೀಯ ಮಿಲಿಟರಿ ಶಾಲೆಗಳ ವಾರ್ಷಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಟ್ರೋಫಿ ನೀಡಲಾಗಿದೆ. ಚನ್ನಪಟ್ಟಣ ಆಟಿಕೆಗಳ ಆಧುನೀಕರಣ, ಕುಶಲಕರ್ಮಿಗಳ ಸಬಲೀಕರಣ ಮತ್ತು ಹೊಸ ಮಾರುಕಟ್ಟೆ ಸೃಷ್ಟಿಗೆ ಇಂದು ಚಾಲನೆ ದೊರೆತಿದೆ. ಈ ಮೂಲಕ ಚನ್ನಪಟ್ಟಣ ಆಟಿಕೆ 2.0 ಮೂಲಕ ಜಾಗತಿಕ ಮಾರುಕಟ್ಟೆಯತ್ತ ಹೆಜ್ಜೆ ಇಟ್ಟಿದೆ. ರಾಮನಗರದ ಸರ್ಕಾರಿ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ಇಂದು ಆಟಿಕೆಗಳ ಪರಂಪರೆಯನ್ನು ಆಧುನಿಕ ತಂತ್ರಜ್ಞಾನ, ನವೀನತೆ, ಉದ್ಯಮಶೀಲತೆ ಮತ್ತು ಜಾಗತಿಕ ಮಾರುಕಟ್ಟೆಯೊಂದಿಗೆ ಸಂಯೋಜಿಸಿ ಹೊಸ ಅವಕಾಶಗಳನ್ನು ಸೃಷ್ಟಿಸುವ ಕುರಿತಂತೆ ಚರ್ಚಿಸಲಾಗಿದೆ. ಗ್ರಾಮೀಣ ಪ್ರದೇಶಗಳಲ್ಲಿನ ಕುಡಿಯುವ ನೀರಿನ ಸಮಸ್ಯೆ ನಿವಾರಣೆಗೆ ಗ್ರಾಮ ಪಂಚಾಯಿತಿಗಳಿಗೆ ಲಭ್ಯವಿರುವ ಅನುದಾನವನ್ನು ಸಂಪೂರ್ಣವಾಗಿ ಬಳಸಿಕೊಂಡು ಅಗತ್ಯ ಸೌಲಭ್ಯ ಕಲ್ಪಿಸಬೇಕು ಎಂದು ಬೆಂಗಳೂರು ನಗರ ಉಸ್ತುವಾರಿ ಸಚಿವ ಕೃಷ್ಣಬೈರೇಗೌಡ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕೆಡಿಪಿ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕುಡಿಯುವ ನೀರಿಗೆ ಶಾಶ್ವತ ಪರಿಹಾರ ಕಲ್ಪಿಸಲು ಆದ್ಯತೆ ನೀಡಬೇಕು. ಹಲವು ವರ್ಷಗಳಿಂದ ನಿಷ್ಕ್ರಿಯಗೊಂಡಿರುವ 1,000ಕ್ಕೂ ಹೆಚ್ಚು ಕೊಳವೆ ಬಾವಿಗಳ ಆರ್ಆರ್ ಸಂಖ್ಯೆಯನ್ನು ಹೊಸ ಸಂಪರ್ಕಗಳಿಗೆ ವರ್ಗಾಯಿಸುವಂತೆ ತಿಳಿಸಿದ್ದಾರೆ. ಆಕಾಶವಾಣಿ ಬೆಂಗಳೂರು ಕೇಂದ್ರದಲ್ಲಿ ಇಂದು ಹಿಂದಿ ಪಾಕ್ಷಿಕ ನಡೆಯಿತು. ಉಪ ಮಹಾನಿರ್ದೇಶಕ ಪಿ ಸಂಜೀವ್ ಕಾರ್ಯಕ್ರಮ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಸುದ್ದಿ ಹಾಗೂ ಕಾರ್ಯಕ್ರಮ ವಿಭಾಗದ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಹಿಂದಿ ಪಾಕ್ಷಿಕ ಆಚರಣೆ ಹಿನ್ನೆಲೆಯಲ್ಲಿ ಇದೇ ತಿಂಗಳ 30ರವರೆಗೆ ವಿವಿಧ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕನ್ನಡದ ಹಿರಿಯ ನಟ ಅವರಿಗೆ

0: ಸಲ್ಲಿಸಲಿದ್ದ. ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಗಣ್ಯರಿಂದ ಅಭಿನಂದನೆ. ರಾಜ್ಯದಲ್ಲಿ ಬರ ಹಿನ್ನೆಲೆ ರೈತರ ಬ್ಯಾಂಕ್ ಸಾಲ ಮರುಪಾವತಿಗೆ ವಿನಾಯಿತಿ ಘೋಷಣೆ, ಬಲವಂತದ ವಸೂಲಿ ನಿಷೇಧ. ಬಡವರಿಗೆ ನಿವೇಶನ ನೀಡುವ ಯೋಜನೆಯನ್ನು ಗಂಭೀರವಾಗಿ ಪರಿಗಣಿಸುವಂತೆ ಅಧಿಕಾರಿಗಳಿಗೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚನೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇದೇ 19ರಂದು ರಾಜ್ಯ ಪ್ರವಾಸ, ಹುಬ್ಬಳ್ಳಿಯಲ್ಲಿ ನೂತನ ಖಾಸಗಿ ವೈದ್ಯಕೀಯ ಕಾಲೇಜು ಕಟ್ಟಡ ಹಾಗೂ ಆಸ್ಪತ್ರೆ ಲೋಕಾರ್ಪಣೆ. ಹವಾನಿಯಂತ್ರಿತ ಕೊಠಡಿ ಬಿಟ್ಟು ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುವಂತೆ ಅಧಿಕಾರಿಗಳಿಗೆ ಜಲಸಂಪನ್ಮೂಲ ಸಚಿವ ಚಂದ್ರಾಯಸ್ವಾಮಿ ನಿರ್ದೇಶನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

0: ಕಿನಾರಿ ಚಿತ್ರದ ಹಾಡನ್ನ ಕೇಳಿದ್ರಿ. ವಿ ನಾಗೇಂದ್ರ ಪ್ರಸಾದ್ ಅವರು ಬರೆದಿದ್ರು. ಸುರೇಂದ್ರನಾಥ್ ಬಿಆರ್ ಅವರ ಸಂಗೀತದಲ್ಲಿ ಮನೋಜ್ ವಸಿಷ್ಠ ಹಾಗೂ ಸಂಗಡಿಗರು ಹಾಡಿದ್ರು. ಬನ್ನೀಗ ಕೇಳೋಣ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರು ಪ್ರಸಾರ.
1: ಆಕಾಶವಾಣಿ
2: ಆರಿಸು ಕನ್ನಡ ಡಿಂಡಿಮವಾ, ಓ ಕರ್ನಾಟಕ ಹೃದಯ ಶಿವ.
3: ಕನ್ನಡ ರತ್ನ ಭಂಡಾರ, ಧ್ವನಿ ಬೆಳಕಿನ ಚಿತ್ರಗಳು. ಕೇಳ್ತಾ ಇದ್ದೀರಿ ಕನ್ನಡ ರತ್ನ ಭಂಡಾರ. ಇವತ್ತಿನ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಕೇಳುಗರೆ, ನಿಮಗೆ ಸ್ವಾಗತ. ಮೂಡಲ ಮನೆಯ ಮುತ್ತಿನ ನೀರಿನ ಎರಕಾವ ಹೊಯ್ದ, ನುಣ್ಣನೆ ಎರಕಾವ ಹೊಯ್ದ, ಇದನ್ನ ಬರೆದದ್ದು ವರಕವಿ ಬೇಂದ್ರೆ. ಆದರೆ ಚಿತ್ರದಲ್ಲಿ ನಮಗೆ ಕಟ್ಟಿಕೊಟ್ಟದ್ದು ಪುಟ್ಟಣ್ಣ ಕಣಗಾಲ್. ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣದಿಂದ ಬಂದ ಈ ನಿರ್ದೇಶಕರು ಪ್ರಪಂಚದಾದ್ಯಂತ ಕನ್ನಡ ಚಿತ್ರಗಳ ಮೌಲ್ಯವನ್ನು ಹೆಚ್ಚಾಗಿಸಿದರು. ಬಿಆರ್ ಪಂತುಲು ಅವರ ಬಳಿ ಸಹ ನಿರ್ದೇಶಕರಾಗಿ ಕೆಲಸ ಮಾಡಿದರು. ಹೊಸ ಕಲಾವಿದರನ್ನು ಚಿತ್ರರಂಗಕ್ಕೆ ಪರಿಚಯಿಸಿದರು. ನಿರ್ದೇಶಕರ ಸಂಘ ಕಟ್ಟಿದರು. ಬೆಳ್ಳಿಮೋಡ, ಶರಪಂಜರ, ಗೆಜ್ಜೆಪೂಜೆ, ನಾಗರಹಾವು, ಈ ಎಲ್ಲ ಚಿತ್ರಗಳು ಕನ್ನಡಿಗರಿಗೆ ಬಾಯಿಪಾಠ ಅಥವಾ ಸ್ಮೃತಿ ಚಲನೆ ಅನ್ನುವಷ್ಟು ಪರಿಚಿತ ಆಗಿವೆ. ಕನ್ನಡದ ಪ್ರಸಿದ್ಧ ನಿರ್ದೇಶಕರು ಪುಟ್ಟಣ್ಣ ಕಣಗಾಲ್ ಅವರ ಮಾತುಗಳು.
4: ಬಾಲ್ಯದಿಂದ ಉದ್ದೇಶಪೂರ್ವವಾದ ಒಂದು ಪ್ರಯತ್ನವೇ ಇದು. ಯಾಕೆಂದರೆ ಯಾವುದು ಇದರ ತನಕ ಆಕಸ್ಮಿಕವಲ್ಲ, ಎಲ್ಲವೂ ಪ್ರಯತ್ನವೇ. ಆ ಪ್ರಯತ್ನ ಪಟ್ಟಾಗ ಅದು ನನಗೆ ಫಲಿಸ್ತು, ಅದು ನಾನು ಆಕಸ್ಮಿಕ ಅಂತ ತಿಳ್ಕೊತೀನಿ. ಸುಮಾರು 10 ವಯಸ್ಸಿನಿಂದ ಚಿತ್ರಗಳು ನೋಡ್ತಾನೇ ಇದ್ದೀನಿ. ಪ್ರತಿಯೊಂದು ಚಿತ್ರ ನೋಡಿದಾಗಲೂ ಇದರ ಹಿನ್ನೆಲೆ ಯಾರು, ಇದರ ಸೃಷ್ಟಿಕರ್ತ ಯಾರು, ಇದನ್ನು ರೂಪಿಸುವ ವ್ಯಕ್ತಿ ಯಾರು ಅನ್ನೋ ಒಂದು ಆಸೆ, ಅದನ್ನು ತಿಳ್ಕೊಳ್ಳೋ ಒಂದು ಅಭಿಲಾಷೆ ನನ್ನಲ್ಲಿ ಯಾವಾಗಲೂ ಇತ್ತು. ಆಗ ಅದನ್ನು ದಿಗ್ದರ್ಶಕ ಅಂತ ನನಗೆ ಸ್ವಲ್ಪ ದಿನಗಳ ಮೇಲೆ ಅದರ ಒಂದು ಪರಿಚಯ ಆಯಿತು. ಅದರಂತೆ ನಾನು ಒಂದು ಸೃಷ್ಟಿ ಮಾಡಬೇಕಾದ್ರೆ ಆ ದಿಗ್ದರ್ಶಕನ ಪಟ್ಟ ಪಡೆಯಬೇಕು ಅನ್ನೋ ಒಂದು ಅಭಿಲಾಷೆ ನನ್ನಲ್ಲಿ ಹುಟ್ಟಿತು. ಹಾಗೆ ಎಷ್ಟೋ ದಿಗ್ದರ್ಶಕಗಳ ಚಿತ್ರಗಳು ನೋಡಿ, ಯಾವ್ಯಾವ ದಿಗ್ದರ್ಶಕರು ಯಾವ್ಯಾವ ರೀತಿ ಸೀನ್ ತೆಗಿತಾರೆ, ಈ ದಿಗ್ದರ್ಶಕ ಈ ಸೀನ್ ಹೇಗೆ ಪ್ರೆಸೆಂಟ್ ಮಾಡ್ತಾನೆ, ಈ ಸ್ಟೋರಿನ ಹೇಗೆ ಪ್ರೆಸೆಂಟ್ ಮಾಡ್ತಾನೆ, ಇದೇ ಒಂದೇ ತರಹ ಇರೋ ವೈವಿಧ್ಯತೆ ಹೇಗೆ ಏರ್ಪಡಿಸ್ತಾರೆ ಅನ್ನೋದನ್ನೆಲ್ಲ ನನ್ನ ಕೇವಲ ಒಂದು ಅಚಲವಾದ ಶ್ರದ್ಧೆಯಿಂದ ನಾನು ಹಲವಾರು ದಿಗ್ದರ್ಶಕರು ಇದೆಲ್ಲ ಎಲ್ಲ ಲ್ಯಾಂಗ್ವೇಜ್ ಪಿಕ್ಚರ್ಸು ಭಾಳವಾದ ಅಭ್ಯಾಸ ನನ್ನ ದಿಗ್ದರ್ಶಕನನ್ನಾಗಿ ಮಾಡ್ತು. ನನ್ನದೇ ಆದ ಶೈಲಿನ ರೂಪಿಸ್ಕೊಳ್ಳೋಕೆ ಕಾರಣವಾಯಿತು ಅಂದರೆ ಹೇಗೆ ಅಂತಂದರೆ, ಈಗ ನಾನು ಈಗ ಬೆಳ್ಳಿಮೋಡ ಕನ್ನಡ ಚಿತ್ರ ಮಾಡಿದೆ ಮೊದಲು. ಆ ಮಾಡಿದಾಗ ನನಗೆ ಎಲ್ಲ ಅಲ್ಲಿ ತನಕ ಏನು ಫೋಕ್ಲೋರ್ ಪಿಕ್ಚರ್ಸು, ಪೌರಾಣಿಕ ಪಿಕ್ಚರ್ಸು, ಯಾವುದೋ ಸೋಷಿಯಲ್ ಪಿಕ್ಚರ್ಸು ಎಲ್ಲ ಬರೋದು. ಆಗ ನಾನು ನನ್ನದೇ ಶೈಲಿನ ಒಂದು ಮಾಡಬೇಕು ಅನ್ನೋ ಇದರಲ್ಲಿ ಬೆಳ್ಳಿಮೋಡ ಕಥೆ ನನಗೆ ಹಿಡಿಸ್ತು. ಆ ಅವಕಾಶ ಬಂದಾಗ ನಾನೇನು ಮಾಡಿದೆ, ನಮ್ಮ ಕರ್ನಾಟಕದ ಪರಿಸರ, ನಮ್ಮ ಒಂದು ಪ್ರಕೃತಿ ಸೌಂದರ್ಯ ಇದೆಲ್ಲ ನನ್ನದೇ ಆದ ಒಂದು ರೀತಿಯಲ್ಲಿ ಹೇಳಿ, ಯಾಕೆಂದರೆ ಇವನು ಈ ಥರ ಪಿಕ್ಚರ್ ಇವ್ರ ಥರ ಮಾಡಿದ್ದಾನೆ ಅಂತ ಅನ್ನಿಸ್ಕೊಳ್ಳದೆ ಈತಂದೇ ಒಂದು ಪದ್ಧತಿ ಇದೆ. ಯಾಕೆ ಆ ಶೈಲಿ ಪುಟ್ಟಣ್ಣವರೇ ಮಾಡೋದು, ಅದು ಅವ್ರ ಶೈಲಿ ಅಂತ ಜನಗಳಿಗೆ ಚೆನ್ನಾಗಿ ಗೊತ್ತಾಗಬೇಕು ಅಂತ ಮಾಡಿ ಬೆಳ್ಳಿಮೋಡ ಅನ್ನೋ ಚಿತ್ರ ಮಾಡಿದಾಗ ಆಗ ನನಗೆ ಅರ್ಥವಾಯಿತು, ಜನ ನನ್ನ ಶೈಲಿನ ಒಪ್ಕೋತಾರೆ, ನನ್ನ ಶೈಲಿ ಜನಕ್ಕೆ ಹಿಡಿಸಿದೆ. ಆ ಹಿಡಿಸ್ತು ನಾವು ಚೆನ್ನಾಗಿದೆ ಚಿತ್ರ ಅಂದಮೇಲೆ ನನಗೆ ಅದರಿಂದ ಉತ್ಸಾಹ ಮತ್ತಷ್ಟು ಹೆಚ್ಚಾಯಿತು. ನನಗೆ ಮತ್ತಷ್ಟು ನನ್ನ ಶೈಲಿ ಮೇಲೆ ನಂಬಿಕೆ ಬಂತು. ಇಲ್ಲಿ ತನಕ ಆ ನಂಬಿಕೆ ನನ್ನಲ್ಲಿ ಉಳ್ಕೊಂಡಿದೆ. ನಿರ್ದೇಶಕನಿಗಿಂತ ಮೊದಲು ಒಂದು ಚಿತ್ರ ತೆಗೆಯುವಾಗ ನಿರ್ದೇಶಕನಿಗೆ ತನ್ನ ಸಮಾಜ ಪ್ರಜ್ಞೆ ಇರಬೇಕು. ತಾನು ಸಮಾಜದಲ್ಲಿ ಒಬ್ಬ ವ್ಯಕ್ತಿ, ಚಿತ್ರವನ್ನು ಸಹಸ್ರಾರು ಮಂದಿ ಲಕ್ಷಾಂತರ ಮಂದಿಗೆ ನೋಡ್ತಾರೆ, ಆ ನೋಡೋ ಜನರ ಮೇಲೆ ನನ್ನ ಚಿತ್ರ ಏನು ಪರಿಣಾಮ ಬೀರುತ್ತೆ, ಅದರಿಂದ ಉಪಯೋಗವಾಗುತ್ತೋ ಅವರಿಗೆ ದುರುಪಯೋಗವಾಗುತ್ತೋ, ಅದರಿಂದ ಅವರ ಬುದ್ಧಿ ಎಚ್ಚರಗೊಳ್ಳುತ್ತೋ ಅಥವಾ ಅವರ ಬುದ್ಧಿ ಒಂದು ವ್ಯತಿರಿಕ್ತವಾದ ದಾರಿಯಲ್ಲಿ ಹಿಡಿಯುತ್ತೋ, ಅಪಮಾರ್ಗ ಹಿಡಿಯುತ್ತೋ, ಇದೆಲ್ಲ ಯೋಚನೆ ಮಾಡಿ ಮೊದಲು ದಿಗ್ದರ್ಶಕನಾದವನಿಗೆ ತಾನು ಏನೇ ಕಥೆ ವಸ್ತುನ ತಗೊಂಡು ಮಾಡಬೇಕು, ಆ ಒಂದು ಸಮಾಜ ಪ್ರಜ್ಞೆ, ಅವನ ಸಮಾಜದಲ್ಲಿ ವ್ಯಕ್ತಿ. ಯಾಕೆಂದರೆ ಸಿನಿಮಾಗೆ ಬಹಳ ಒಂದು ಇಟ್ ಈಸ್ ದಿ ಮೋಸ್ಟ್ ಪವರ್ಫುಲ್ ಮೀಡಿಯಂ. ಎಲ್ಲ ಒಂದು ಇದಕ್ಕೆ ಪುಸ್ತಕಕ್ಕಿಂತ, ಒಂದು ಪೇಂಟಿಂಗ್ಗಿಂತ, ಒಂದು ಎಲ್ಲದಕ್ಕಿಂತ ದೊಡ್ಡ ಪ್ರಭಾವಶಾಲಿಯಾದ ಒಂದು ಮೀಡಿಯಂ ಮಾಧ್ಯಮ ಸಿನಿಮಾ. ಆ ಸಿನಿಮಾ ತೆಗೆಯೋನಿಗೆ ನಾನು ಸೆಲೋಲೈಡಿಂದ ಒಂದು ಸೊಸೈಟಿಗೆ, ನನ್ನಲ್ಲಿ ಜನತೆಗೆ ಒಂದು ಉಪಕಾರದ ಅಥವಾ ಅವರನ್ನು ಸನ್ಮಾರ್ಗಕ್ಕೆ ಸದ್ಬುದ್ಧಿಯನ್ನು ಪ್ರಚೋದಿಸುವಂಥ ಒಂದು ಚಿತ್ರ ನಿರ್ಮಾಣ ಮಾಡಬೇಕು ಅನ್ನೋ ಜವಾಬ್ದಾರಿ ಮೊದಲು ದಿಗ್ದರ್ಶಕನಿರಬೇಕು. ಅದು ಇದ್ದರೆ ಅವನಿಗೆ ಬಾಕಿ ಇದನ್ನೆಲ್ಲ ತನ್ನ ಸುತ್ತಮುತ್ತಲಿನ ಪ್ರೊಡ್ಯೂಸರು ಆಗಲಿ ಯಾರನ್ನೇ ಆಗಲಿ ಅದನ್ನು ಎಳ್ಕೊಂಡ್ಬರೋ ಒಂದು ಶಕ್ತಿ ಇದೆ, ಅದು ದಿಗ್ದರ್ಶಕನಿಗೆ ಬಹಳ ಇಂಪಾರ್ಟೆಂಟ್.

0: ರತ್ನಭಂಡಾರದಲ್ಲಿ ಈ ದಿನ ನೀವು ಆಲಿಸಿದ ಧ್ವನಿ ಪುಟ್ಟಣ್ಣ ಕಣಗಾಲ್ ಅವರದು. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
1: ಸರ್ವೋದಯವಾಗಲಿ ಸರ್ವರಲಿ.
2: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಭಾರತೀಯ ಚಿತ್ರರಂಗಕ್ಕೆ ನೀಡಿದ ಅಪಾರ ಕೊಡುಗೆ ಹಾಗೂ ಹಲವು ದಶಕಗಳ ಚಲನಚಿತ್ರ ಪಯಣವನ್ನು ಗೌರವಿಸಿ ಹಿರಿಯ ನಟ ಅನಂತನಾಗ್ ಅವರಿಗೆ 2024 ಸಾಲಿನ ಪ್ರತಿಷ್ಠಿತ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಘೋಷಿಸಲಾಗಿದೆ. ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯವು ಇಂದು ಈ ಕುರಿತು ಅಧಿಕೃತ ಪ್ರಕಟಣೆ ಹೊರಡಿಸಿದೆ. ಈ ಕುರಿತು ಪ್ರಧಾನಿ ನರೇಂದ್ರ ಮೋದಿ ನಟ ಅನಂತನಾಗ್ ಅವರನ್ನು ಅಭಿನಂದಿಸಿದ್ದಾರೆ. ವಿಶ್ವ ಓಜೋನ್ ದಿನದ ಅಂಗವಾಗಿ ನಾಗರಿಕರು ವಿಜ್ಞಾನ ಆಧಾರಿತ ಕ್ರಮಗಳು ಹಾಗೂ ಪರಿಸರ ಸ್ನೇಹಿ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳುವ ಬದ್ಧತೆಯನ್ನು ಪುನರುಚ್ಚರಿಸಬೇಕು ಎಂದು ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದರ್ ಯಾದವ್ ಕರೆ ನೀಡಿದ್ದಾರೆ. ಭಾರತದೊಂದಿಗಿನ ಮುಕ್ತ ವ್ಯಾಪಾರ ಒಪ್ಪಂದವನ್ನು ಐತಿಹಾಸಿಕ ಎಂದು ನ್ಯೂಜಿಲೆಂಡ್ ಪ್ರಧಾನಿ ಕ್ರಿಸ್ಟೋಫರ್ ಲಕ್ಸನ್ ಬಣ್ಣಿಸಿದ್ದಾರೆ. ಇದು ಭಾರತದ 140 ಕೋಟಿ ಗ್ರಾಹಕರ ಬೃಹತ್ ಮಾರುಕಟ್ಟೆಗೆ ಪ್ರವೇಶ ಕಲ್ಪಿಸುವ ಮೂಲಕ ದೇಶದ ಉದ್ಯೋಗ ಹಾಗೂ ಆದಾಯವನ್ನು ಹೆಚ್ಚಿಸಲಿದೆ ಎಂದಿದ್ದಾರೆ. ಈ ಒಪ್ಪಂದ ಜಾರಿಗೆ ಸಂಬಂಧಿಸಿದ ಮಸೂದೆಗೆ ನ್ಯೂಜಿಲೆಂಡ್ ಸಂಸತ್ತು 93-29 ಮತಗಳ ಬೆಂಬಲದೊಂದಿಗೆ ಅನುಮೋದನೆ ನೀಡಿದೆ. ನೂತನ ಹಾಗೂ ಸಣ್ಣ ರಫ್ತುದಾರರಿಗೆ ಅನುಕೂಲ ಮಾಡಿಕೊಡಲು 3 ಲಕ್ಷ ರೂಪಾಯಿವರೆಗಿನ ರಫ್ತು ಸರಕು ರವಾನೆಗೆ ನೋಂದಣಿ ಮತ್ತು ಸದಸ್ಯತ್ವ ಪ್ರಮಾಣಪತ್ರ ಹೊಂದುವ ಕಡ್ಡಾಯ ನಿಯಮದಿಂದ ಕೇಂದ್ರ ಸರ್ಕಾರ ವಿನಾಯಿತಿ ನೀಡಿದೆ. ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಹಾಗೂ ಶಾಸಕರು ಸಂಸದರು ಒಟ್ಟಾಗಿ ಕೆಲಸ ಮಾಡಿದಾಗ ಮಾತ್ರ ಅಭಿವೃದ್ಧಿಯಲ್ಲಿ ನಿರೀಕ್ಷಿತ ಯಶಸ್ಸು ಸಾಧಿಸಲು ಸಾಧ್ಯ ಎಂದು ಸಂಸದ ಬಸವರಾಜ ಬೊಮ್ಮಾಯಿ ತಿಳಿಸಿದ್ದಾರೆ. ದಾವಣಗೆರೆಯ ವಿರಕ್ತ ಮಠದ ಆವರಣದಲ್ಲಿ ಇರುವ ಎಚ್ಎಎಂ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನಲ್ಲಿ ಇಂದು ವಿಶ್ವ ಓಜೋನ್ ದಿನಾಚರಣೆ ಯಶಸ್ವಿಯಾಗಿ ನಡೆಯಿತು. ಚಾಮರಾಜನಗರ ತಾಲೂಕಿನ ಬಡಕಲಪುರ ಗ್ರಾಮದ ಜಮೀನಿನಲ್ಲಿ ಹುಲಿದಾಳಿಗೆ ರೈತ ಬಸವಣ್ಣ ಮೃತಪಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಿಆರ್ಟಿ ಹುಲಿ ಸಂರಕ್ಷಿತ ಪ್ರದೇಶದ ಅರಣ್ಯ ಸಿಬ್ಬಂದಿ ಹುಲಿ ಸೆರೆ ಕಾರ್ಯಾಚರಣೆ ಮುಂದುವರೆಸಿದ್ದಾರೆ. ಬಾಗಲಕೋಟೆಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಇಂದು ಬೆಳಗಾವಿ ವಿಭಾಗ ಮಟ್ಟದ ಹ್ಯಾಂಡ್ಬಾಲ್ ಹಾಗೂ ಬಾಗಲಕೋಟೆ ಜಿಲ್ಲಾ ಮಟ್ಟದ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಮಕ್ಕಳ ಕ್ರೀಡಾಕೂಟಕ್ಕೆ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವ ವಿಜಯಾನಂದ ಕಾಶಪ್ಪನವರ ಚಾಲನೆ ನೀಡಿದರು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 8:00.

0: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿ ಅವರ ಸಂಕಲ್ಪ.
1: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸೀ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ.
0: ಇಲ್ಲಿಯವರೆಗೆ 9,50,000 ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.
2: Attention, national recognition for your hard work, for those making outstanding contributions to the animal husbandry and dairy sector and embracing innovative practices. The Department of Animal Husbandry and Dairy, Government of India, invites nominations for the prestigious National Gopal Ratna Awards 2026. The awards recognize excellence in 3 categories: Best Dairy Farmer, Best Dairy Cooperative Society, Best Artificial Insemination Technician. And there is more. Special provisions have been made for the Northeastern region and Himalayan states. Nomination period 10th August to 10th September 2026. So what are you waiting for? Apply today at www.awards.gov.in or visit your nearest CSC center to submit your nomination. National Gopal Ratna Awards 2026, issued in public interest by the Department of Animal Husbandry and Dairy, Government of India.
3: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ.

ಕರ್ನಾಟಕ ಸರ್ಕಾರ. ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.

ಈಗ ತಾನೇ ಸುದ್ದಿ ಮುಖ್ಯಾಂಶಗಳಲ್ಲಿ ಕೇಳಿದ್ರಿ, ಅನಂತನಾಗ್ ಅವರಿಗೆ ದಾದಾ ಸಾಹೇಬ್ ಪ್ರಶಸ್ತಿ ಬಂತು ಅಂತ. ನಿಜವಾಗ್ಲೂ ನಮ್ಮೆಲ್ಲರಿಗೂ ಖುಷಿಯ ಹೆಮ್ಮೆಯ ಘಳಿಗೆ ಇದು. ಬನ್ನಿ, ಅವರ ನೆನಪಿನಲ್ಲೇ ಅಂದರೆ ಈ ಶುಭ ಸಮಾಚಾರದ ಒಂದು ಸಂದರ್ಭದಲ್ಲಿ ಅನಂತನಾಗ್ ಅವ್ರನ್ನ ನೆನಪಿಸ್ಕೊಳ್ತಾ ಈ ಹಾಡು ನಿಮಗಾಗಿ.

ನಲಿವಿನ ಬಾಳಿಗೆ ಒಲುಮೆಯೇ ಕಾಣಿಕೆ. ಹಾಗೆ ನಮ್ಮೆಲ್ಲರ ಮೆಚ್ಚಿನ ಸುಂದರಾಂಗ ನಟ ಅನಂತನಾಗ್ ಅವರಿಗೆ ನಮ್ಮೆಲ್ಲರ ಪ್ರೀತಿ ಅಭಿಮಾನವೇ ಕಾಣಿಕೆ. ಏನಂತೀರಾ? ಸರಿ ಅಲ್ವಾ ಕಿಡುಗರೆ? ಬನ್ನಿ, ಅನಂತನಾಗ್ ಅವರಿಗೆ ಆಗಲೇ ಅಭಿನಂದನೆ ಹೇಳ್ತಾ ಇದ್ದಾರೆ ಹರೀಶ್ ಅವರು, ಹೋಳೆ ಲಕ್ಷ್ಮೀ ಚಂದ್ರಶೇಖರ್ ಅವರು, ವಾಸುಕಿ ಸಾಗರದಿಂದ ಇವರೆಲ್ಲ ಕೇಳುಗರು. ಕನ್ನಡಕ್ಕೆ ಮತ್ತೊಂದು ಕಿರೀಟ ಸಿಕ್ಕಿದೆ ಅಂತ ವಾಸುಕಿ ಅವರು ಹೇಳ್ತಾ ಇದ್ದಾರೆ. ಖುಷಿಯ ಒಂದು ಸಂದರ್ಭದಲ್ಲಿ ಅನಂತನಾಗ್ ಅವರಿಗೆ ಅಭಿನಂದನೆಗಳನ್ನು ಹೇಳ್ತಾ ಒಂದು ಹಾಡನ್ನು ಕೇಳಿದ್ವಿ. ಬನ್ನಿ ಈಗ ನಮ್ಮ ಗಾನ ಭಜನಾ ವಿಷಯ ಆಗಲೇ ಹೇಳಿದ್ವಿ, ಹಾಡುಗಳನ್ನ ಕೇಳ್ತಾ ಕೆಲಸ ಮಾಡ್ತಾ ಇದ್ವಿ. ಬಡವರಂದ್ರೆ ನನಗೆ ಇಷ್ಟ ಅಂತ ನಮಗೆ ಮಂಜುನಾಥ್ ಶೇಟ್ ಅವರು ಕಳಿಸಿದ್ದಾರೆ. ಅಂಬಿಗರ ಚೌಡಯ್ಯ ಅವರ ವಚನದ ಪ್ರಕಾರ ಒಂದು ವಚನನ ಹೇಳಿ ಅದಾದ ನಂತರ ಒಂದು ಪ್ರಶ್ನೆನ ಕೇಳಿದ್ದೆ, ಎಲ್ಲ ಸಾಧಿಸಿದ ನಂತರ ನಿಮ್ಮ ಜೀವನದ ಗುರಿ ಏನು ಅಂತ. ಬಹಳಷ್ಟು ಮಂದಿ ಕೇಳುಗರು ನಮಗೆ ಸಂದೇಶನ ಸಹ ಕಳಿಸಿದ್ರಿ. ಆಸೆ ನಂಬಿಕೆಗಳೇ ಇಲ್ಲ ಅಂದರೆ ಬದುಕಿಗೆ ಅರ್ಥ ಏನಿರುತ್ತೆ? ಯಾವುದೇ ಸಾಮಾನ್ಯ ಪ್ರಜೆ ಈಗಿನ ಸಾಮಾಜಿಕ ವ್ಯವಸ್ಥೆಯಲ್ಲಿ ಇರುವ ಸ್ಥಿತಿಗಿಂತ ಮೇಲೆ ಬೆಳಿಬೇಕು ಅನ್ನೋ ಬಯಕೆನೆ ಬದುಕಿಗೆ ಆಧಾರ ಅಲ್ವಾ? ಆ ಹಾದಿಯಲ್ಲಿ ಕಷ್ಟಪಡೋ ವ್ಯಕ್ತಿ ಸ್ವಾರ್ಥಿಯಾಗಿದ್ದರೆ, ನಯವಂಚಕತನ, ನಂಬಿಕೆ ದ್ರೋಹ ಮಾಡಿಕೊಂಡು ಮುಖವಾಡದ ಆಸೆಯಲ್ಲೇ ಜೀವಿಸಬೇಕಾಗತ್ತೆ. ಹೀಗಾದಾಗ ಸಮಾಜದಲ್ಲಿ ಆತನ ವ್ಯಕ್ತಿತ್ವ ಟೊಳ್ಳಾಗಿ ಕ್ರಿಯೆ ಪ್ರತಿಕ್ರಿಯೆಗಳು ಅಸಹಜ ಅಂತ ಅನಿಸುತ್ತೆ. ಎಷ್ಟೇ ಸಿರಿವಂತನಾದರೂ ವ್ಯಕ್ತಿಗತ ನೆಲೆಯಲ್ಲಿ ಸಂಪೂರ್ಣ ಸುಖಿಯಾಗಿರೋಕ್ಕೆ ಸಾಧ್ಯನಾ? ನಿಜಕ್ಕೂ ಸುಖಿ ಅನ್ನೋ ಪದಕ್ಕೆ ಮಾನದಂಡ ಏನು ಅಂತ ಯೋಚನೆ ಮಾಡೋದಾದರೆ ಹಲವಾರು ವಿಚಾರಗಳು ನಮ್ಮ ಮುಂದೆ ಬರುತ್ತೆ. ನೋಡೋಣ ಅವನ್ನೆಲ್ಲ ಈ ಗೀತೆಯ ನಂತರ.

ಕಾಂತಾರ ಚಿತ್ರದ ಹಾಡನ್ನು ಕೇಳಿದ್ರಿ. ಶಶಿ ರಾಜ್ ಕವೂರ್ ಅವರ ಸಾಹಿತ್ಯ, ಅಜನೀಶ್ ಬಿ ಲೋಕನಾಥ್ ಅವರ ಸಂಗೀತದಲ್ಲಿ ಅಬೀಫ್ ಹಾಗೂ ಸಂಗಡಿಗರು ಈ ಹಾಡನ್ನು ಹಾಡಿದರು. ಜ್ಯೋತಿ ಮೌನೇಶ್ ಗದಗದಿಂದ ಕಳಿಸಿದ್ದಾರೆ. ಜೀವನ ಒಂದು ದೀಪದಂತೆ ಶಾಂತವಾಗಿ ಉರಿದರೆ ನಂದಾ ದೀಪ, ಅದೇ ಅಗ್ನಿಯಾಗಿ ಬದಲಾವಣೆ ಕಂಡಿತು ಅಂದರೆ ಜೀವನೇ ಸರ್ವನಾಶ, ಜೀವನನೇ ಸರ್ವನಾಶ, ಇದೇ ಜೀವನ ಅಂತ ಅವರ ಅಭಿಪ್ರಾಯನ ತಿಳಿಸಿದ್ದಾರೆ. ಧನ್ಯವಾದ ನಿಮ್ಮ ಅಭಿಪ್ರಾಯಕ್ಕೆ. ಇನ್ನಾಗಲೇ ಹೇಳ್ತೀವಲ್ಲ, ನಿಜವಾಗ್ಲೂ ಸುಖವಾಗಿ ಇದ್ದೀವಿ ಅನ್ನೋದಕ್ಕೆ ಏನು ಮಾನದಂಡ ಅನ್ನೋದಾದರೆ, ಇದಕ್ಕೆ ಉತ್ತರ ಬಹುಶಃ ಭಾವನಾತ್ಮಕ, ಬೌದ್ಧಿಕ, ಆಧ್ಯಾತ್ಮಿಕ ಅಗತ್ಯಗಳು ಅಂತ ಅನ್ಬೋದು. ಪ್ರತಿ ಜೀವಿಯ ಸಂಸ್ಕಾರದ ಹಿನ್ನೆಲೆಯಿಂದ ರೂಪಿತಗೊಳ್ಳೋ ಅಗತ್ಯಗಳು, ಸುತ್ತ ಹೊಗಳುವಂತಹ, ಪ್ರೀತಿಸುವಂತಹ, ಬೆಂಬಲಿಸೋ ಜನರಿದ್ದರೂ ಸಹ ಗೌತಮ ಬುದ್ಧ ಯಾವುದೋ ಕೊರತೆ ಕಾಣಿಸಿದ ಹಾಗೆ, ಹಾಗೆ ವೈದಿಕ ಮನೆತನದ ಹುಟ್ಟಿದ್ರೂ ಬಸವಣ್ಣವ್ರಿಗೆ ಸಂಕುಚಿತತೆಯನ್ನು ಧಿಕ್ಕರಿಸಿ ಹೊಸದೊಂದು ಧರ್ಮದ ಆಚರಣೆ, ಕ್ರಾಂತಿಯ ಅವಲಂಬನೆ ಬೇಕೆನಿಸಿದ ಹಾಗೆ ವ್ಯಕ್ತಿಯಿಂದ ವ್ಯಕ್ತಿಗೆ ಬೇಕುಗಳು ಬದಲಾಗುತ್ತಾ ಹೋಗುತ್ತೆ. ಪ್ರಕೃತಿ ನಮಗೆ ಎಲ್ಲವನ್ನ ಕರುಣಿಸಿದೆ. ನಮ್ಮಲ್ಲಿ ಹೆಚ್ಚಿನ ಸಂಪನ್ಮೂಲ ಇದ್ದರೂ ಅರಿವಿನ ಕೊರತೆಯಿಂದ ನಾವಿದ್ರೆ ಅದೇ ಅಸುಖ, ಅಥವಾ ಅವರೇ ಅಸುಖಿಗಳು ಅಂತ ಹೇಳಬಹುದು.

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ವ್ಯಾಪಾರ ಮೂವರೊಟ್ಟು ವಿಚಾರ, ಭಾವಿಪೊಡೆ ನೀನು ಜಗ ಇನ್ನೊಂದ ದೃಷ್ಟ. ಜೀವನ ವ್ಯಾಪಾರ ಮೂವರೊಟ್ಟು ವಿಚಾರ, ಭಾವಿಪೊಡೆ ನೀನು ಜಗ ಇನ್ನೊಂದ ದೃಷ್ಟ. ಆವಗಂ ಮೂರನೆಯ ಭಾಗಸ್ಥ ನಿಚ್ಛೆ ಫಲ, ಈ ವಿವರವರಿಯ ಸುಖ ಮಂಕುತಿಮ್ಮ. ಆವಗಂ ಮೂರನೆಯ ಭಾಗಸ್ಥ ನಿಚ್ಛೆ ಫಲ, ಈ ವಿವರವರಿಯ ಸುಖ ಮಂಕುತಿಮ್ಮ.

ಈ ಪದ್ಯ ಮುಂದಿಂದು ಬಹಳ ಮುಖ್ಯವಾದಂಥ ಪದ್ಯ. ನಮ್ಮ ಭಾರತೀಯ ಅಧ್ಯಾತ್ಮ ಪರಂಪರೆಯನ್ನು ನಾಲ್ಕು ಸಾಲಲ್ಲಿ ಕೆತ್ತಿಟ್ಟುಬಿಟ್ಟಿದ್ದಾರೆ ಗುಂಡಪ್ಪನವರು. ನಮ್ಮ ಸಾಮಾನ್ಯವಾಗಿ ಆಧ್ಯಾತ್ಮಿಕ ಪರಂಪರೆಯಲ್ಲಿ ಹೇಳುವಂಥದ್ದು ಮೂರು ಜನ ಇದ್ದಾರೆ, ಜೀವ, ಜಗತ್ತು, ದೈವ. ಇದು ಯಾವಾಗಲೂ ನಂಬ್ಕೊಂಡಿದೆ, ಟ್ರೈಪಾಡ್ ಆಫ್ ಇಂಡಿಯನ್ ಫಿಲಾಸಫಿ ಅಂತ ಹೇಳ್ತೀವಿ. ಜೀವ, ಜಗತ್ತು, ದೈವ. ಜೀವ, ನಾನು ಬಂದಿದ್ದೇನೆ ದೇಹ ತುಂಬಿಕೊಂಡು, ನಾನು ಜೀವ ಅದೆ. ಈ ಜೀವ ಬಂದಿರೋದೇ ಒಂದು ಜಗತ್ತಿನಲ್ಲಿ, ಜಗತ್ತು ಕಣ್ಣಿಗೆ ಕಾಣಿಸುತ್ತೆ, ಕಣ್ಣಿಗೆ ಹೊಡಿತದೆ, ನೋಡ್ತಾ ಇದ್ದೇನೆ. ಕಣ್ಣಿಗೆ ಕಾಣುವ ಜಗತ್ತು, ನನ್ನ ಅನುಭವಕ್ಕೆ ಬರುವಂತಹ ದೇಹ, ಈ ಜೀವ, ಎರಡೂ ಇದೆ. ಆದರೆ ಇವೆರಡಕ್ಕೂ ಕಣ್ಣಿಗೆ ಕಾಣಿಸ್ಲಾರದಂಥದ್ದು ಇನ್ನೊಂದಿದೆ, ಇವೆರಡನ್ನು ನಿಗ್ರಹ ಮಾಡುವಂಥದ್ದು ಅನ್ನುವಂಥ ಮಾತು. ಜೀವನ ವ್ಯಾಪಾರ ಮೂವರ ಒಟ್ಟು ವಿಚಾರ. ಇಡೀ ನಮ್ಮ ಜೀವನದ ಲೆಕ್ಕ ಇರೋದು ಈ ಮೂರು ವಿಚಾರ. ಮೂರು ಜನ ಇದ್ದಾರೆ, ಯಾರು? ಭಾವಿ ಪಡೆ, ಅರ್ಥ ಆಗಬೇಕಾದ್ರೆ ನಿನಗೆ, ನೀನು, ಜಗ, ಇನ್ನೊಂದು ಅದೃಷ್ಟ. ಅದೃಷ್ಟ ಅನ್ನೋ ಮಾತೆ ಚಂದ. ಅದೃಷ್ಟ ಕಣ್ಣಿಗೆ ಕಾಣಲಾರದು ಅಂತ, ಕಣ್ಣಿಗೆ ಕಾಣಿಸ್ಲಾರದು. ಅದಕ್ಕೆ ಏನಪ್ಪ ಅದೃಷ್ಟ ನಿಂದು ಅಂತೀವಿ. ಅದೃಷ್ಟ ಪದವನ್ನು ಸರಿಯಾಗಿ ಬಳಸ್ಲಿಕ್ಕಿಲ್ಲ ನಾವು. ಅದೃಷ್ಟ ಅಂದರೆ ಕಣ್ಣಿಗೆ ಕಾಣಲಾರದು, ಕಣ್ಣಿಗೆ ಕಾಣಿಸುವಂಥದ್ದು ದೃಷ್ಟ, ಕಣ್ಣಿಗೆ ಕಾಣಿಸ್ ಅದೃಷ್ಟ. ಭಾವಿ ಪಡೆ, ನೀನು, ಜಗ, ಇನ್ನೊಂದು ಅದೃಷ್ಟ. ನೀನು ಜೀವ, ಜಗತ್ತು, ಜಗತ್ತಿದೆ, ಇನ್ನೊಂದು ಅದೃಷ್ಟ. ಆವಾಗಂ ಕೊನೆಗೆ ಮಾತು ಹೇಳ್ತಾರೆ. ಆದರೂ ಕೂಡ ನೆನಪಿಡಬೇಕಾದ್ದು ಏನಪ್ಪ ಅಂದರೆ, ಮೂರನೆಯ ಭಾಗಸ್ಥ ನಿಚ್ಛೆ ಬಲ, ಈ ವಿವರ ವರಿಯ ಸುಖ ಮಂಕುತಿಮ್ಮ. ನೀನು ಗಟ್ಟಿಯಪ್ಪ, ಒಳ್ಳೆ ಮನುಷ್ಯ, ನೀನು ಸಾಧನೆ ಮಾಡೋಕೆ ಬಂದಿದ್ದೀಯಾ. ಜೀವ, ಜಗತ್ತಿನಲ್ಲಿ ವ್ಯವಹಾರ ಆಗ್ತಾ ಇದೆ, ಆದ್ರೆ ಒಂದು ಮಾತು ನೆನಪಿಟ್ಕೋಬೇಕು, ಮೂರನೆಯ ಭಾಗಸ್ಥ ಇದ್ದಾನಲ್ಲ. ಮೂರು ಜನ ಭಾಗಸ್ಥರಿದ್ದೀವಿ ಜೀವಕ್ಕೆ, ಒಂದು ನಾನು, ಒಂದು ಜಗತ್ತು, ಇನ್ನೊಂದು ಅದೃಷ್ಟ. ನೆನಪಿಡಬೇಕಾದದ್ದು ಮೂರನೆಯ ಭಾಗಸ್ಥ ನಿಚ್ಛೆ ಬಲ, ಅವನಿಚ್ಛೆನೇ ಬಲ. ನಾನು ಏನೇ ರಟ್ಟೆ ಸವಿಸಿದ್ರು ಕೂಡ ಸಾಧನೆ ಮಾಡಿದ್ದೀನಿ ಅನ್ಕೋತೇನೆ, ಜಗತ್ತು ನನಗೆ ಪೂರಕವಾಗಿದೆ ಅನ್ಕೋತೇನೆ, ಇಷ್ಟೆಲ್ಲ ಇದ್ರೂ ಸಾಧನೆ ಆಗೋದಿಲ್ಲಲ್ಲ. ಯಾಕೆಂದರೆ ಆ ಮೂರನೇ ಅವನು ಬಿದ್ದಾನೆ, ಅವನ ಇಚ್ಛೆನೇ ಬಲ. ಈ ವಿವರ ವರಿಯ ಸುಖ ಯಾಕೆ ಹೇಳ್ತಾರೆ ಅಂತಂದರೆ, ಎಷ್ಟೋ ಸಲ ನಿರಾಸೆ ಹೋಗ್ಬಿಡ್ತಾರೆ ಜನ. ಎಷ್ಟು ಪ್ರಯತ್ನ ಮಾಡಿದೆ ಆಗಲಿಲ್ಲ, ಎಷ್ಟು ಪ್ರಯತ್ನ ಮಾಡಿದೆ ಆಗಲಿಲ್ಲ. ನೆನಪಿಟ್ಕೋಬೇಕಾದದ್ದು, ನಾನು ಎಷ್ಟೇ ಪ್ರಯತ್ನ ಇದ್ದರೂ ನಿನಗೆ ಸಾಧನೆ ದಕ್ಕಬೇಕಾದರೆ ಅದೃಷ್ಟ ಬಲ ಬೇಕು, ಅವನ ಮೂರನೇ ಇಚ್ಛೆ ಬಲ ಅಂತ ಹೇಳ್ತಾರೆ.

ಹಾರಾಟ ಸುಖಕ್ಕೆಂದು ಲೋಕದಲ್ಲಿ ತಾನಾಗಿ ಗಾಳಿವೋಲ್ ಬಂದ ಸುಖವೇ ಸುಖ. ಏನೇನು ಹಾರಾಟ ಸುಖಕ್ಕೆಂದು ಲೋಕದಲ್ಲಿ ತಾನಾಗಿ ಗಾಳಿವೋಲ್ ಬಂದ ಸುಖವೇ ಸುಖ. ನೀನೆ ಕೈ ಬೀಸಿಕೊಳೆ ನೋವು ಬೆವರುಗಳೆ ಫಲ ಮಾಣು ಮನ ದುಬ್ಬಸವ ಮಂಕುತಿಮ್ಮ. ನೀನೆ ಕೈ ಬೀಸಿಕೊಳೆ ನೋವು ಬೆವರುಗಳೆ ಫಲ ಮಾಣು ಮನ ದುಬ್ಬಸವ ಮಂಕುತಿಮ್ಮ.

0: ಏನೇನು ಹಾರಾಟ ಸುಖಕ್ಕೆಂದು ಲೋಕದಲ್ಲಿ ತಾವು ಕಂಡಿಲ್ವೇ, ಸುಖ ಪಡಬೇಕು ಅಂತ ಏನೇನು ಹಾರಾಟ ಮಾಡುತ್ತೆ ಜೀವ. ಇನ್ನೊಂದು ಪದ್ಯದಲ್ಲಿ ಡಿವಿಜನ್ ಹೇಳ್ತಾರೆ, ಎದ್ದೆದ್ದು ಬೀಳುತ್ತೀಯೇ, ಗುದ್ದಾಡಿ ಸೋಲುತ್ತೀಯೇ, ಗದ್ದಲವ ತುಂಬಿ ಪ್ರಖ್ಯಾತನಾಗುತ್ತೀಯೇ, ಜಗವನ್ನು ಉದ್ಧರಿಪೇನೆಂದು ಒದ್ದಾಡುತ್ತೀಯ ಸಖನೆ, ನಿನ್ನುದ್ಧಾರವೆಷ್ಟಾಯಿತು ಮಂಕುತಿಮ್ಮ. ಹಾಗೆ ಏನೇನು ಹಾರಾಟ ಮಾಡ್ತಾ ಇದ್ದೀವಲ್ಲ ಸುಖ ಪಡಬೇಕು ಅಂತ. ತಾನಾಗಿ ಗಾಳಿ ಓಲ್ ಬಂದ ಸುಖವೇ ಸುಖ, ಇದನ್ನು ಗಟ್ಟಿಯಾಗಿ ಬರ್ಕೋಬೇಕು ನಾವು ಡೈರಿಯಲ್ಲಿ. ಇದನ್ನು ತಾನಾಗಿ ಬರ್ತದೆ ನೋಡಿ ಸುಖ, ಅದು ನಿಜವಾದ ಸುಖ. ಅದು ಹೇಗೆ ಬರಬೇಕು? ಬೇಸಿಗೆ ಕಾಲ ಕುದಿತಾ ಇದೆ, ಕಿಟಕಿ ಹತ್ರ ಕೂತ್ಕೊಂಡಿದ್ದೀರಿ, ಯಾವಾಗಲೂ ಒಂದು ಸುಳಿಗಾಲಿ ಬಂದು ಮುಖಕ್ಕೆ ತಟ್ಟುತ್ತದೆ, ಆಹ್ ಎಷ್ಟು ಚೆನ್ನಲ್ಲ ತಣ್ಣ ಗಾಳಿ ಬಂತು ಅಂತ ಅನಿಸುತ್ತೆ. ಅದೇ ನೀವು ಕೈಯಲ್ಲಿ ಒಂದು ಫ್ಯಾನ್ ಹಿಡ್ಕೊಂಡು ಹಾಕೋತಾ ಇದ್ರೆ ಏನಾಗುತ್ತೆ ಗೊತ್ತಾ? ನೀನೇ ಕೈ ಬೀಸಿಕೊಳೆ ನೋವು ಬೆವರೆಗಳೇ ಫಲ. ಕೈಯಲ್ಲಿ ಒಂದು ಪಟ್ ರಟ್ ಹಿಡ್ಕೊಂಡು ನಾನೇ ಗಾಳಿ ಹಾಕೋತಾ ಇದ್ರೆ ಎಡಗೈಯಿಂದ ಬಲಗೈಗೆ ಬಲಗೈ ಎಡಗೆ ಶಿಫ್ಟ್ ಮಾಡ್ತಾ ಇರ್ತೀನಿ, ಕೈ ನೋವು ಬರುತ್ತೆ ಬೆವರು ಬರುತ್ತೆ ಅಷ್ಟೇ. ಸುಖ ಕೊಡಲ್ಲ ಅದು, ತಾನಾಗಿ ಬಂದಂಥ ತಂಗಾಳಿ ಕೊಡುವಂಥ ಸುಖವನ್ನು ಕೈಯಲ್ಲಿರುವಂಥ ರಟ್ಟು ಎಂದಿಗೂ ಕೊಡಲಾರದು. ಅದಕ್ಕೆ ಹೇಳ್ತಾರೆ, ಮಾಡು ಮನದುಬ್ಬಸವ ಮಂಕುತಿಮ್ಮ. ಈ ಮನಸ್ಸೇನು ಉಬ್ಬಸ ಇದೆಯಲ್ಲ, ಅದು ಮಾಡಬೇಕು ಇದು ಮಾಡಬೇಕು ತಳಮಳ ಉಬ್ಬಸ, ಅದು ಪ್ರೆಷರ್ ಕುಕ್ಕರ್ ಸಿಚುವೇಶನ್, ಅದು ಬೇಡ. ಅದು ಮಾಡಿದಷ್ಟು ಶಕೆ ಜಾಸ್ತಿ ಆಗ್ತದೆ ನಿನಗೆ. ಅದಕ್ಕೇನು ಹೇಳಬೇಕು? ತಾನಾಗಿ ಬಂದಂಥ ಸುಖಕ್ಕೋಸ್ಕರ ಕೂಡು, ಸುಖದ ಬೆನ್ನತ್ತಿ ಓಡಬೇಡ. ಈ ಬೆನ್ನತ್ತಿ ಓಡಿದಾಗ ಏನಾಗುತ್ತೆ ಹೇಳಿ? ಅದು ಕ್ಷಣಿಕ ತೃಪ್ತಿಯನ್ನು ಕೊಡ್ತದೆ. ಎಷ್ಟೋ ಜನ ನೋಡಿದ್ದೇನೆ, ಒಂದು ಕಾರ್ ಕೊಂಡ್ಕೋಬೇಕು ಅಂತ ಜೀವನ ಪರ್ಯಂತ ಕಷ್ಟಪಟ್ಟು ಕಾರ್ ಕೊಂಡ್ಕೋತಾರೆ. ಒಂದು 6 ತಿಂಗಳು ಅದ್ಭುತ ಅನಿಸುತ್ತೆ ಕಾರು, 7ನೇ ತಿಂಗಳು ಅನಿಸೋಲ್ಲ, ಆ ಕಾರ್ ತೊಗೋಬೇಕಾಗಿತ್ತು ನಾನು, ಇದು ಚೆನ್ನಾಗಿಲ್ಲ ಅನಿಸುತ್ತೆ, ಅದನ್ನು ತೊಗೊಂಡ್ರೆ ಇನ್ನೊಂದು ತೊಗೋಬೇಕಾಯಿತು ಅನಿಸುತ್ತೆ. ಆದ್ದರಿಂದ ಉಬ್ಬಸ ಇದೆಯಲ್ಲ, ಅದು ಮಾಡಬೇಕು ಅದು ಬೇಕು ಅದು ಬೇಕು ಅನ್ನೋ ಉಬ್ಬಸ ಕಡಿಸ್ಕೊಂಡ್ರೆ ಸಾಕಪ್ಪ, ತಾನಾಗಿ ಬಂದಂಥ ಸುಖ ಬಹಳ ಒಳ್ಳೆಯದು, ಬಹಳ ಹಾರಾಟ ಪ್ರಯೋಜನ ಇಲ್ಲ ಅಂತ.
1: ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಹಾಗೂ ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ಗಾಯನ ಎಸ್ ಅನುಪಮ, ವ್ಯಾಖ್ಯಾನ ಡಾಕ್ಟರ್ ಗುರುರಾಜ್ ಕರ್ಜಿಗಿ, ಸಂಯೋಜನೆ ಎಂಜಿ ಸಿ ಹರ್ಷನ್, ಎಬಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್.
2: ಆಕಾಶವಾಣಿ ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
3: ಪ್ರಿಯ ಕೇಳುಗರೆ ನಮಸ್ಕಾರ. ಮಗುವೊಂದು ಆಟದಲ್ಲಿ ಗೆಲ್ಲಲು ಹೋರಾಡಬೇಕೇ ವಿನಃ ಕ್ಯಾನ್ಸರ್ ವಿರುದ್ಧ ಅಲ್ಲ. ನಾವು ಈ ಸೆಪ್ಟೆಂಬರ್ ಮಾಸವನ್ನು ಬಾಲ್ಯದ ಕ್ಯಾನ್ಸರ್ ಜಾಗೃತಿ ಮಾಸವೆಂದು ಆಚರಿಸುತ್ತೇವೆ. ಈ ಮಾಸದಲ್ಲಿ ಮಕ್ಕಳನ್ನ ಕಾಡುವ, ಸಾಮಾನ್ಯವಾಗಿ ನಿರ್ಲಕ್ಷಿಸಲ್ಪಡುವ ಒಂದು ಕಾಯಿಲೆ ಬಗ್ಗೆ ತಿಳಿದುಕೊಳ್ಳೋಣ. ಯುಎಸ್ನ ರಾಷ್ಟ್ರೀಯ ಕ್ಯಾನ್ಸರ್ ಸಂಸ್ಥೆ ಎನ್ಸಿಐ ಪ್ರಕಾರ ಭಾರತದಲ್ಲಿ ಪ್ರತಿ ವರ್ಷ 19 ವರ್ಷದೊಳಗಿನ ಸುಮಾರು 76,800 ಮಕ್ಕಳು ಹಾಗೂ ಹದಿಹರಿಯದವರು ಕ್ಯಾನ್ಸರ್ಗೆ ತುತ್ತಾಗುತ್ತಿದ್ದಾರೆ. ಈ ಮಾಹಿತಿಯು ದೇಶದಲ್ಲಿ ಬಾಲ್ಯದ ಕ್ಯಾನ್ಸರ್ನ ತೀವ್ರತೆಯನ್ನ ಎತ್ತಿ ತೋರಿಸುತ್ತೆ. ಬಾಲ್ಯದ ಕ್ಯಾನ್ಸರ್ ಅನ್ನ ಕೆಲವೊಮ್ಮೆ ಗುರುತಿಸುವುದು ಕಷ್ಟಕರವಾಗಿದೆ, ಯಾಕೆಂದ್ರೆ ಅದರ ಆರಂಭಿಕ ಲಕ್ಷಣಗಳು ಇತರ ಸಾಮಾನ್ಯ ಬಾಲ್ಯದ ಕಾಯಿಲೆಗಳಂತೆಯೇ ಕಾಣಿಸಬಹುದು. ಆದ್ದರಿಂದ ಪೋಷಕರೇ, ಆರೈಕೆದಾರರೇ ಮತ್ತು ಶಿಕ್ಷಕರೇ, ಮಕ್ಕಳ ದೇಹದಲ್ಲಾಗುವ ಬದಲಾವಣೆಗಳನ್ನ ಗಮನಿಸಿ. ಸದಾ ಕಾಡುವ ಜ್ವರ ಅಥವಾ ಅಸಹಜ ಆಯಾಸ, ತೂಕ ಕಡಿಮೆ ಆಗೋದು, ಸದಾ ಕಾಡುವ ಮೂಳೆ ಅಥವಾ ಕೀಲು ನೋವು, ಅಸಹಜ ಗಡ್ಡೆಗಳು ಅಥವಾ ಊತ, ಸಣ್ಣ ಪುಟ್ಟ ಗಾಯಗಳು ಅಥವಾ ರಕ್ತಸ್ರಾವ, ಸದಾ ಕಾಡುವ ತಲೆನೋವು ಅಥವಾ ವಾಂತಿ, ಕಣ್ಣಿನ ದೃಷ್ಟಿ ಅಥವಾ ಕಣ್ಣಿನಲ್ಲಾಗುವ ಬದಲಾವಣೆಗಳು, ಈ ರೀತಿಯ ಲಕ್ಷಣಗಳು ಕಾಣಿಸಿಕೊಂಡ್ರೆ ನಿರ್ಲಕ್ಷಿಸಬೇಡಿ, ಅದು ಕ್ಯಾನ್ಸರ್ ಎಂದರ್ಥವಲ್ಲ, ಆದರೆ ಗಮನಿಸಲೇಬೇಕಾದ ಸಮಸ್ಯೆ ಇರಬಹುದು. ಯಾಕೆ ಇಷ್ಟೊಂದು ಒತ್ತು ಕೊಡ್ತಾ ಇರೋದು ಅಂತಂದ್ರೆ, ಬಾಲ್ಯದ ಕ್ಯಾನ್ಸರ್ ಅನ್ನ ಮೊದಲೇ ಪತ್ತೆ ಹಚ್ಚಿ ಸೂಕ್ತ ಚಿಕಿತ್ಸೆ ನೀಡಿದ್ರೆ ಅದನ್ನ ಯಶಸ್ವಿಯಾಗಿ ಗುಣಪಡಿಸಬಹುದು. ಆದ್ರಿಂದ ಈ ಸೆಪ್ಟೆಂಬರ್ನಲ್ಲಿ ಕ್ಯಾನ್ಸರ್ ಬಗ್ಗೆ ಜಾಗೃತಿ ನೀಡಿ ಭಯವನ್ನ ಹೋಗಲಾಡಿಸೋಣ. ತಡಮಾಡದೆ ಚಿಕಿತ್ಸೆ ಪ್ರಾರಂಭಿಸುವ ಮೂಲಕ ಚಿಂತೆ ಮಾಡದೆ ಭರವಸೆ ಹೊಂದೋಣ. ಯಾಕಂದ್ರೆ ಪ್ರತಿಯೊಂದು ಮಗುವು ಕನಸು ಕಾಣುತ್ತಾ, ಆಟವಾಡುತ್ತಾ, ಕಲಿಯುವ ಮತ್ತು ಬೆಳೆಯುವ ಅವಕಾಶ ಹೊಂದುವ ಅರ್ಹತೆ ಪಡೆದಿದೆ. ಈ ಮಹತ್ವದ ಜಾಗೃತಿ ಉಪಕ್ರಮಕ್ಕೆ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಜೊತೆ

0: ಕೈಜೋಡಿಸಿದ್ದಾರೆ ಒರಾಕಲ್ ಸಂಸ್ಥೆ. ಯಾವುದೇ ರೋಗ ಲಕ್ಷಣಗಳನ್ನ ನಿರ್ಲಕ್ಷಿಸಬೇಡಿ, ಆರೈಕೆಯನ್ನ ವಿಳಂಬ ಮಾಡಬೇಡಿ. ಪ್ರತಿಯೊಂದು ಮಗುವು ಭವಿಷ್ಯದಲ್ಲಿ ಆರೋಗ್ಯಕರವಾಗಿ ಬದುಕಲು ಅವಕಾಶ ನೀಡಿ. ನಮಸ್ಕಾರ.
1: ಮಕ್ಕಳಲ್ಲಿ ವಾರ್ತೆಗಳು ಓದುವವರು ಕೆ ನಾರಾಯಣ ಕುಮಾರ್. ಮುಖ್ಯಾಂಶಗಳು. ಇಪಿಎಫ್ಒ ಕಡ್ಡಾಯ ವೇತನ ಮಿತಿ 25,000 ರೂಪಾಯಿಗೆ ಏರಿಕೆ, ಕೇಂದ್ರ ಸಂಪುಟ ಅನುಮೋದನೆ. ಹಿರಿಯ ನಟ ಅನಂತನಾಗ್ ಅವರಿಗೆ 2024 ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಘೋಷಣೆ. ಪ್ರಧಾನಿ ಸೇರಿ ಗಣ್ಯರಿಂದ ಅಭಿನಂದನೆ. 3 ಲಕ್ಷ ರೂಪಾಯಿವರೆಗಿನ ಸಣ್ಣ ಮೌಲ್ಯದ ರಫ್ತಿಗೆ ಕೇಂದ್ರ ಸರ್ಕಾರದಿಂದ ಆರ್ಸಿಎಂಸಿ ಪ್ರಮಾಣ ಪತ್ರದಿಂದ ವಿನಾಯಿತಿ. ಸ್ವಚ್ಛತಾ ಹಿ ಸೇವಾ 2026 ಅಭಿಯಾನಕ್ಕೆ ಸಚಿವ ಸಿಆರ್ ಪಾಟೀಲ್ ಚಾಲನೆ. ನವದೆಹಲಿಯಲ್ಲಿ ನಾಳೆ 16ನೇ ಹಂತದ ಕಲ್ಲಿದ್ದಲು ಗಣಿ ಹರಾಜು ಪ್ರಕ್ರಿಯೆ ಆರಂಭ. ಉದ್ಯೋಗಿಗಳ ಭವಿಷ್ಯ ನಿಧಿ ಸಂಸ್ಥೆ ಇಪಿಎಫ್ಒ ಕಡ್ಡಾಯ ಮಾಸಿಕ ವೇತನದ ಮಿತಿಯನ್ನು ಪ್ರಸ್ತುತ 15,000 ರೂಪಾಯಿಗಳಿಂದ 25,000 ರೂಪಾಯಿಗಳಿಗೆ ಹೆಚ್ಚಿಸಲು ಕೇಂದ್ರ ಸಂಪುಟ ಅನುಮೋದನೆ ನೀಡಿದೆ. ಸಂಪುಟ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಅಶ್ವಿನಿ ವೈಷ್ಣವ್, ಈ ನಿರ್ಧಾರದಿಂದ ಹೆಚ್ಚುವರಿಯಾಗಿ 51 ಲಕ್ಷಕ್ಕೂ ಹೆಚ್ಚು ಉದ್ಯೋಗಿಗಳ ಇಪಿಎಫ್ಒ ಕಡ್ಡಾಯ ವ್ಯಾಪ್ತಿಗೆ ಸೇರ್ಪಡೆಗೊಳ್ಳಲಿದ್ದು, ಶ್ರಮಿಕ ವರ್ಗಕ್ಕೆ ಸಾಮಾಜಿಕ ಭದ್ರತೆಯ ರಕ್ಷಣೆ ಮತ್ತಷ್ಟು ವಿಸ್ತರಣೆಯಾಗಲಿದೆ ಎಂದರು. ಇದರಿಂದಾಗಿ ಸರ್ಕಾರದ ಮೇಲಿನ ವಾರ್ಷಿಕ ವೆಚ್ಚ ಸುಮಾರು 11,339 ಕೋಟಿ ರೂಪಾಯಿಗಳಾಗಲಿದೆ ಎಂದಿದ್ದಾರೆ. 2004ರಿಂದ 2014ರವರೆಗಿನ ದಶಕದ ಅವಧಿಯಲ್ಲಿ ಇಪಿಎಫ್ಒ ವೇತನ ಮಿತಿಯಲ್ಲಿ ಯಾವುದೇ ಬದಲಾವಣೆಗಳು ಆಗಿರಲಿಲ್ಲ. ತದನಂತರ ಸೆಪ್ಟೆಂಬರ್ 14ರ ನಂತರ ಇದನ್ನು 15,000 ರೂಪಾಯಿಗಳಿಗೆ ಹೆಚ್ಚಿಸಲಾಗಿತ್ತು ಎಂದು ಸ್ಮರಿಸಿದರು. ಕಳೆದ ಕೆಲವು ವರ್ಷಗಳಲ್ಲಿ ದೇಶದಲ್ಲಿ ಆಗಿರುವ ವೇತನ ಹೆಚ್ಚಿನ ಆದಾಯ ಉದ್ಯೋಗ ವಲಯ ವಿಸ್ತರಣೆಯನ್ನು ಗಮನದಲ್ಲಿ ಇಟ್ಟುಕೊಂಡು ಈ ವೇತನ ಮಿತಿಯನ್ನು 25,000 ರೂಪಾಯಿಗಳಿಗೆ ಹೆಚ್ಚಿಸಲಾಗಿದೆ ಎಂದರು. ಭಾರತೀಯ ಚಿತ್ರರಂಗಕ್ಕೆ ನೀಡಿದ ಅಪಾರ ಕೊಡುಗೆ ಹಾಗೂ ಹಲವು ದಶಕಗಳ ಚಲನಚಿತ್ರ ಪಯಣವನ್ನು ಗೌರವಿಸಿ ಹಿರಿಯ ನಟ ಅನಂತನಾಗ್ ಅವರಿಗೆ 2024ರ ಸಾಲಿನ ಪ್ರತಿಷ್ಠಿತ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಘೋಷಿಸಲಾಗಿದೆ. ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯವು ಇಂದು ಈ ಕುರಿತು ಅಧಿಕೃತ ಪ್ರಕಟಣೆ ಹೊರಡಿಸಿದ್ದು, ಈ ತಿಂಗಳ 22ರಂದು ಗುಜರಾತ್ನ ಕೇವಡಿಯಾದಲ್ಲಿ ನಡೆಯಲಿರುವ 22ನೇ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಈ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗುವುದು. ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯಿಂದ ಗೌರವಿಸಲ್ಪಟ್ಟ ಹಿರಿಯ ನಟ ಅನಂತನಾಗ್ ಅವರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಭಿನಂದನೆ ಸಲ್ಲಿಸಿದ್ದಾರೆ. ಅನಂತನಾಗ್ ಅವರ ಸಹಜ ಅಭಿನಯ, ಅಪರೂಪದ ವೈವಿಧ್ಯತೆ ಮತ್ತು ಕೌಶಲ್ಯವು ದಶಕಗಳಿಂದ ಭಾರತೀಯ ಚಿತ್ರರಂಗದ ಮೇಲೆ ಅಳಿಸಲಾಗದ ಛಾಪನ್ನು ಮೂಡಿಸಿದೆ ಎಂದು ಪ್ರಧಾನಿ ಸಾಮಾಜಿಕ ಜಾಲತಾಣದಲ್ಲಿ ಶ್ಲಾಘಿಸಿದ್ದಾರೆ. ಅವರು ತಮ್ಮ ಪಾತ್ರಗಳಲ್ಲಿ ಅಪರೂಪದ ಆಳ ಹಾಗೂ ನೈಜತೆಯನ್ನು ತರುತ್ತಿದ್ದು, ಈ ಗೌರವವು ಒಬ್ಬ ಮಹಾನ್ ಕಲಾವಿದನಿಗೆ ಸಲ್ಲಬೇಕಾದ ಅರ್ಹ ಗೌರವವಾಗಿದೆ ಎಂದು ಪ್ರಧಾನಿ ಬಣ್ಣಿಸಿದ್ದಾರೆ. ನೂತನ ಹಾಗೂ ಸಣ್ಣ ರಫ್ತುದಾರರಿಗೆ ಅನುಕೂಲ ಮಾಡಿಕೊಡಲು 3 ಲಕ್ಷ ರೂಪಾಯಿವರೆಗಿನ ರಫ್ತು ಸರಕು ರಫ್ತಿಗೆ ನೋಂದಣಿ ಮತ್ತು ಸದಸ್ಯತ್ವ ಪ್ರಮಾಣ ಪತ್ರ ಹೊಂದುವ ಕಡ್ಡಾಯ ನಿಯಮದಿಂದ ಕೇಂದ್ರ ಸರ್ಕಾರ ವಿನಾಯಿತಿ ನೀಡಿದೆ. ಅಂಚೆ ಕೊರಿಯರ್ ಹಾಗೂ ಇ ಕಾಮರ್ಸ್ ಮೂಲಕ ನಡೆಯುವ ಸಣ್ಣ ಪ್ರಮಾಣದ ರಫ್ತು ಮೇಲಿನ ನಿಯಮಾವಳಿಗಳ ಹೊರೆಯನ್ನು ತಗ್ಗಿಸುವುದು ಈ ಕ್ರಮದ ಪ್ರಮುಖ ಉದ್ದೇಶವಾಗಿದೆ ಎಂದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ತಿಳಿಸಿದೆ. ಈ ವಿನಾಯಿತಿಯು ಎಂಎಸ್ಎಂಇ ಕುಶಲಕರ್ಮಿಗಳು ಹಾಗೂ ಹೊಸ ರಫ್ತುದಾರರು ಅಂತಾರಾಷ್ಟೀಯ ಮಾರುಕಟ್ಟೆಯನ್ನು ಸುಲಭವಾಗಿ ತಲುಪಲು ನೆರವಾಗಲಿದೆ. ರಫ್ತು ಮೌಲ್ಯ 3 ಲಕ್ಷ ರೂಪಾಯಿ ಮೀರಿದರೆ ಸಂಬಂಧಪಟ್ಟ ರಫ್ತು ಪ್ರೋತ್ಸಾಹಕ ಮಂಡಳಿಗಳ ಸದಸ್ಯತ್ವ ಪಡೆದು ಸರ್ಕಾರಿ ಸೌಲಭ್ಯಗಳನ್ನು ಮುಂದುವರಿಸಬಹುದು ಎಂದು ಸಚಿವಾಲಯ ಸ್ಪಷ್ಟಪಡಿಸಿದೆ. ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್, ಜಲಶಕ್ತಿ ರಾಜ್ಯ ಸಚಿವ ವಿ ಸೋಮಣ್ಣ, ವಸತಿ ಮತ್ತು ನಗರ ವ್ಯವಹಾರಗಳ ರಾಜ್ಯ ಸಚಿವ ತೋಕಾನ್ ಸಾಹು ಜಂಟಿಯಾಗಿ ಸ್ವಚ್ಛತಾ ಹಿ ಸೇವಾ 2026 ಅಭಿಯಾನಕ್ಕೆ ಇಂದು ಚಾಲನೆ ನೀಡಿದರು. ಈ ಬಾರಿ ಅಭಿಯಾನ ಸ್ವಚ್ಛತೆಯಲ್ಲಿ ಸಹಭಾಗಿತ್ವ, ಸ್ವಚ್ಛ ಭಾರತ ವಿಕಸಿತ ಭಾರತ ಎಂಬ ಧ್ಯೇಯವಾಕ್ಯದೊಂದಿಗೆ ನಡೆಯಲಿದೆ. ಇಂದು ಸಂಜೆ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಚಿವ ಸಿಆರ್ ಪಾಟೀಲ್, ಸಾರ್ವಜನಿಕ ಸ್ಥಳಗಳ ಹಾಗೂ ಸ್ವಚ್ಛತಾ ಗುರಿ ಘಟಕಗಳ ಪರಿವರ್ತನೆ, ಸ್ವಚ್ಛ ಪಾಠಶಾಲೆ, ಯುವಕರ ಭಾಗವಹಿಸುವಿಕೆ, ಸಫಾಯಿ ಕರ್ಮಚಾರಿಗಳ ಸುರಕ್ಷತೆ ಹಾಗೂ ಸನ್ಮಾನ ಶಿಬಿರ, ಸ್ವಚ್ಛತೆಯಲ್ಲಿ ಜನರ ಭಾಗವಹಿಸುವಿಕೆ ಮತ್ತು ಸ್ವಚ್ಛತೆಯಿಂದ ಸಮೃದ್ಧಿ ಎಂಬ 5 ಸ್ತಂಭಗಳನ್ನು ಈ ಅಭಿಯಾನ ಒಳಗೊಂಡಿದೆ ಎಂದರು. ವಿಶ್ವ ಪ್ರವಾಸೋದ್ಯಮ ದಿನದಂದು ಪ್ರವಾಸಿ ತಾಣಗಳು, ಅಧಿಕ ಜನಸಂದಣಿ ಇರುವ ಪ್ರದೇಶಗಳು ಹಾಗೂ ಪ್ರವಾಸಿ ಸೈಕಲ್ ಕಡಲ ತೀರಗಳ ಸ್ವಚ್ಛತೆಗೆ ವಿಶೇಷ ಒತ್ತು ನೀಡಲಾಗುವುದು ಎಂದು ಸಚಿವರು ತಿಳಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರತ್ಯಕ್ಷ

0: ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಕೇಂದ್ರ ಕಲ್ಲಿದ್ದಲು ಸಚಿವಾಲಯವು 16ನೇ ಹಂತದ ವಾಣಿಜ್ಯ ಕಲ್ಲಿದ್ದಲು ಗಣಿ ಹರಾಜು ಪ್ರಕ್ರಿಯೆಗೆ ನಾಳೆ ಹೊಸ ದೆಹಲಿಯಲ್ಲಿ ಚಾಲನೆ ನೀಡಲಿದೆ. ಈ ಹಂತದಲ್ಲಿ ಸಂಪೂರ್ಣವಾಗಿ ಹಾಗೂ ಭಾಗಶಃ ಶೋಧಿಸಲಾದ ಹೊಸ ಕಲ್ಲಿದ್ದಲು ಬ್ಲಾಕ್ಗಳನ್ನು ಹರಾಜಿಗೆ ನೀಡಲಾಗುವುದು. ಈ ಪ್ರಕ್ರಿಯೆಯು ಯಾವುದೇ ಅಂತಿಮ ಬಳಕೆ ನಿರ್ಬಂಧಗಳು ಇಲ್ಲದೆ ಅತ್ಯಂತ ಸರಳ ನಿಯಮಗಳ ಅಡಿಯಲ್ಲಿ ಮುಂದುವರಿಯಲಿದೆ ಎಂದು ಸಚಿವಾಲಯ ತಿಳಿಸಿದೆ. ಈ ಯೋಜನೆ ಅಡಿ ಸ್ವಯಂಚಾಲಿತ ಮಾರ್ಗದ ಮೂಲಕ 100%ರಷ್ಟು ವಿದೇಶಿ ನೇರ ಹೂಡಿಕೆಗೆ ಅವಕಾಶ ನೀಡಲಾಗಿದೆ. ಹೊಸ ಹಾಗೂ ಸಣ್ಣ ಹರಾಜುದಾರರು ಸುಲಭವಾಗಿ ಪ್ರವೇಶಿಸಲು ಸ್ಥಾಪಿತ ಗಣಿಗಾರಿಕೆ ಸಂಸ್ಥೆಗಳು ಸ್ಪರ್ಧಿಸಲು ಅನುಕೂಲವಾಗುವಂತೆ ಈ ನಿಬಂಧನೆಗಳನ್ನು ವಿನ್ಯಾಸಗೊಳಿಸಲಾಗಿದೆ. ಗಡಿಯಾಚೆಗಿನ ಶಸ್ತ್ರಾಸ್ತ್ರ ಸ್ಫೋಟಕಗಳು ಹಾಗೂ ಮಾದಕ ದ್ರವ್ಯಗಳ ಅಕ್ರಮ ಸಾಗಣೆ ಮತ್ತು ಯುವಕರನ್ನು ಉಗ್ರವಾದಕ್ಕೆ ಪ್ರಚೋದಿಸುತ್ತಿದ್ದ ಶಹಜಾದ್ ಭಟ್ಟಿ ನೆಟ್ವರ್ಕ್ SBN ಅನ್ನು ಕೇಂದ್ರ ಸರ್ಕಾರವು ಕಾನೂನು ಬಾಹಿರ ಚಟುವಟಿಕೆಗಳ ತಡೆ ಕಾಯ್ದೆ UAPA ಅಡಿಯಲ್ಲಿ ಭಯೋತ್ಪಾದಕ ಸಂಸ್ಥೆ ಎಂದು ಅಧಿಕೃತವಾಗಿ ಘೋಷಿಸಿದೆ. ಈ ಕುರಿತು ಕೇಂದ್ರ ಗೃಹ ಸಚಿವಾಲಯ ಗೆಜೆಟ್ ಅಧಿಸೂಚನೆ ಹೊರಡಿಸಿದೆ. ಸೌದಿ ಅರೇಬಿಯಾದ ಪವಿತ್ರ ಮೆಕ್ಕಾ ನಗರದ ಸಮೀಪ ನಡೆದ ಡ್ರೋನ್ ದಾಳಿಗೆ ಭಾರತ ತೀವ್ರ ಕಳವಳ ವ್ಯಕ್ತಪಡಿಸಿದೆ. ಈ ಕುರಿತು ಸುದ್ದಿಗಾರರಿಗೆ ಮಾಹಿತಿ ನೀಡಿರುವ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣದೀಪ್ ಜೈಸ್ವಾಲ್, ಸೌದಿ ಅರೇಬಿಯಾದ ಸಾರ್ವಭೌಮ ಭೂಪ್ರದೇಶದ ಮೇಲಿನ ದಾಳಿಗಳನ್ನು ಹಾಗೂ ನಾಗರಿಕರ ಜೀವ ಮತ್ತು ಸಾರ್ವಜನಿಕ ಮೂಲಸೌಕರ್ಯಗಳಿಗೆ ಧಕ್ಕೆ ತರುವಂತಹ ಕೃತ್ಯಗಳನ್ನು ಭಾರತ ಖಂಡಿಸುತ್ತದೆ ಎಂದು ಪುನರುಚ್ಚರಿಸಿದ್ದಾರೆ. ಇಸ್ರೇಲಿ ದಾಳಿಯಿಂದ ಹಾನಿಗೊಳಗಾಗಿದ್ದ ಗಾಜಾ ನಗರದ 7 ಅಂತಸ್ತಿನ ವಸತಿ ಕಟ್ಟಡವೊಂದು ಇಂದು ಇದ್ದಕ್ಕಿದ್ದಂತೆ ಕುಸಿದು ಬಿದ್ದ ಪರಿಣಾಮ ಕನಿಷ್ಠ 20 ಪ್ಯಾಲೆಸ್ತೀನಿಯನ್ನರು ಮೃತಪಟ್ಟು 14 ಜನರು ತೀವ್ರವಾಗಿ ಗಾಯಗೊಂಡಿದ್ದಾರೆ. ಮೃತರ ಪೈಕಿ 5 ಮಂದಿ ಮಕ್ಕಳು ಇದ್ದಾರೆ ಎಂದು ಗಾಜಾ ನಾಗರಿಕ ರಕ್ಷಣಾ ಅಧಿಕಾರಿಗಳು ತಿಳಿಸಿದ್ದಾರೆ. ಕುಸಿದ ಕಟ್ಟಡದ ಅವಶೇಷಗಳ ಅಡಿಯಲ್ಲಿ ಸುಮಾರು 100ಕ್ಕೂ ಹೆಚ್ಚು ಜನರು ಸಿಲುಕಿರುವ ಸಾಧ್ಯತೆ ಇದ್ದು ರಕ್ಷಣಾ ಸಿಬ್ಬಂದಿ ತೆರವು ಕಾರ್ಯಾಚರಣೆಯನ್ನು ಮುಂದುವರೆಸಿದ್ದಾರೆ. ಭಾರತದೊಂದಿಗಿನ ಮುಕ್ತ ವ್ಯಾಪಾರ ಒಪ್ಪಂದವನ್ನು ಐತಿಹಾಸಿಕ ಎಂದು ನ್ಯೂಜಿಲೆಂಡ್ ಪ್ರಧಾನಿ ಕ್ರಿಸ್ಟೋಫರ್ ಲಕ್ಸನ್ ಬಣ್ಣಿಸಿದ್ದಾರೆ. ಇದು ಭಾರತದ 140 ಕೋಟಿ ಗ್ರಾಹಕರ ಬೃಹತ್ ಮಾರುಕಟ್ಟೆಗೆ ಪ್ರವೇಶ ಕಲ್ಪಿಸುವ ಮೂಲಕ ದೇಶದ ಉದ್ಯೋಗ ಹಾಗೂ ಆದಾಯವನ್ನು ಹೆಚ್ಚಿಸಲಿದೆ ಎಂದಿದ್ದಾರೆ. ಈ ಒಪ್ಪಂದ ಜಾರಿಗೆ ಸಂಬಂಧಿಸಿದ ಮಸೂದೆಗೆ ನ್ಯೂಜಿಲೆಂಡ್ ಸಂಸತ್ತು 93-29 ಮತಗಳ ಬೆಂಬಲದೊಂದಿಗೆ ಅನುಮೋದನೆ ನೀಡಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ನವದೆಹಲಿಯ ಯಶೋಭೂಮಿಯಲ್ಲಿ ನಾಳೆ ಸೆಮಿಕಾನ್ ಇಂಡಿಯಾ 2026 5ನೇ ಆವೃತ್ತಿಯನ್ನು ಉದ್ಘಾಟಿಸಲಿದ್ದಾರೆ. 3 ದಿನಗಳ ಈ ಸಮ್ಮೇಳನ ಜಾಗತಿಕ ಅರೆವಾಹಕ ಮತ್ತು ಎಲೆಕ್ಟ್ರಾನಿಕ್ಸ್ ಕ್ಷೇತ್ರದಲ್ಲಿ ಸಹಕಾರ ಉತ್ತೇಜನ, ನಾವೀನ್ಯತೆಗೆ ಚಾಲನೆ, ಉತ್ಪಾದನಾ ಸಾಮರ್ಥ್ಯ ಬಲಪಡಿಸುವುದು, ಹೂಡಿಕೆ ಆಕರ್ಷಣೆ ಹಾಗೂ ಭವಿಷ್ಯಕ್ಕೆ ಸಜ್ಜಾದ ಪ್ರತಿಭೆಗಳನ್ನು ರೂಪಿಸುವ ಪ್ರಮುಖ ವೇದಿಕೆಯಾಗಲಿದೆ. ಅಂತಾರಾಷ್ಟ್ರೀಯ ಜಲ ಪ್ರದೇಶದಲ್ಲಿ ಭಾರತೀಯ ನೌಕಾಪಡೆಯ ಹಡಗಿಗೆ ಪಾಕಿಸ್ತಾನದ ನೌಕಾಪಡೆಯ ಘಟಕವೊಂದು ಡಿಕ್ಕಿ ಹೊಡೆದ ಘಟನೆಗೆ ಸಂಬಂಧಿಸಿದಂತೆ ದೆಹಲಿಯಲ್ಲಿ ಇರುವ ಪಾಕಿಸ್ತಾನ ಹೈಕಮಿಷನ್ನ ಪ್ರಭಾರಿ ಅವರಿಗೆ ಕೇಂದ್ರ ವಿದೇಶಾಂಗ ಸಚಿವಾಲಯ ಇಂದು ಸಮನ್ಸ್ ನೀಡಿದ್ದು ಪಾಕ್ ನೌಕಾಪಡೆಯ ಈ ಸ್ವೀಕಾರಾರ್ಹವಲ್ಲದ ನಡವಳಿಕೆಯ ವಿರುದ್ಧ ತೀವ್ರ ಪ್ರತಿಭಟನೆ ವ್ಯಕ್ತಪಡಿಸಿದೆ. ಛತ್ತೀಸ್ಗಢದ ಜಗದಲ್ಪುರದಲ್ಲಿರುವ ರಾಷ್ಟ್ರೀಯ ತನಿಖಾ ಸಂಸ್ಥೆಯ ವಿಶೇಷ ನ್ಯಾಯಾಲಯ 2013 ಭೀಕರ ಜೀರಂ ಕಣಿವೆ ಮಾವೋವಾದಿ ದಾಳಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಲ್ಲ 10 ಜನ ಅಪರಾಧಿಗಳಿಗೆ ಇಂದು ಮರಣದಂಡನೆ ಶಿಕ್ಷೆ ವಿಧಿಸಿ ತೀರ್ಪು ನೀಡಿದೆ. ಈ ತೀರ್ಪನ್ನು ಹೈಕೋರ್ಟ್ನಲ್ಲಿ ಪ್ರಶ್ನಿಸಿ ಮೇಲ್ಮನವಿ ಸಲ್ಲಿಸಲು ಅಪರಾಧಿಗಳಿಗೆ 30 ದಿನಗಳ ಕಾಲಾವಕಾಶ ನೀಡಲಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ವಿವಿಧ ಸಂದರ್ಭಗಳಲ್ಲಿ ಬಂದಿರುವ ನೆನಪಿನ ಕಾಣಿಕೆಗಳು ಹಾಗೂ ಉಡುಗೊರೆಗಳ ಈ ಹರಾಜು ಪ್ರಕ್ರಿಯೆಯು ನಾಳೆಯಿಂದ ಪ್ರಾರಂಭವಾಗಲಿದೆ. ಈ ಕುರಿತು ನವದೆಹಲಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್, ಈ ವರ್ಷದ ಹರಾಜಿನಲ್ಲಿ ಸುಮಾರು 1,500 ವಸ್ತುಗಳನ್ನು ಪ್ರದರ್ಶನಕ್ಕೆ ಇಡಲಾಗಿದೆ ಎಂದು ತಿಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಪಿಎಫ್ಒ ಕಡ್ಡಾಯ ವೇತನ ಮಿತಿ 25,000 ರೂಪಾಯಿ ಏರಿಕೆ, ಕೇಂದ್ರ ಸಂಪುಟ ಅನುಮೋದನೆ. ಹಿರಿಯ ನಟ ಅನಂತನಾಗ್ ಅವರಿಗೆ 2024 ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಘೋಷಣೆ, ಪ್ರಧಾನಿ ಸೇರಿ ಗಣ್ಯರಿಂದ ಅಭಿನಂದನೆ. 3 ಲಕ್ಷ ರೂಪಾಯಿವರೆಗಿನ ಸಣ್ಣ ಮೌಲ್ಯದ ರಫ್ತಿಗೆ ಕೇಂದ್ರ ಸರ್ಕಾರದಿಂದ ಆರ್ಸಿಎಂಸಿ ಪ್ರಮಾಣ ಪತ್ರದಿಂದ ವಿನಾಯಿತಿ. ಸ್ವಚ್ಛತಾ ಹಿ ಸೇವಾ 2026 ಅಭಿಯಾನಕ್ಕೆ ಕೇಂದ್ರ ಸಚಿವ ಸಿಆರ್ ಪಾಟೀಲ್ ಚಾಲನೆ. ಮತ್ತು ನವದೆಹಲಿಯಲ್ಲಿ ನಾಳೆ 16ನೇ ಹಂತದ ಕಲ್ಲಿದ್ದಲು ಗಣಿ ಹರಾಜು ಪ್ರಕ್ರಿಯೆ ಆರಂಭ. ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಪ್ರಸಾರ ನಾಳೆ ಬೆಳಿಗ್ಗೆ 7:05.
0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

ಕಾರ್ತಿಕ್ ಅವರು ಈ ಹಾಡನ್ನು ಹಾಡಿದರು. ಸಂತು ಅವರ ಸಾಹಿತ್ಯ, ಅರ್ಜುನ್ ಜನ್ಯ ಅವರ ಸಂಗೀತ ಇತ್ತು. ಅಲೆಮಾರಿ ಚಿತ್ರದ ಗೀತೆನ ನೀವೀಗ ಕೇಳಿದ್ರಿ. ಒಂದು ಚಿಕ್ಕ ಮಾಹಿತಿ ಏನಂದರೆ, ನೋಡಿ, ಒಬ್ಬ ಮನುಷ್ಯ ಊಟ ಬಟ್ಟೆಗಿಂತ ತುಂಬ ಆತನಿಗೆ ಮುಖ್ಯವಾದದ್ದು ಅಂದರೆ ನಿದ್ದೆ ಅಂತೆ. ಆಹಾರ ನೀರು ಇಲ್ಲದೆ 21 ದಿನಗಳ ಕಾಲ ಬದುಕಬಹುದಂತೆ. ಬರೀ ನೀರು ಕುಡಿತಾ 2 ತಿಂಗಳವರೆಗೂ ಬದುಕಬಹುದಂತೆ. ಆದರೆ

ಇದ್ದೇ ಇಲ್ಲದೆ ಗರಿಷ್ಠ ಒಂದು 11 ದಿನಗಳು ಮಾತ್ರ ಬದುಕೋಕೆ ಸಾಧ್ಯ ಅಂತೆ. ಹಾಗಾಗಿ ನೆಮ್ಮದಿಯ ನಿದ್ದೆ ಎಲ್ಲರಿಗೂ ಅವಶ್ಯಕತೆ. ಹೇಳ್ತಾರಲ್ಲ, 1,000 ರೂಪಾಯಿ 1,00,000 ರೂಪಾಯಿ ಕೊಟ್ಟು ಹಾಸಿಗೆ ತರ್ಬೋದು, ಆದರೆ ನಿದ್ದೆನ ತರೋಕ್ಕಾಗಲ್ಲ. ನಮ್ಮ ಆಕಾಶವಾಣಿ ಕೇಳ್ತಾ ಇರಿ, ಒಳ್ಳೊಳ್ಳೆ ಹಾಡುಗಳು ಪ್ರಸಾರ ಆಗುತ್ತೆ, ಒಳ್ಳೊಳ್ಳೆ ಕಾರ್ಯಕ್ರಮಗಳಿರುತ್ತೆ, ಒಳ್ಳೆ ನಿದ್ದೆ ನಿಮಗೆ ಬರುತ್ತೆ ಅಂತ ಹೇಳ್ತಾ ಮುಂದಿನ ಗೀತೆ ನಿಮಗಾಗಿ.

ಅಕಿರ ಚಿತ್ರದ ಹಾಡನ್ನು ಕೇಳಿದ್ರಿ. ಪುನೀತ್ ರಾಜ್ಕುಮಾರ್ ಹಾಗೂ ಸಂಗಡಿಗರು ಹಾಡಿದರು. ಧನಂಜಯ್ ಅವರ ಸಾಹಿತ್ಯ, ಅಜನೀಶ್ ಬಿ ಲೋಕನಾಥ್ ಅವರ ಸಂಗೀತ ಈ ಹಾಡಿಗಿತ್ತು. ಮುಂದಿನ ಹಾಡು ಹಾಡಿದ್ದಾರೆ ಸಂಜೀತ್ ಹೆಗಡೆ, ಅನುರಾಧ ಭಟ್ ಹಾಗೂ ಸಂಗಡಿಗರು, ಬಜಾರ್ ಚಿತ್ರದ್ದು. ಸಚಿನ್ ಶೆಟ್ಟಿ ಕುಂಬ್ಳೆ ಅವರ ಸಾಹಿತ್ಯ, ರವಿ ಬಸರೂರ್ ಅವರ ಸಂಗೀತ ಈ ಹಾಡಿಗಿದೆ.

0: ಯಾಕೆ ಬಡದಾಡ್ತಿ?
1: ಪಕ್ಷಿಗಳ ರಕ್ಷಣೆ ಮನುಕುಲದ ರಕ್ಷಣೆ. ಪಕ್ಷಿಗಳು ನಮ್ಮ ಸಹಜೀವಿಗಳು ಎನ್ನುವುದನ್ನು ನಾವು ಮರೆಯದಿರೋಣ.
2: ಹಕ್ಕಿ ಪಕ್ಕಿ ರೆಕ್ಕೆ ಬಿಚ್ಚಿ ಹಾರಿ ಬಾಣ ಸೇರಿ ಕೂಗಿ
3: ಕಾಡುಗಳ ಬೆಳವಣಿಗೆ ಮತ್ತು ಪರಿಸರದ ಸಮತೋಲನ ಸಾಧ್ಯವಾಗಿರುವುದು ಪಕ್ಷಿ ಮತ್ತು ಇನ್ನಿತರ ಚಿಕ್ಕ ಪುಟ್ಟ ಜೀವಿಗಳಿಂದ. ಹಕ್ಕಿಗಳನ್ನು ಬೇಟೆಯಾಡದಿರಿ,

0: ಹೊತ್ತುಕೊಂಡು
1: ಮನುಷ್ಯನೇ ಸೃಷ್ಟಿಸಿರುವ ಪಟಾಕಿ, ಮದ್ದುಗುಂಡುಗಳು, ವಿಷಾನಿಲ, ಕ್ರಿಮಿನಾಶಕಗಳು ಇವು ಪಕ್ಷಿ ಸಂತತಿಯ ಶತ್ರುಗಳು.

0: ಹೂ ಹಣ್ಣು ಬಿಡುವ ಮರಗಿಡಗಳು ನಮ್ಮ ಸುತ್ತಲ ಪರಿಸರದಲ್ಲಿ ಯಥೇಚ್ಛವಾಗಿರುವಂತೆ ನೋಡಿಕೊಳ್ಳಿರಿ. ಪಕ್ಷಿಗಳ ಬಗೆಗಿನ ಮೂಢನಂಬಿಕೆಗಳು ದೂರವಾಗಲಿ. ಸ್ವತಂತ್ರ ಬದುಕು ಪಕ್ಷಿಗಳದ್ದಾಗಲಿ.
1: ಪಕ್ಷಿಗಳ ಸಂರಕ್ಷಣೆ ಮನುಕುಲದ ಹೊಣೆ.

ಕೇಳುಗರೆ, ಇಂದಿಗೆ ಇಲ್ಲಿನ ಗಾನ ಭಜನಾ ಕಾರ್ಯಕ್ರಮ ಮುಕ್ತಾಯವಾಯಿತು. ಕಾರ್ಯಕ್ರಮ ಕೇಳಿದಂತಹ ಹಾಗೆ ಸಂದೇಶ ಕಳಿಸಿದ ಎಲ್ಲ ಪ್ರೀತಿಯ ಕೇಳುಗರಿಗೂ ಧನ್ಯವಾದಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ನೂತನ ಹಾಗೂ ಸಣ್ಣ ರಫ್ತುದಾರರಿಗೆ ಅನುಕೂಲ ಮಾಡಿಕೊಡಲು 3 ಲಕ್ಷ ರೂಪಾಯಿವರೆಗಿನ ರಫ್ತು ಸರಕು ರವಾನೆಗೆ ನೋಂದಣಿ ಮತ್ತು ಸದಸ್ಯತ್ವ ಪ್ರಮಾಣಪತ್ರ ಹೊಂದುವ ಕಡ್ಡಾಯ ನಿಯಮದಿಂದ ಕೇಂದ್ರ ಸರ್ಕಾರ ವಿನಾಯಿತಿ ನೀಡಿದೆ. ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್, ಜಲಶಕ್ತಿ ರಾಜ್ಯ ಸಚಿವ ವಿ ಸೋಮಣ್ಣ ಹಾಗೂ ವಸತಿ ಮತ್ತು ನಗರ ವ್ಯವಹಾರಗಳ ರಾಜ್ಯ ಸಚಿವ ತೋಖಾನ್ ಸಾಹು ಜಂಟಿಯಾಗಿ ಸ್ವಚ್ಛತಾ ಹಿ ಸೇವಾ 2026 ಅಭಿಯಾನಕ್ಕೆ ಇಂದು ಚಾಲನೆ ನೀಡಿದರು. ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವ ಡಾ ಜಿ ಪರಮೇಶ್ವರ್ ವಿಧಾನಸೌಧದಲ್ಲಿ ಇಂದು ಜಿಲ್ಲಾಧಿಕಾರಿಗಳೊಂದಿಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕಂದಾಯ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು. ರಾಜ್ಯದ ಬರಪೀಡಿತ ತಾಲೂಕುಗಳ ರೈತರ ನೆರವಿಗೆ ಧಾವಿಸಿರುವ ಬ್ಯಾಂಕರ್ಗಳ ರಾಜ್ಯಮಟ್ಟದ ಸಮಿತಿ ಕೃಷಿ ಮತ್ತು ಕೃಷಿ ಸಂಬಂಧಿತ ಸಾಲಗಳ ಮರುಪಾವತಿಗೆ ಸಂಬಂಧಿಸಿದಂತೆ ವಿಶೇಷ ಪರಿಹಾರ ಯೋಜನೆ ಪ್ರಕಟಿಸಿದೆ. ಈ ವರ್ಷ ರೈತರಿಂದ ಯಾವುದೇ ರೀತಿಯ ಬಲವಂತದ ಸಾಲ ವಸೂಲಾತಿ ಮಾಡದಂತೆ ಕಟ್ಟುನಿಟ್ಟಿನ ಜೀರೋ ಟಾಲರೆನ್ಸ್ ನೀತಿಯನ್ನು ಜಾರಿಗೆ ತರಲಾಗಿದೆ. ಛತ್ತೀಸ್ಗಢದ ಜಗದಲ್ಪುರದಲ್ಲಿ ಇರುವ ರಾಷ್ಟೀಯ ತನಿಖಾ ಸಂಸ್ಥೆಯ ವಿಶೇಷ ನ್ಯಾಯಾಲಯ 2013 ಭೀಕರ ಜೀರಂ ಕಣಿವೆ ಮಾವೋವಾದಿ ದಾಳಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಲ್ಲಾ 10 ಜನ ಅಪರಾಧಿಗಳಿಗೆ ಇಂದು ಮರಣ ದಂಡನೆ ಶಿಕ್ಷೆ ವಿಧಿಸಿ ತೀರ್ಪು ನೀಡಿದೆ. ಈ ತೀರ್ಪನ್ನು ಹೈಕೋರ್ಟ್ನಲ್ಲಿ ಪ್ರಶ್ನಿಸಿ ಮೇಲ್ಮನವಿ ಸಲ್ಲಿಸಲು ಅಪರಾಧಿಗಳಿಗೆ 30 ದಿನಗಳ ಕಾಲಾವಕಾಶ ನೀಡಲಾಗಿದೆ. ರಾಜ್ಯವು ಜಾಗತಿಕ ಮಟ್ಟದಲ್ಲಿ ಎಲೆಕ್ಟ್ರಾನಿಕ್ಸ್ ಕ್ಷೇತ್ರದ ತಾಣವಾಗಬೇಕು ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಕರೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಕರ್ನಾಟಕ ವಿದ್ಯುನ್ಮಾನ ನಾಯಕತ್ವ ಸಮಾವೇಶದಲ್ಲಿ ಮಾತನಾಡಿದ ಅವರು, ನಮ್ಮಲ್ಲೇ ವಿನ್ಯಾಸ, ಉತ್ಪಾದನೆ, ಪರೀಕ್ಷೆ ಮತ್ತು ರಫ್ತು ವಹಿವಾಟು ಸೇರಿದಂತೆ ಪ್ರತಿಯೊಂದು ಚಟುವಟಿಕೆ ನಡೆಯಬೇಕು ಎಂಬುದು ಸರ್ಕಾರದ ಗುರಿಯಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. 2025-26 ಶೈಕ್ಷಣಿಕ ವರ್ಷದ ಅತ್ಯುತ್ತಮ ಎನ್ಡಿಎ ಫಲಿತಾಂಶಕ್ಕಾಗಿ ಬೆಂಗಳೂರಿನ ರಾಷ್ಟೀಯ ಮಿಲಿಟರಿ ಶಾಲೆ ಚೀಫ್ ಆಫ್ ದಿ ಆರ್ಮಿ ಸ್ಟಾಫ್ ಸಿಒಎಎಸ್ ಟ್ರೋಫಿಯನ್ನು ಗೆದ್ದುಕೊಂಡಿದೆ. ದೆಹಲಿಯ ಮಾಣಿಕ್ ಷಾ ಕೇಂದ್ರದಲ್ಲಿ ನಡೆದ ರಾಷ್ಟೀಯ ಮಿಲಿಟರಿ ಶಾಲೆಗಳ ವಾರ್ಷಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಟ್ರೋಫಿ ನೀಡಲಾಗಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 10 ಗಂಟೆಗೆ.

ಸಮಯ 8:02 ಆಗಿದೆ. ಈಗ ಮಧುರ ಆಲಾಪ. ಮಧುರ ಆಲಾಪದಲ್ಲಿ ಇವತ್ತು ಕೆಲವು ಜನಪದ ಗೀತೆಗಳನ್ನು ಕೇಳೋಣ. ಇದಾದ ನಂತರ ಚಿತ್ರಗೀತೆಗಳಿರುತ್ತೆ, ಹಾಗೆ ಭಾವಗೀತೆಗಳು ಇರುತ್ತೆ. ಡಾಕ್ಟರ್ ವೇಮಗಲ್ ಡಿ ನಾರಾಯಣಸ್ವಾಮಿ ಅವರು ಹಾಡಿರುವ ಒಂದು ಜನಪದ ಗೀತೆ. ಇದಾದ ನಂತರ ಜಗಿಲ ಸಿದ್ದರಾಜು ಅವರು ಹಾಡಿರುವಂಥದ್ದು ಇನ್ನೊಂದು ಜನಪದ ಗೀತೆ ಇರುತ್ತೆ. ಆಮೇಲೆ ಬಿ ಕೆ ಸುಮಿತ್ರ ಹಾಗೂ ಸಂಗಡಿಗರ ದನಿಯಲ್ಲಿ ಒಂದು ಗೀತೆನ ಕೇಳ್ತೀರಾ. ಗೋಪಿನಾಥ್ ಎಚ್ ಎನ್ ಇದಾದ ನಂತರ ಅವರು ಹಾಗೂ ಸಂಗಡಿಗರು ಹಾಡಿರೋ ಗೀತೆನ ಕೇಳ್ತೀರಾ. ಈ ನಾಲ್ಕು ಗೀತೆಗಳ ನಂತರ, ಈ ನಾಲ್ಕು ಜನಪದ ಗೀತೆಗಳ ನಂತರ ಒಂದು ಭಾವಗೀತೆ ಕುವೆಂಪು ಅವರು ಬರೆದಿರೋದು, ಬಿ ಕೆ ಸುಮಿತ್ರ ಅವರು ಹಾಡಿದ್ದಾರೆ. ಇದೆಲ್ಲ ಬ್ಯಾಕ್ ಟು ಬ್ಯಾಕ್ ನಿಮಗಾಗಿ ಪ್ರಸಾರ ಆಗುತ್ತೆ. ಮೊದಲನೇದಾಗಿ ಕೇಳೋಣ ವೇಮಗಲ್ ನಾರಾಯಣ ಸ್ವಾಮಿ, ಡಾಕ್ಟರ್ ವೇಮಗಲ್ ನಾರಾಯಣ ಸ್ವಾಮಿ ಹಾಗೂ ತಂಡದವರಿಂದ ಒಂದು ಜನಪದ ಗೀತೆ.

ತಮ್ಮ ಆತ್ಮವನ್ನೇ ಅರ್ಪಿಸಿಕೊಳ್ಳಲು ಹೋಗ್ತಾ ಇದ್ದಾರೆ ಗೋಪಿಕೆಯರು. ಕುವೆಂಪು ಅವರ ರಚನೆ ಇದಾಗಿತ್ತು. ಬಿ ಕೆ ಸುಮಿತ್ರ ಹಾಗೂ ಸಂಗಡಿಗರು ಹಾಡಿದರು. ಕೆಲವು ಸುಗಮ ಸಂಗೀತ, ಕೆಲವು ಭಾವಗೀತೆಗಳನ್ನು ಕೇಳೋಣ. ಪಿ ಕಾಳಿಂಗರಾಯರು ಹಾಡಿರುವಂತಹ

ಒಂದು ಗೀತೆ, ಗೋಪಾಲಕೃಷ್ಣ ಅಡಿಗರ ಒಂದು ರಚನೆ ಇದೆ. ಇದಾದ ನಂತರ ಎಚ್ ಕೆ ನಾರಾಯಣ್ ಹಾಗೂ ಸಂಗಡಿಗರಿಂದ ಒಂದು ಹಾಡು, ಬೇಂದ್ರೆಯವರದು ಶ್ರಾವಣ ಬಂತು ಶ್ರಾವಣ ಈ ಹಾಡು ಬರುತ್ತೆ. ಬಳಿಕ ಕೇಳೋಣ, ಸಿ ಅಶ್ವಥ್ ಅವರು ಹಾಡಿದ್ದಾರೆ, ಕೆ ಎಸ್ ನರಸಿಂಹಸ್ವಾಮಿಗಳ ಒಂದು ರಚನೆ, ಇದು ಒಂದು ಭಾವಗೀತೆ. ತದನಂತರ ಸಿ ಅಶ್ವಥ್ ಅವರದೇ ಧ್ವನಿಯಲ್ಲಿ ಸಂತ ಶಿಶುನಾಳ ಶರೀಫರ ಒಂದು ರಚನೆ ಕೇಳೋಣ. ಮೊದಲು ಕಾಳಿಂಗರಾಯರದು, ನಂತರ ನಾರಾಯಣ ಹಾಗೂ ಸಂಗಡಿಗರಿಂದ, ಅದಾದ ಮೇಲೆ ಸಿ ಅಶ್ವಥ್ ಅವರ ಎರಡು ಹಾಡುಗಳು.

ಜಿ ಎಸ್ ಶಿವರುದ್ರಪ್ಪ ಅವರ ರಚನೆಯನ್ನು ಕೇಳಿದ್ರಿ, ಸುನೀತಾ ಅವರು ಹಾಡಿದ್ರು. ಇಲ್ಲಿಗೆ ಇಂದಿನ ಮಧುರ ಆಲಾಪ ಕಾರ್ಯಕ್ರಮ ಮುಕ್ತಾಯವಾಯಿತು. ಇನ್ನು ಕೆಲವೇ ಕ್ಷಣಗಳಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು ಪ್ರಸಾರವಾಗುತ್ತೆ. ಇದಾದ ನಂತರ ಹಿಂದಿಯಲ್ಲಿ ಚಿತ್ರಗೀತೆಗಳನ್ನು ಕೇಳಲಿರುವಿರಿ.

ಕುರ್ಬಾನಿ ಚಿತ್ರದ ಗೀತೆ ಇದಾಗಿತ್ತು. ಮೊಹಮ್ಮದ್ ರಫಿ ಹಾಗೂ ಆಶಾ ಅವರು ಹಾಡಿದರು. ಇಂದಿವರ್ ಅವರ ಸಾಹಿತ್ಯ, ಕಲ್ಯಾಣ್ಜಿ ಆನಂದ್ಜಿ ಅವರ ಸಂಗೀತ ಈ ಹಾಡಿಗಿತ್ತು. ಮುಂದೆ ಕೇಳೋಣ ಯಾರಾನ ಚಿತ್ರದ ಹಾಡು. ಕಿಶೋರ್ ಕುಮಾರ್ ಅವರು ಹಾಡಿದ್ದಾರೆ. ಅಂಜಾನ್ ಅವರ ಸಾಹಿತ್ಯ, ರಾಜೇಶ್ ರೋಷನ್ ಸಂಗೀತ.

ಕ್ರಾಂತಿ ಚಿತ್ರದ ಹಾಡಿದಾಗಿತ್ತು. ಲತಾ ಮಂಗೇಶ್ಕರ್ ಹಾಗೂ ನಿತಿನ್ ಮುಖೇಶ್ ಅವರು ಹಾಡಿದರು. ಸಂತೋಷ್ ಆನಂದ್ ಅವರ ಸಾಹಿತ್ಯ, ಲಕ್ಷ್ಮೀಕಾಂತ್ ಪ್ಯಾರೇಲಾಲ್ ಅವರ ಸಂಗೀತದಲ್ಲಿ. ಬನ್ನೀಗ ಕೇಳೋಣ ಸಿಲ್ಸಿಲಾ ಚಿತ್ರದ ಒಂದು ಹಾಡನ್ನು. ಲತಾ ಮಂಗೇಶ್ಕರ್ ಹಾಗೂ ಕಿಶೋರ್ ಕುಮಾರ್ ಅವರು ಹಾಡಿದ್ದಾರೆ.

ಅಮಿತ್ ಕುಮಾರ್, ಸಪ್ನಾ ಮುಖರ್ಜಿ ಹಾಗೂ ಸಂಗಡಿಗರು ಹಾಡಿರುವ ಹಾಡನ್ನು ಕೇಳೋಣ ಬನ್ನಿ. ಆನಂದ್ ಬಕ್ಷಿ ಅವರ ಸಾಹಿತ್ಯ, ಕಲ್ಯಾಣ್ ಜಿ ಆನಂದ್ ಜಿ ಅವರ ಸಂಗೀತ ಇದೆ. ತ್ರಿದೇವ್ ಚಿತ್ರದ ಹಾಡು.

ಶಂಕರ್ ಎಹ್ಸಾನ್ ಲಾಯ್ ಅವರ ಸಂಗೀತದಲ್ಲಿ ಅಲ್ಕಾ ಯಾಜ್ಞಿಕ್, ಉದಿತ್ ನಾರಾಯಣ್ ಅವರು ಹಾಡಿದ್ರು. ಮಿಷನ್ ಕಾಶ್ಮೀರ್ ಚಿತ್ರದ ಹಾಡನ್ನು ನೀವೀಗ ಕೇಳಿದ್ರಿ. ಬನ್ನಿ ಈಗ ಕೇಳೋಣ ಮಿಸ್ಟರ್ ಆಶಿಕ್ ಚಿತ್ರದ ಹಾಡು ಕುಮಾರ್ ಸಾನು ಅವರು ಹಾಡಿದ್ದಾರೆ.

ನದೀಮ್ ಶ್ರವಣ್ ಅವರ ಸಂಗೀತ, ಸಮೀರ್ ಅವರ ಸಾಹಿತ್ಯದಲ್ಲಿ ಹಾಡಿದ್ರು ಕುಮಾರ್ ಸಾನು ಅವರು ದೀವಾನ ಚಿತ್ರಕ್ಕಾಗಿ. ನಮ್ಮ ಕೇಳುಗರು ಸಂದೇಶನ ಕಳಿಸಿದ್ದೀರಾ, ನೋಡೋಣ ಮುಂದಿನ ಭಾಗದಲ್ಲಿ. ಇಲ್ಲಿಗೆ ಇಂದಿನ ಹಿಂದಿ ಮೆಲೋಡಿಸ್ ಕಾರ್ಯಕ್ರಮ ಮುಕ್ತಾಯವಾಯಿತು. ಸಂದೇಶ ಕಳಿಸಿದಂಥ ಹಾಗೆ ಕಾರ್ಯಕ್ರಮ ಕೇಳಿಸ್ಕೊಂಡ ಎಲ್ಲ ಕೇಳುಗರಿಗೂ ಧನ್ಯವಾದಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಭಾರತದ ತಂತ್ರಜ್ಞಾನಕ್ಕೆ ಭವಿಷ್ಯ ನಿರ್ಮಾಣದಲ್ಲಿ ಸರ್ಕಾರ ಹಾಗೂ ಸೆಮಿಕಂಡಕ್ಟರ್ ಉದ್ಯಮದ ಸಹಯೋಗ ಅಗತ್ಯ ಎಂದು ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ ಪ್ರಮುಖ ಸಿಇಒಗಳ ಸೆಮಿಕಂಡಕ್ಟರ್ ದುಂಡುಮೇಜಿನ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ನೋಯ್ಡಾದಲ್ಲಿ 19ನೇ ಜಾಗತಿಕ ಚಲನಚಿತ್ರೋತ್ಸವವನ್ನು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಎಲ್ ಮುರುಗನ್ ಉದ್ಘಾಟಿಸಿದರು. ಅಂತಾರಾಷ್ಟೀಯ ಮಾಧ್ಯಮ ಮತ್ತು ಮನರಂಜನಾ ಉದ್ಯಮಗಳ ಒಕ್ಕೂಟ ಆಯೋಜಿಸಿರುವ ಉತ್ಸವ ನೋಯ್ಡಾದ ಮರ್ವ ಸ್ಟುಡಿಯೋಸ್ ಸಂಕೀರ್ಣದಲ್ಲಿ ನಡೆಯುತ್ತದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ವಿವಿಧ ಸಂದರ್ಭಗಳಲ್ಲಿ ಬಂದಿರುವ ನೆನಪಿನ ಕಾಣಿಕೆಗಳು ಹಾಗೂ ಉಡುಗೊರೆಗಳ ಈ ಹರಾಜು ಪ್ರಕ್ರಿಯೆಯು ನಾಳೆಯಿಂದ ಪ್ರಾರಂಭವಾಗಲಿದೆ. ಅಂತಾರಾಷ್ಟೀಯ ಜಲಪ್ರದೇಶದಲ್ಲಿ ಭಾರತೀಯ ನೌಕಾಪಡೆಯ ಹಡಗಿಗೆ ಪಾಕಿಸ್ತಾನ ನೌಕಾಪಡೆಯ ಘಟಕವೊಂದು ಡಿಕ್ಕಿ ಹೊಡೆದ ಘಟನೆಗೆ ಸಂಬಂಧಿಸಿದಂತೆ ದೆಹಲಿಯಲ್ಲಿ ಇರುವ ಪಾಕಿಸ್ತಾನ ಹೈಕಮಿಷನರ್ ಪ್ರಭಾರಿ

ಅವರಿಗೆ ಕೇಂದ್ರ ವಿದೇಶಾಂಗ ಸಚಿವಾಲಯ ಇಂದು ಸಮನ್ಸ್ ನೀಡಿದ್ದು, ಪಾಕ್ ನೌಕಾಪಡೆಯ ಈ ಸ್ವೀಕಾರಾರ್ಹವಲ್ಲದ ನಡವಳಿಕೆಯ ವಿರುದ್ಧ ತೀವ್ರ ಪ್ರತಿಭಟನೆ ವ್ಯಕ್ತಪಡಿಸಿದೆ. ಕಾವೇರಿ ನೀರಾವರಿ ನಿಗಮ ವ್ಯಾಪ್ತಿ ಯೋಜನೆಗಳು, ಕುಡಿಯುವ ನೀರಿನ ಸಮಸ್ಯೆ ಹಾಗೂ ಮೇಕೆದಾಟು ಯೋಜನೆ ಕುರಿತಂತೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸದೆ ಕಾರ್ಯೋನ್ಮುಖರಾಗಬೇಕು ಎಂದು ಜಲಸಂಪನ್ಮೂಲ ಸಚಿವ ಚಲುವರಾಯಸ್ವಾಮಿ ನಿರ್ದೇಶನ ನೀಡಿದ್ದಾರೆ. ಸಾರ್ವಜನಿಕರ ಹಿತದೃಷ್ಟಿಯಿಂದ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ 4,500 ವಿದ್ಯುತ್ ಚಾಲಿತ ಬಸ್ಸುಗಳನ್ನು 21,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಖರೀದಿ ಮಾಡಿ ಪ್ರಯಾಣಿಕರ ಸಂಚಾರ ವ್ಯವಸ್ಥೆಗೆ ಅನುಕೂಲ ಮಾಡಿದೆ ಎಂದು ಸಾರಿಗೆ ಸಚಿವ ಬಿಎಸ್ ಭೈರತಿ ಸುರೇಶ್ ತಿಳಿಸಿದ್ದಾರೆ. ಚನ್ನಪಟ್ಟಣ ಆಟಿಕೆಗಳ ಆಧುನೀಕರಣ, ಕುಶಲಕರ್ಮಿಗಳ ಸಬಲೀಕರಣ ಮತ್ತು ಹೊಸ ಮಾರುಕಟ್ಟೆ ಸೃಷ್ಟಿಗೆ ಇಂದು ಚಾಲನೆ ದೊರೆತಿದೆ. ರಾಮನಗರದ ಸರ್ಕಾರಿ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ಇಂದು ಆಟಿಕೆಗಳ ಪರಂಪರೆಯನ್ನು ಆಧುನಿಕ ತಂತ್ರಜ್ಞಾನ, ನಾವೀನ್ಯತೆ, ಉದ್ಯಮಶೀಲತೆ ಮತ್ತು ಜಾಗತಿಕ ಮಾರುಕಟ್ಟೆಯೊಂದಿಗೆ ಸಂಯೋಜಿಸಿ ಹೊಸ ಅವಕಾಶಗಳನ್ನು ಸೃಷ್ಟಿಸುವ ಕುರಿತಂತೆ ಚರ್ಚಿಸಲಾಗಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 11 ಗಂಟೆಗೆ.

ಬಿಕೆ ಸುಮಿತ್ರಾ ಅವರ ಜನಪದ ಗೀತೆ ಇಷ್ಟ ಆಯಿತು ಅಂತ ನಮಗೆ ಹರೀಶ್ ಅವರು ಮಲೇಶ್ವರಂನಿಂದ ಸಂದೇಶ ಕಳಿಸಿದರೆ, ಇನ್ನು ಉಷಾ ಅವರು ಹೇಳ್ತಾ ಇದ್ದಾರೆ, ಬಿಕೆ ಸುಮಿತ್ರಾ ಅವರ ಜನಪದ ಗೀತೆ ಇಷ್ಟ ಆಯಿತು, ನಮ್ಮ ಶಾಲೆ ದಸರಾ ರಜೆ ದಿನಗಳ ನೆನಪಾಗುತ್ತೆ, ನಾವು ಊರಿಗೆ ಹೋದಾಗ ಆ ಹಾಡು ದೇವಸ್ಥಾನದಲ್ಲಿ ಬೆಳಗ್ಗೆ ಬೆಳಗ್ಗೆ ಹಾಕ್ತಾ ಇದ್ರು, ಧನ್ಯವಾದಗಳು ಪ್ರಸಾರ ಮಾಡಿದ್ದಕ್ಕೆ ಅಂತ ಇದ್ದಾರೆ. ಸಿ ಅಶ್ವಥ್ ಅವರ ಭಾವಗೀತೆಗಳು ಇಷ್ಟ ಆದವು ಅಂತ ರಾಣಿ ಚೆನ್ನಮ್ಮ ನಗರ ಚಿಕ್ಕೋಡಿಯಿಂದ ಹೇಳ್ತಾ ಇದ್ದಾರೆ. ಹಾಡುಗಳು ಇಷ್ಟ ಆಯಿತು ಅಂತ ಕಬಾಡಿ ವಿನುತಾ ರವಿ ಕಿಶನ್ ಹರ್ಷ ಮಾಗಡಿ ರಸ್ತೆಯಿಂದ ಸಂದೇಶ ಕಳಿಸಿದ್ದಾರೆ. ಕವಿತಾ ಶ್ರೀನಿವಾಸ್ ಅವರು ಧಾರವಾಡದಿಂದ, ಉಮೇಶ್ ಸಿರಿಗೆರೆಯವರು, ಶಾಂತಾಚಾರ ಬಡಿಗೇರವರು, ನಾಗರತ್ನ ಅವರು, ನಿರ್ಮಲ ಅವರು, ಚೆನ್ನಪ್ಪ ಇವರೆಲ್ಲರ ಸಂದೇಶ ಬಂದಿದೆ. ಸಂದೇಶ ಕಳಿಸಿದ್ದಕ್ಕೆ ಧನ್ಯವಾದಗಳು. ಸಮಯ 10:03 ಆಗಿದೆ. ಪ್ರೇಮ ಪದನಿಸ ಕಾರ್ಯಕ್ರಮ ಪ್ರಾರಂಭಿಸೋ ಸಮಯ. ಈಗಲೇ ಹೇಳ್ತಾ ಇದ್ದೀನಿ ಕೇಳುಗರೆ, ಇದು ಸಂದೇಶ ಆಧಾರಿತ ಕಾರ್ಯಕ್ರಮ ಅಲ್ಲ. ಪ್ರೇಮ ಗೀತೆಗಳು ಪ್ರಸಾರ ಆಗುತ್ತೆ. ಆರಾಮಾಗಿ ಕೂತ್ಕೊಂಡು ಅಥವಾ ನಿಮ್ಮ ಕೆಲಸ ಮಾಡ್ತಾ ನಮ್ಮ ಗೀತೆಗಳನ್ನು ಕೇಳಿ. ಎಂಎಸ್ ಸುಜಯ್ ಬೆಂಗಳೂರಿನಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ಮೈಸೂರಿನ ಇತಿಹಾಸ ತಜ್ಞ ಪ್ರೊಫೆಸರ್ ನಂಜರಾಜ ಅರಸ್ ಅವರ ಸಂಕಲ್ಪ ಚಿತ್ರದ ಮೂಲಕ ಕನ್ನಡ ಬೆಳ್ಳಿತೆರೆಗೆ ಕಾಲಿಟ್ಟ ಅನಂತನಾಗರ ಕಟ್ಟೆ. ಅನಂತನಾಗ ಅವರ ನಿಜವಾದ ಹೆಸರು, ಮೂಲ ಹೆಸರು ಅನಂತನಾಗರ ಕಟ್ಟೆ. ಅವರಿಗೆ ಶ್ರೇಷ್ಠ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪಡೆದಿರುವುದು ಕನ್ನಡಿಗರಾದ ನಮ್ಮೆಲ್ಲರಿಗೂ ಹೆಮ್ಮೆ ತರುವ ವಿಚಾರ ಅಂತ ಅವರ ಖುಷಿನ, ನಮ್ಮೆಲ್ಲರ ಖುಷಿನ ಅವರು ಹೇಳ್ತಾ ಇದ್ದಾರೆ. ಧನ್ಯವಾದ. ನಮ್ಮೆಲ್ಲರ ಪ್ರೀತಿಪೂರ್ವಕ ಅಭಿನಂದನೆಗಳು ಅನಂತನಾಗ್ ಅವರಿಗೆ. ಬನ್ನಿ, ಇವಾಗ ಅವ್ರ ಬಗ್ಗೆನೇ ಮಾತಾಡ್ತಾ ಇದ್ವಲ್ಲ, ಅವ್ರ ಹಾಡಿಂದನೇ ಯಾಕೆ ಪ್ರೇಮ ನಾದ ಕಾರ್ಯಕ್ರಮನ ಪ್ರಾರಂಭಿಸಬಾರ್ದು? ಅನಂತನಾಗ್ ಯಾವ ಹಾಡಲ್ಲಪ್ಪ ತುಂಬ ಚೆನ್ನಾಗಿ ಕಾಣ್ತಾರೆ ಅಂತ ಯೋಚನೆ ಮಾಡ್ತಾ ಯಾವ ಹಾಡು ಪ್ರಸಾರ ಮಾಡೋಣ ಅಂದ್ಕೊಂಡ್ರೆ ಯಾವ ಹಾಡು ಪ್ರಸಾರ ಆಗೋಕ್ಕೆ ಸಾಧ್ಯನೇ ಇಲ್ಲ, ಯಾಕಂದರೆ ಅವ್ರು ಎಲ್ಲ ಹಾಡಲ್ಲೂ ಅಷ್ಟೇ ಚೆನ್ನಾಗಿ ಕಾಣ್ತಾರೆ. ನಿಮ್ಮ ಸೌಂದರ್ಯದ ಗುಟ್ಟೇನಂತ ಒಮ್ಮೆ ಕೇಳಿದಾಗ ಇದಕ್ಕೆ ಅವರು ನಾಚ್ಕೊತ ಹೇಳಿದ್ರು, ನಾನು ನೋಡಿದ್ದೆ ಒಂದು ಕಡೆ, ಇದರಲ್ಲಿ ನಂದೇನಿಲ್ಲ, ನಮ್ಮ ತಂದೆ ತಾಯಿ ಕೊಟ್ಟಂತಹ ಕೊಡುಗೆ ಇದು ಅಂತ ಒಂದು ಕಡೆ ಅವರು ಹೇಳಿದ್ದಾರೆ. ಮಂಡಿಕಲ್ ಕೃಪಾ ಅವರು ಹಿಂದಿ ಹಾಡುಗಳು ಇಷ್ಟ ಆಯಿತು ಅಂತ ಸಂದೇಶ ಕಳಿಸಿದ್ರ. ವಿಜಯಪುರದಿಂದ ಇಸ್ಮಾಯಿಲ್ ಅವರ ಸಂದೇಶ ಬಂದಿದೆ. ದೇವರಾಜ್ ಖೇದಾರಿ ಹಾಗೂ ಮನೆಯವರ ಸಂದೇಶಗಳು ಬಂದಿದೆ. ಧನ್ಯವಾದಗಳು. ಇನ್ನ ಸಂದೇಶ ಯಾವುದೂ ತಗೊಳ್ಳೋದಿಲ್ಲ, ಹಾಗಾಗಿ ದಯವಿಟ್ಟು ಯಾರೂ ಬೇಜಾರು ಮಾಡ್ಕೋಬೇಡಿ. ಅನಂತನಾಗ್ ಅವರಿಗೆ ಪ್ರಶಸ್ತಿ ಬಂದಿರೋದು ನಮ್ಮೆಲ್ಲರಿಗೂ ಖುಷಿಯಾಗಿದೆ. ಡಾಕ್ಟರ್ ರಾಜ್ಕುಮಾರ್ ಅವರ ನಂತರ ದಾದಾ ಸಾಹೇಬ್ ಫಾಲ್ಕೆ ಪಡೆದಂತಹ ಎರಡನೇ ಕನ್ನಡಿಗ ಇವರು ಅನ್ನೋ ಒಂದು ಹೆಮ್ಮೆಗೆ ಪಾತ್ರರಾಗಿದ್ದಾರೆ. ಸ್ಫುರದ್ರೂಪಿ, ಅತ್ಯಂತ ಸ್ಫುರದ್ರೂಪಿ ನಾಯಕ ನಟ ಅನಂತನಾಗ್ ಹೆಸರು ಹೇಳೋಕ್ಕೆ ಖುಷಿಯಾಗತ್ತೆ. ಅವರ ಒಂದು ಅವರು ಈ ಹಾಡಲ್ಲಿ, ಎಲ್ಲ ಹಾಡಲ್ಲೂ ಅಷ್ಟೇ, ಈ ಹಾಡಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾರೆ. ಬನ್ನಿ, ಅವರ ಹಾಡಿಂದ ಇಂದಿನ ಪ್ರೇಮ ನಿನಾದ ಕಾರ್ಯಕ್ರಮ ಪ್ರಾರಂಭಿಸೋಣ.

ಸೂಟ್ ಹಾಕೊಂಡು ಈ ಹಾಡಲ್ಲಿ ಸುಜಾತ ಅವ್ರನ್ನ ಒಲಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ನನ್ನ ದೇವರು ಚಿತ್ರದ ಹಾಡು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದರು, ಚಿ ಉದಯಶಂಕರ್ ಅವರ ಸಾಹಿತ್ಯ, ರಾಜ ನಾಗೇಂದ್ರ ಅವರ ಸಂಗೀತದಲ್ಲಿ. ಈಗ ಪ್ರಸಾರ ಆಗಲಿರೋ ಈ ಹಾಡನ್ನು ನೀವೊಂದು 1,000 ಸತಿ ಕೇಳಿರ್ತೀರಾ, ಇನ್ನೊಂದು 10,000 ಸತಿ ಕೇಳಿದ್ರೂ ಒಂಚೂರು ಬೇಜಾರಾಗೋಲ್ಲ, ಹಳೆದೂ ಆಗೋಲ್ಲ ಈ ಹಾಡು. ಯಾವ ಹಾಡಿನ ಬಗ್ಗೆ ಇಷ್ಟು ಮಾತು? ಬನ್ನಿ ಕೇಳೋಣ.

ಈ ಘಳಿಗೆ ಸುಂದರ, ಇಂಥ ಹಾಡನ್ನು ಕೇಳ್ತಾರೋ ಸಮಯ ಸುಂದರ. ಬೆಂಕಿಯ ಬಲೆ ಚಿತ್ರದ ಹಾಡು ಎಸ್ ಪಿ ಬಾಲಸುಬ್ರಹ್ಮಣ್ಯ ಮೂರೇಶ್ ಜಾನಕಿ ಅವರು ಹಾಡಿದರು. ಜಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತದಲ್ಲಿ. ನಮ್ಮ ಹೆಮ್ಮೆ ನಮ್ಮ ಚೆಲುವ, ಅನಂತ್ನಾಗ್. ಮುಂದಿನ ಗೀತೆಯಲ್ಲಿ ಒಂದು ಟೋಪಿ ಹಾಕ್ಕೊಂಡಿದ್ದಾರೆ, ಒಂದು ರೀತಿ ಸೈಡಲ್ಲಿ ಅದು ಒಂದು ರೀತಿ ಹಾಕ್ಕೊಂಡಿದ್ದಾರೆ. ಸರಿಯಾದ ಒಂದು ಸೈಡಲ್ಲಿ ವಾಲಿದೆ ಆ ಟೋಪಿ, ನೀವು ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಅವ್ರು ಹಾಕ್ಕೊಂಡಿರೋ ರೀತಿಯಿಂದ ಆ ಟೋಪಿ ಚೆನ್ನಾಗಿ ಕಾಣುತ್ತೆ, ಅವರಿಂದ ಆ ಟೋಪಿನೇ ಚೆನ್ನಾಗಿ ಕಾಣುತ್ತೆ. ಬನ್ನಿ, ಒಂದು ರೀತಿಯ ಕವ್ವಾಲಿ ಶೈಲಿಯ ಹಾಡು ನಿಮಗಾಗಿ.

ಸಾವಿರ ವರ್ಷ ಬಾಳೋದಿಲ್ಲ, ಪ್ರೀತಿ ಅರಿಯದೆ ಸುಖವಿಲ್ಲ ಅಂತ ಒಂದು ಸಾಲನ್ನ ಈ ಹಾಡು ಬರುತ್ತೆ, ಈ ಹಾಡಲ್ಲಿ ಬರುತ್ತೆ ಆ ಸಾಲು. ಎಷ್ಟು ನಿಜ ಅಲ್ವಾ ಮಾತು? ಚಿ ಉದಯಶಂಕರ್ ಅವರ ಸಾಹಿತ್ಯ, ಅಶ್ವಥ್ ವೈದಿ ಅವರ ಸಂಗೀತದಲ್ಲಿ, ಎಸ್ ಬಿ ಬಾಲಸುಬ್ರಹ್ಮಣ್ಯ, ಮಿಸ್ ಜಾನಕಿ ಹಾಗೂ ಸಂಗಡಿಗರು ಹಾಡಿದ್ರು. ಬಾಡದ ಹೂ ಚಿತ್ರದ ಹಾಡನ್ನು ನೀವಿದೀಗ ಕೇಳಿದ್ರಿ. ಅನಂತನಾಗ್ ಅವ್ರನ್ನ ನೋಡಿದ್ರೆ ಪ್ರೀತಿ ಅಂದರೆ ಗಲಾಟೆ ಅಲ್ಲ, ಅದು ಒಂದು ಸುಂದರ ಮೌನ ಅಂತ ಅನಿಸುತ್ತೆ. ಎಷ್ಟು ಹ್ಯಾಂಡ್ಸಮ್, ಎಷ್ಟು ಕ್ಲಾಸಿ,

ನಿನ್ನ ಸುಖಕ್ಕಾಗಿ ಈ ಪ್ರಾಣವ ನೀಡುವೆ ಅಂತ ಅನಂತನಾಗ್ ಅವರು ಹೇಳಿದ್ರು. ಈ ಹಾಡಲ್ಲಿ ಎಸ್ ಜಾನಕಿ ಮತ್ತು ಜಯಚಂದ್ರನ್ ಅವರು ಹಾಡಿದ್ರು. ಜಿ ಉದಯಶಂಕರ್ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತ ಈ ಹಾಡಿಗಿತ್ತು. ಅಂದದ ಅರಮನೆ ಚಿತ್ರದ ಹಾಡನ್ನ ನೀವಿದೀಗ ಕೇಳಿದ್ರಿ. ಇನ್ನು ಮುಂದಿನ ಗೀತೆಯಲ್ಲಿ ನೋಡಿ, ಮೀಸೆ ಇಲ್ಲದೆ ಇರೋ ಅನಂತನಾಗ್ನ ನೋಡೋದೇ ಒಂದು ರೀತಿ ಚಂದ. ಪಾಪ ಪಾಪದ ಹುಡುಗ ಥರ ಕಾಣ್ತಾರೆ. ಮಧುರ ಸಂಗಮ ಚಿತ್ರದ ಹಾಡದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಅವರು ಹಾಡಿದ್ದಾರೆ. ಆರ್ ಎನ್ ಜಿ ಗೋಪಾಲ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ ಈ ಹಾಡಿಗಿದೆ. ರಾಧಾ ಅಂತ ಒಬ್ಬ ನಾಯಕಿ, ಜೊತೆಗೆ ಅನಂತನಾಗ್ ಅವರು.

ಕಲ್ಪನಾ ನನ್ನಲ್ಲಿ ಬಂದಂತಹ ಆವೇಗ.

ಈ ಎಲ್ಲ ಹಾಡುಗಳು ಅನಂತ್ನಾಗ್ ಅವ್ರಿಗೋಸ್ಕರ. ಅವರಿಗಾಗಿ, ನಮ್ಮ ಖುಷಿಗಾಗಿ. ಎಂಥ ಮೋಹಕ ವ್ಯಕ್ತಿತ್ವ! ಎಷ್ಟು ನೋಡಿದರೂ ನೋಡಿದಷ್ಟು ಇಷ್ಟವಾಗುವಂಥ ಅಂದ ಚಂದ.

ಮಾತು ತಪ್ಪದ ಮಗ ಚಿತ್ರದ ಹಾಡನ್ನು ಕೇಳಿದ್ರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಎಸ್ ಜಾನಕಿ ಅವರು ಹಾಡಿದ್ರು. ಇಳೆಯರಾಜಾ ಅವರ ಸಂಗೀತ, ಆರ್ ಎನ್ ಜಿ ಗೋಪಾಲ್ ಅವರ ಸಾಹಿತ್ಯದಲ್ಲಿ. ಅನಂತನಾಗ್ ಅವರ ವಿಶೇಷತೆ ಅಂದರೆ ಅವರು ಹೆಚ್ಚಾಗಿ ಎಲ್ಲೂ ಭಾವನೆಗಳನ್ನು ಪ್ರದರ್ಶಿಸ್ತಾ ಇರಲಿಲ್ಲ, ಅಂದರೆ ಹೆಚ್ಚು ಒತ್ತು ಕೊಡ್ತಾ ಇರಲಿಲ್ಲ. ಅವರ ತರಬೇತಿ ಆಗಿತ್ತೋ ಏನೋ, ಚಿತ್ರರಂಗಕ್ಕೆ ಹೊಸದಾಗಿ ಬಂದಾಗ ಇನ್ನೂ ಸ್ವಲ್ಪ ಭಾವನೆ ಕೊಡಬೇಕು ಅಂತ ಹೇಳ್ತಿದ್ರಂತೆ. ಅವ್ರಿಗೊಂದು ರೀತಿ ಮುಜುಗರ ಆಗ್ತಿತ್ತಂತೆ. ಒಂದು ಸಂದರ್ಶನದಲ್ಲಿ ಇವೆಲ್ಲ ಹೇಳಿದಾರೆ ಅವರು. ನನ್ನ ನಾಟಕದ ನಾನು ಅವ್ರು ಮಹಾರಾಷ್ಟ್ರದಲ್ಲಿ ಸ್ವಲ್ಪ ನಾಟಕ ತರಬೇತಿ ತಗೊಂಡಿದ್ದವರು. ಅಲ್ಲಿಂದ ಬಂದಾಗ ನಾನು ಈ ರೀತಿ ನಟಿಸ್ತಾ ಇದ್ದೆ, ಇಲ್ಲಿ ಬಂದಾಗ ಇದೇ ಸ್ವಲ್ಪ ಬೇರೆ ವಾತಾವರಣ ಇತ್ತು. ನಾನು ಇಷ್ಟು ಜೋರಾಗಿ ಕಿರಿಚ್ಕೋಬೇಕಾ, ಇಷ್ಟೊಂದು ಭಾವನೆ ತೋರಿಸ್ಬೇಕಾ ಅಂತ ಒಂದು ರೀತಿ ಅನ್ನಿಸ್ತಾ ಇತ್ತು ಅಂತ ಅವರು ಒಂದು ಕಡೆ ಹೇಳಿದ್ದಾರೆ. ಅವ್ರ ಪ್ರಕಾರ ನಟನೆ ಅಂದರೆ ಆ್ಯಕ್ಟಿಂಗ್ ಈಸ್ ಬಿಹೇವಿಂಗ್ ಅಂತ, ಅಂದರೆ ಸಹಜವಾಗಿ ಬರಬೇಕು ನಿಮ್ಮ ನಟನೆ ಅನ್ನೋದು ಅವರು ಹೆಚ್ಚಾಗಿ ಒತ್ತು ಕೊಟ್ಟು ಹೇಳುವಂತಹ ಒಂದು ವಿಚಾರನ ಗಮನಿಸಿದ್ದೀನಿ. ಹಾಗಾಗಿ ಸಹಜವಾದ ನಟನೆಯನ್ನು ನಾವು ಈ ಸುಂದರ ನಟನಿಂದ ನೋಡಿದ್ದೀವಿ, ನೋಡ್ತಾ ಇರ್ತೀವಿ, ಇನ್ನು ಮುಂದೆ ನೋಡ್ತೀವಿ.

ನಿಜ, ಅವರು ನಮ್ಮ ಮನಸ್ಸನ್ನು ಸೇರಿ ಆಗಿದೆ. ಯಾವತ್ತೋ ಸುಖದ ಸಂಗೀತವಾಗಿದ್ದಾರೆ. ಇಬ್ಬನಿ ಕರಗಿತು ಚಿತ್ರದ ಹಾಡಿದಾಗಿತ್ತು. ತಬಲಾ, ವಿಶೇಷವಾಗಿ ತಬಲಾ ಈ ಹಾಡಿನ ಅಂದನ ಚಂದನ ಇನ್ನೂ ಉನ್ನತ ಮಟ್ಟಕ್ಕೆ ಕರೆದೊಯ್ತು ಅಂದರೆ ತಪ್ಪಾಗೋದಿಲ್ಲ. ರಾಜನಾಗೇಂದ್ರ ಅವರ ಕೈ ಚಳಕ ಇದಾಗಿತ್ತು. ಚಿ ಉದಯಶಂಕರ್ ಅವರ ಸಾಹಿತ್ಯ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಅವರು ಹಾಡಿದರು. ಅನಂತನಾಗ್ ಮತ್ತು ಲಕ್ಷ್ಮಿಯವ್ರಿಗೋಸ್ಕರ ಇಬ್ಬನಿ ಕರಗಿತು ಚಿತ್ರದ್ದು. ಇಲ್ಲಿ ಪ್ರೀತಿಯನ್ನ ಪೂಜೆ ಅಂತ ಕರೆದಿದ್ದಾರೆ. ಆ ಭಾವನೆನೇ ಎಷ್ಟು ಸುಂದರವಾದಲ್ವಾ? ಪ್ರೀತಿನ ಪೂಜೆ ಅಂತಲೂ ಕರಿಬೋದಾ? ಹಳೆ ಕಾಲದ ಹೀರೋ ಅಲ್ಲ ಇವರು, ಎಲ್ಲ ಕಾಲಕ್ಕೂ ಹೀರೋ. ನಿನ್ನೇನು ಸುಂದರ, ಇವತ್ತು ಸುಂದರ, ನಾಳೇನು ಸುಂದರ, ನಮ್ಮ ಅನಂತನಾಗ್.

ಒಲುಮೇನ ಪೂಜೆ ಎಂದಿದ್ದು ದೊಡ್ಡರಂಗೇಗೌಡ ಅವರು. ಅಶ್ವಥ್ ವೈದ್ಯವರ ಸಂಗೀತದಲ್ಲಿ ಹಾಡಿದ್ದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು. ಅನಂತ್ನಾಗ್ ಮತ್ತು ಮಾಧವಿ ಅವ್ರಿಗೋಸ್ಕರ ಅನುಪಮ ಚಿತ್ರದ ಹಾಡನ್ನು ನಿವೇದಿಗ ಕೇಳಿದ್ರಿ. ಪ್ರೀತಿನ ಕಣ್ಣಲ್ಲಿ ಹೇಳ್ದವ್ರು ಇವರು, ಸಿಟ್ಟನ್ನು ನಗುವಲ್ಲಿ ತೋರಿಸ್ದವ್ರು ಇವರು. ಅಭಿನಯವೇ ಅವರ ಅಂದವನ್ನು ಹೆಚ್ಚಿಸಿದೆ, ಅಂದವೇ

ನಾನಿನ ಬಿಡದಾರಿ ಚಿತ್ರದ ಹಾಡು ಕೇಳಿದ್ರಿ. ಎಸ್ ಪಿ ಬಾಲ್ ಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಹಾಡಿದ್ರು. ಚಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತದಲ್ಲಿ. ಇವತ್ತಿನ ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಒಬ್ಬರೇ ಇದ್ರು, ಆ ಸೌಮ್ಯ ನಗುವಿನ ರಾಜ್ಕುಮಾರ, ಆ ಕಣ್ಣನೆ ಕವಿತೆ ಹೇಳೋ ಸ್ಫುರದ್ರೂಪಿ ನಮ್ಮೆಲ್ಲರ ಪ್ರೀತಿಯ ಅನಂತ್ ನಾಗ್ ಅವರು.

ನಿಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಈ ಸುಂದರ ನಟನಿಗೆ ಇಂದು ಇಡೀ ದೇಶನೇ ತಲೆಬಾಗಿದೆ. ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಅವರ ಮೂಡಿ ಸೇರಿದೆ. ಇದು ಅವರ ಅಂದಕ್ಕೆ ತಸಂದ ಗೌರವ, ಅವರ ಅಭಿನಯಕ್ಕೆ ಸಿಕ್ಕಂತಹ ಕಿರೀಟ. ಡಾಕ್ಟರ್ ರಾಜ್ಕುಮಾರ್ ಅವರ ನಂತರ ಈ ಗೌರವಕ್ಕೆ ಪಾತ್ರರಾದ ನಮ್ಮೆಲ್ಲರ ಹೆಮ್ಮೆಯ ಕನ್ನಡಿಗ ಅನಂತನಾಗ್ ಅವರು. ಇಂಥ ದಂತಕಥೆಯ ಹಾಡುಗಳನ್ನು ನಿಮ್ಮೊಂದಿಗೆ ಕೇಳಿದ್ದು ನನ್ನ ಭಾಗ್ಯ. ನೀವೆಲ್ಲರೂ ಪ್ರೀತಿಯಿಂದ ಸಂದೇಶ ಕಳಿಸಿದ್ದೀರಾ. ನಿಮ್ಮೆಲ್ಲರ ಸಂದೇಶಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಕೊನೆಯ ಗೀತೆಯೊಂದಿಗೆ ಇಂದಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಕಾರ್ಯಕ್ರಮ ಕೇಳಿದಂತಹ ಸಂದೇಶ ಕಳಿಸ್ತಾ ಎಲ್ಲರಿಗೂ ಧನ್ಯವಾದಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಭಾರತೀಯ ಚಿತ್ರರಂಗಕ್ಕೆ ನೀಡಿದ ಅಪಾರ ಕೊಡುಗೆ ಹಾಗೂ ಹಲವು ದಶಕಗಳ ಚಲನಚಿತ್ರ ಪಯಣವನ್ನು ಗೌರವಿಸಿ ಹಿರಿಯ ನಟ ಅನಂತನಾಗ್ ಅವರಿಗೆ 2024 ಸಾಲಿನ ಪ್ರತಿಷ್ಠಿತ ದಾದಾ ಸಾಹೇಬ್ ಫಾಲ್ಕಿ ಪ್ರಶಸ್ತಿಯನ್ನು ಘೋಷಿಸಲಾಗಿದೆ. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯವು ಇಂದು ಈ ಕುರಿತು ಅಧಿಕೃತ ಪ್ರಕಟಣೆ ಹೊರಡಿಸಿದೆ. ಉದ್ಯೋಗಿಗಳ ಭವಿಷ್ಯ ನಿಧಿ ಸಂಸ್ಥೆ ಇಪಿಎಫ್ಒನ ಕಡ್ಡಾಯ ಮಾಸಿಕ ವೇತನದ ಮಿತಿಯನ್ನು ಪ್ರಸ್ತುತ ಇರುವ 15,000 ರೂಪಾಯಿಗಳಿಂದ 25,000 ರೂಪಾಯಿಗಳಿಗೆ ಹೆಚ್ಚಿಸಲು ಕೇಂದ್ರ ಸಂಪುಟ ಅನುಮೋದನೆ ನೀಡಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನವದೆಹಲಿಯ ಯಶೋಭೂಮಿಯಲ್ಲಿ ನಾಳೆ ಸೆಮಿಕಾನ್ ಇಂಡಿಯಾ 2026 5ನೇ ಆವೃತ್ತಿಯನ್ನು ಉದ್ಘಾಟಿಸಲಿದ್ದಾರೆ. 3 ದಿನಗಳ ಈ ಸಮ್ಮೇಳನ ಜಾಗತಿಕ ಅರೆವಾಹಕ ಮತ್ತು ಎಲೆಕ್ಟ್ರಾನಿಕ್ಸ್ ಕ್ಷೇತ್ರದಲ್ಲಿ ಸಹಕಾರ ಉತ್ತೇಜನ, ನಾವೀನ್ಯತೆಗೆ ಚಾಲನೆ, ಉತ್ಪಾದನಾ ಸಾಮರ್ಥ್ಯ ಬಲಪಡಿಸುವುದು, ಹೂಡಿಕೆ ಆಕರ್ಷಣೆ ಹಾಗೂ ಭವಿಷ್ಯಕ್ಕೆ ಸಜ್ಜಾದ ಪ್ರತಿಭೆಗಳನ್ನು ರೂಪಿಸುವ ಪ್ರಮುಖ ವೇದಿಕೆಯಾಗಲಿದೆ. ಗ್ರಾಮೀಣ ಪ್ರದೇಶಗಳಲ್ಲಿನ ಕುಡಿಯುವ ನೀರಿನ ಸಮಸ್ಯೆ ನಿವಾರಣೆಗೆ ಗ್ರಾಮ ಪಂಚಾಯಿತಿಗಳಿಗೆ ಲಭ್ಯವಿರುವ ಅನುದಾನವನ್ನು ಸಂಪೂರ್ಣವಾಗಿ ಬಳಸಿಕೊಂಡು ಅಗತ್ಯ ಸೌಲಭ್ಯ ಕಲ್ಪಿಸಬೇಕು ಎಂದು ಬೆಂಗಳೂರು ನಗರ ಉಸ್ತುವಾರಿ ಸಚಿವ ಕೃಷ್ಣಬೈರೇಗೌಡ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ರಾಜ್ಯದಲ್ಲಿ ವಿಶೇಷ ಸಮಗ್ರ ಮತದಾರರ ಪಟ್ಟಿ ಪರಿಷ್ಕರಣೆ ಸಂದರ್ಭದಲ್ಲಿ ವಿವಿಧ ಕಾರಣಗಳಿಂದಾಗಿ ಬೇರೆ ಸ್ಥಳಗಳಿಗೆ ಸ್ಥಳಾಂತರಗೊಂಡಿರುವ ಜನರು ಮತದಾರರ ಪಟ್ಟಿಯಿಂದ ಹೊರಗುಳಿಯದಂತೆ ನೋಡಿಕೊಳ್ಳಬೇಕು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಹಾಸನದ ಸಂತೆಪೇಟೆ ಚೆಸ್ಕಾಂ ಆವರಣದಲ್ಲಿ 100 MV ಟ್ರಾನ್ಸ್ಫಾರ್ಮರ್ನಲ್ಲಿ ನಡೆದ ವಿದ್ಯುತ್ ಅವಘಡದ ಬೆನ್ನಲ್ಲಿ ಶಾಸಕ ಸ್ವರೂಪ್ ಪ್ರಕಾಶ್ ಇಂದು ಚೆಸ್ಕಾಂ ಮತ್ತು ಕೆಪಿಟಿಸಿಎಲ್ ಇಲಾಖೆ ಅಧಿಕಾರಿಗಳ ಜೊತೆ ಮಹತ್ವದ ಸಭೆ ನಡೆಸಿದ್ದಾರೆ. ವಿದ್ಯುತ್ ಸರಬರಾಜಿನಲ್ಲಿ ಯಾವುದೇ ರೀತಿ ವ್ಯತ್ಯಯವಾಗಬಾರದು ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಆಕಾಶವಾಣಿ ಬೆಂಗಳೂರು ಕೇಂದ್ರದಲ್ಲಿ ಇಂದು ಹಿಂದಿ ಪಾಕ್ಷಿಕದ ಭಾಗವಾಗಿ ವಿಶೇಷ ಕಾರ್ಯಕ್ರಮ ನಡೆಯಿತು. ಉಪಮಹಾನಿರ್ದೇಶಕ ಪಿ ಸಂಜೀವ್ ಕಾರ್ಯಕ್ರಮ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಸುದ್ದಿ ಹಾಗೂ ಕಾರ್ಯಕ್ರಮ ವಿಭಾಗದ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ನಾಳೆ ಬೆಳಗ್ಗೆ 6 ಗಂಟೆಗೆ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ನಿಲಯದ ಇಂದಿನ ಪ್ರಸಾರ ಇಲ್ಲಿಗೆ ಮುಕ್ತಾಯವಾಯಿತು. ನಾಳೆ ಬೆಳಗ್ಗೆ 5:53 ಮತ್ತೆ ನಮ್ಮ ಪ್ರಸಾರ ಕಾರ್ಯ ಆರಂಭ ಆಗುತ್ತೆ. ಪ್ರೀತಿಯ ಕೇಳುಗರೆ, ನಿಮ್ಮೆಲ್ಲರಿಗೂ ಶುಭರಾತ್ರಿ. ಜೈ ಹಿಂದ್.